0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615

0: 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 94

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ಮಂಜುನಾಥ ಸುಪ್ರಭಾತ ಕೇಳುವಿರಿ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ತೇಜಸ್ವಿನಿ ಸೊರಟೂರ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಜಗನ್ನಾಥ ಜಮಾದಾರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದಾರೂಢ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಮಂಗಲಾ ಪಾಟೀಲ್ ಅವರು. ಸುನೀತಿ ಪಥ ನಾಟಕದಲ್ಲಿ ಯೋಗ ನಾಟಕವನ್ನು ಕೇಳುವಿರಿ. ತತ್ವಪದ ಹಾಡಲಿದ್ದಾರೆ ಪ್ರಭು ಹೊಸಳ್ಳಿ ಅವರು. ವಿಶೇಷ ಕಾರ್ಯಕ್ರಮ ಖೇತ್ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್ ಅವರಿಂದ, ಡಾಕ್ಟರ್ ಚೇತನ್ ಬಾಬು ಅವರಿಂದ, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಚರ್ಚೆ ಕೇಳುವಿರಿ. ಕಥೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಒಂಟಿಯಾಗಿದ್ದರೇನಾಯಿತು ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತ್ ಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

ಒಬ್ಬ ಋಷಿ ಇದ್ದ ಅಂತ ಶುರು ಮಾಡ್ತದ ಭಾರತೀಯ ಕಥೆ. ಅಷ್ಟು ಋಷಿಗಳಿಗೆ ಮತ್ತು ಆಶ್ರಮಗಳಿಗೆ ಸಂಬಂಧ. ಯಾವ ದೇಶದಲ್ಲಿ ಯಾವ ಸ್ಥಾನದಲ್ಲಿ ಋಷಿಗಳು ವಾಸ ಮಾಡ್ತಾರೋ ಅಂಥವರಿಗೆ ಅಂಥ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಲ್ಲಿ ಋಷಿಗಳಂದ್ರೆ ಯಾರು? ಅವರು ತಪಸ್ವಿಗಳು ಅಷ್ಟೇ. ಜ್ಞಾನ ತಪಸ್ವಿಗಳಿರಬಹುದು, ಶಾರೀರಿಕ ತಪಸ್ವಿ ಇರಬಹುದು, ಲೌಕಿಕ ತಪಸ್ವಿ ಇರಬಹುದು. ತಪಸ್ವಿಗೆ ಋಷಿ ಅಂತಾರೆ. ಅಂಥವರು ವಾಸ ಮಾಡುವ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಂಥ ಒಂದು ಆಶ್ರಮ ಇತ್ತು. ಅಲ್ಲಿ ಅನೇಕ ಜನ ಶಿಷ್ಯರು ಇರ್ತಿದ್ರು. ಅವರು ಒಂದು 10-12 ವರ್ಷ ಕಲಿಯೋದು, 8 ವರ್ಷಕ್ಕೆ ಬರ್ತಿದ್ರು, 10-12 ವರ್ಷ ಕಲಿತಿದ್ರು. ಆ ಬಳಿಕ ವಿದ್ಯೆ, ಒಂದೊಂದು ಭಾಗದ ವಿದ್ಯೆಯನ್ನು ಮುಗಿಸ್ತಿದ್ರು. ಆ ನಂತರ ಗುರುಗಳು ಹೇಳ್ತಿದ್ರು, ನೀವು ಹೋಗಬಹುದು ಅಂತ ಹೇಳ್ತಿದ್ರು, ಕಳಿಸಿಕೊಡ್ತಿದ್ರು ತಮ್ಮ ತಮ್ಮ ಊರಿಗೆ, ಮನೆಗೆ. ಅಲ್ಲಿ ಒಬ್ಬ ಶಿಷ್ಯ ಇದ್ದ. ಆತ ಬಹಳ ವರ್ಷಗಳ ಹಿಂದೆ ಬಂದಿದ್ದ. ಎಲ್ಲ ಶಿಷ್ಯರು ಅವನಿಗೆ ಬಂದವರೆಲ್ಲ ಹೋಗ್ತಾನೆ ಇದ್ರು, ಅವ ಮಾತ್ರ ಹಂಗೆ ಉಳ್ಕೊಂಡಿದ್ದ. ಅವನಿಗೆ ಏನು ಮನಸ್ಸು ಇದು ಸಾಧ್ಯ ಆಗಲಿಲ್ಲ. ಕೇಳಿದಾಗ ಒಮ್ಮೆ ಗುರುಗಳೇನಂತಿದ್ರು, ಇನ್ನೂ ನಿನಗೆ ಬರುದಲ್ಲಪ್ಪ, ಈಗ ನಿಲ್ಲಬೇಕಾಗ್ತದೆ ಅಂತಿದ್ರು. ಅವರು ವಿದ್ಯಾ ಇಲ್ಲದೆ ಇದ್ರು ಊರಾಗ ಕಳಿಸ್ತಿರ್ಲಿಲ್ಲ, ಇದು ವೈಶಿಷ್ಟ್ಯವಾಗ. ಮತ್ತೇನ್ರೆ ಮಾಡ್ಯಾನ ಅಂತ ಊರಾಗ ಹೋಗಿ ಪ್ರಪಂಚ ಮಾಡಬೇಕಾದ್ರೆ ಸಾಮರ್ಥ್ಯ ಬೇಕು ಅಂತಿದ್ರು. ಅದಕ್ಕೆ ಅವರು ಅದನ್ನು ಕೊಟ್ಟರೆ ಇವ ಸಮರ್ಥದಾನಂತ ಊರಾಗ ಕಳಿಸಿದ್ರೆ, ವಿದ್ಯಾ ಸರಿಯಾಗಿ ಕಲ್ತಾನಂತ ಕಳಿಸಿದ್ರೆ ಅವನಿಗೆ ಲಗ್ನ ಮಾಡ್ತಿದ್ರು. ಇಲ್ಲಿಗೆ ಯಾರೂ ಕೊಡತಿದ್ದಿಲ್ಲ. ಹಂಗೆ ಒಂದು ಕಾಲ ಇತ್ತು. ಹಾಗೆ ಅವರು ತಯಾರ ಮಾಡಿ ಊರನ್ನು ಅದ್ಭುತಗೊಳಿಸಿ ಬಿಡ್ತಿದ್ರು. ಊರಾಗಿರೋರೆಲ್ಲರೂ ಧಾರ್ಮಿಕರಾಗಬೇಕು ಹಂಗೆ ಮಾಡ್ತಿದ್ರು. ಹಾಗೆ ಈ ಹುಡುಗ ಕೇಳಾವ, ಅವರನ್ನವರು ಇನ್ನ ನಿನಗೆ ಆಗ್ತಾ ಇಲ್ಲ, ಹೋಗಬೇಡ ಅಂತ. ಎಷ್ಟು ಸಲ ರೀ ಹೀಗೆ ಕೇಳೋದು? ನನಗಂತೂ ಆಗೋದೇ ಇಲ್ಲ, ಇದು ಆಗೋದೇ ಇಲ್ಲ. ಮೈಗೆ ಹತ್ತೋದಿಲ್ಲ, ಮನಸ್ಸಿಗೆ ಹತ್ತೋದಿಲ್ಲ, ಇಲ್ಲಿದ್ದು ಉಪಯೋಗ ಆಗೋದಿಲ್ಲ. ಗುರುಗಳಿಗೆ ಹೇಳ್ದಂಗೆ ಹೋಗಿಬಿಡೋಣ ಅಂತ ಒಂದು ದಿವಸ ನಿರ್ಣಯ ಮಾಡಿದ. ಎಲ್ಲ ರಾತ್ರಿ ಬಿಟ್ಟು ಹೊರಟ. ಬೆಳಗ್ಗಾಯಿತು. ಹಾಗೆ ನಡೀತಾ ನಡೀತಾ ಹೋಗ್ತಾ ಇದ್ದ. ನೀರಡಿಕೆ ಆಗಿತ್ತು, ಮಧ್ಯಾಹ್ನ ಬಿಸಿಲ, ದಾರಿ ನಡೆದದ್ದ ಬಹಳಷ್ಟು. ಅವನಿಗೆ ನೀರು ಎಲ್ಲಿ ಸಿಕ್ಕಿರಲಿಲ್ಲ. ಹಾಗೇ ನಡೀತಾ ನಡೀತಾ ಬಂದ, ಭಾರಿ ನೀರಡಿಕೆ ಆಗಿತ್ತು. ಅಲ್ಲಿ ಸಮೀಪದಲ್ಲಿ ಒಂದು ಬಾವಿ ಕಂಡಿತು. ಅದು ಕಲ್ಲಿನ ಬಾವಿ, ರಾಟಿ ಇರ್ತದಲ್ಲ ಹಂಗೆ, ಅಂಥ ಬಾವಿ ಅದು. ಆ ಬಾವಿ ನೋಡ್ದ, ಭಾಳ ಆನಂದ ಆಯಿತು. ನೀರ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಅಲ್ಲಿ ಒಬ್ಬ ಹೆಣ್ಣುಮಗಳು, ಆಕೆ ನೀರ ಸೇತ್ತಿದ್ಲು. ಆ ಸೇದೋ ಕೊಡ ಅದು ಮಣ್ಣಿನ ಕೊಡ, ಅವಾಗ ಏನಿರಲಿಲ್ಲ ಮಣ್ಣಿನ ಕೊಡಗ. ಅದನ್ನು ಸೇದಿ ಒಂದು ಕೊಡ ಹಿಂಗೆ ಇಡ್ತಿದ್ಲು ಒಂದು ಕಲ್ಲು ಮೇಲೆ. ಅದನ್ನು ಅದು ಅಲ್ಲೇ ಮತ್ತೆ ಸೇತಿದ್ಲು, ಮತ್ತೆ ಇಡ್ತಿದ್ಲು, ಸೇತಿದ್ಲು, ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ. ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಅವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ, ಅಲ್ಲಿ ತಗ್ಗು ಬಿದ್ದಿತ್ತು, ಕಲ್ಲಾಗ ತಗ್ಗು ಬಿದ್ದಿತ್ತು. ಅವ ನೀರು ಕುಡಿಯೋದು ನಿಲ್ಲಿಸಿ ಕೇಳ್ದ, ಇದ್ಯಾಕೆ ತಗ್ಗು ಬಿತ್ತಿಲ್ಲ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ರೆ ಇಟ್ರೆ ಮೆಲ ಮೆಲ ಇಟ್ರೆ ತಗ್ಗು ಬಿದ್ದೇ ಬೀಳ್ತದ. ಅವಾಗ ಅವಾಗ ಹೊಳಿತು, ಏನು ಮಾಡಿದರೆ ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ಟರೆ ಕಲ್ಲು ಸವಿತದಂದ್ರೆ ಓದಿದರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ

ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ. ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಮುಂದೆ. ಬರೇ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನು ಸವಿಸಿ ಬಿಡ್ತದೆ. ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ, ಜಗ್ಗಿ ಜಗ್ಗಿ ಜಗ್ಗಿ ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡಿದ. ಅವಾಗ ಅವನಿಗೆ ಅನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ. ಏನು ಅಸಾಧ್ಯದ ಅಂತೇನು ಅದ ಅಲ್ಲ, ಅದನ್ನು ತೆಗಿ ಮೊದಲ. ಅಲ್ಲಿಗೆ ತಪಸ್ಸು ಶುರುವಾಗ್ತದೆ. ಯಾವುದು ಆಗವ ಅಸಾಧ್ಯ, ಈಗ ಆಗಲಿಕ್ಕಿಲ್ಲ, ಇನ್ನೊಂದಿಷ್ಟು ಮುಂದೆ, ವರ್ಷ ಆಗಲಿಕ್ಕಿಲ್ಲ, 2 ವರ್ಷ 10 ವರ್ಷ. ಎಂಥ ಸಾದಾ ಭೂಮಿಗಳನ್ನು ಹೆಂಗೆ ಮಾಡ್ಯಾರ ಈಗ, ಮಣ್ಣ ಭೂಮಿ ಉಸುಕಿನ ಭೂಮಿ ಎಷ್ಟು ಅದ್ಭುತ ಮಾಡಿಬಿಟ್ಟಾರೆ. ಮಾಡ್ಯಾರಷ್ಟೇ, ತಾನೇ ಆಗ್ಯದಂತೆಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡ್ಯಾರ ಹೇಳಿ, ಇಷ್ಟೆಲ್ಲ ಮಾಡ್ಯಾರ. ಇದು ವನ ಅದಲ್ಲ ಈಗ, ನೋಡಿರಲ್ಲ, ಇದು ವನ. ಇಲ್ಲೇನು ಒಂದು ಗಿಡ ಬೆಳೀತಿತ್ತೇನು, ಒಂದು ಹುಲ್ಲು ಕಡ್ಡಿ ಬೆಳೀತಿತ್ತೇನು, ಬರೀ ಕಲ್ಲ

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 15ರಂದು 3 ಮಿಲಿಮೀಟರ್ ಮಳೆ ಆಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 82% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಪ್ರಿಯ ಕೇಳಿದ್ರೆ, ನಾನು ಇವತ್ತು ತಮ್ಮ ಜೊತೆ ಬುದ್ಧಿ ಮನಸ್ಸು ಇಂತ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ. ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ಹಂತಗಳಲ್ಲಿ ಜೀವನ ಜೀವಿಸ್ತಾನೆ. ಅವು ಏನಪ್ಪ ಅಂದ್ರೆ, ಮೊದಲನೇದು ಶರೀರ, ಎರಡನೇದು ಬುದ್ಧಿ, ಮೂರನೇದು ಮನಸ್ಸು, ಮತ್ತು ನಾಲ್ಕನೇದು ಆತ್ಮ ಅಂತ. ಶರೀರ, ಬುದ್ಧಿ, ಮನಸ್ಸು, ಆತ್ಮ. ಆದ್ರೆ ನೋಡ್ಲಿಕ್ಕೆ ಶರೀರ ಒಂದು ಕಾಣ್ತದ, ಬುದ್ಧಿ ಎಲ್ಲಿ ಕಾಣ್ತೈತಿ, ಮನಸ್ಸು ಎಲ್ಲಿ ಕಾಣ್ತೈತಿ, ಆತ್ಮ ಎಲ್ಲಿ ಕಾಣ್ತೈತಿ, ಇವು ಕಾಣೋದಿಲ್ಲ. ಏಕರಸವಾಗಿ ಒಂದೇ ಆತ್ಮ ಅನ್ನುವಂಗ ಅನಿಸ್ತೈತಿ ನಮಗೆ. ಯಾ ಮನಸ್ಸು ಮತ್ತು ಆತ್ಮದ ಬಗ್ಗೆ ಬಂದಾಗಂತೂ ಕನ್ಫ್ಯೂಷನ್ ತಿಳಿಲಾರ್ದಂಗ ಆಗ್ತದೆ. ಮನಸ್ಸು ಯಾವುದು, ಆತ್ಮ ಯಾವುದು, ಯಾವುದನ್ನ ನಾವು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತೀವೋ ಅವುಗಳಿಂದ ಕೂಡಿದ ಮನಸ್ಸು ಏನಲ್ಲ, ಅದು ಮನಸ್ಸು, ಆತ್ಮ ಅಲ್ಲ. ಆತ್ಮ ಅವಿನಾಶಿ, ಆತ್ಮಕ್ಕೆ ಸಾವಿಲ್ಲ. ಅದು ನಮ್ಮ ಜೊತೆ ಇರ್ತದೆ, ನಮ್ಮ ಬಿಟ್ಟು ಹೋತಂದ್ರೆ ನಮ್ದು ಮುಗೀತು ಅವಾಗ ಅವತ್ತಿಗೆ. ಹಿಂಗ ಇದು ಆತ್ಮದ ಸಂಬಂಧ. ಈ ಮನ ಯಾವುದರ ಪ್ರತಿಬಿಂಬವಾಗಿ ಬಂದಿದೆಯೋ ಅದು ಒಳಗೆ ಅವಿತುಕೊಂಡಿರುವ ಮೂಲ ಮನದ ಪ್ರತಿರೂಪ ಆಗಿದೆ, ಅದುವೇ ಆತ್ಮ. ಆನಂದ ವಿಜ್ಞಾನದ ಸಹಕಾರಿಯಾಗಿದೆ. ಅಂತೇ ವ್ಯವಹಾರದಲ್ಲಿ ಮೂರೇ ಹಂತ ಕಾರ್ಯಗತವಾಗಿರುವಂತೆ ತೋರ್ತದೆ. ಸಾಮಾನ್ಯವಾಗಿ ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ತುಂಬಾ ಸೀಮಿತವಾದದ್ದು. ಹಾಗೆ ನೋಡಿದ್ರೆ ಶರೀರ ಬುದ್ಧಿಯ ಆದೇಶದಂತೆ ಕಾರ್ಯನಿರ್ವಹಿಸುತ್ತದೆ. ಆದರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದ ಮೂಲಕ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯಗಳನ್ನ ಶ್ರಮ ಶ್ರೇಣಿಗಳಲ್ಲಿ ಲೆಕ್ಕ ಹಾಕ್ತಾರೆ. ಒಂದು ವೇಳೆ ಶರೀರವನ್ನು ಅಭಿವ್ಯಕ್ತಿಯ ಮಾಧ್ಯಮ ಮಾಡಿದಲ್ಲಿ ಇದರ ಪ್ರಭಾವವನ್ನು ಕೂಡ ಎದುರಾಳಿಯ ಶರೀರದವರಿಗೆ ಮಾತ್ರ ನೋಡಲು ಸಾಧ್ಯ. ಈಗ ಶರೀರ ಬುದ್ಧಿ ಇವು ಒಂದಾದವೇನಪ್ಪ ಅನ್ನುವಂಗಲ್ಲ. ಶರೀರಕ್ಕೆ ಮನಸ್ಸು ಏನಿರ್ತದ, ಮನಸ್ಸಿಗೆ ಬುದ್ಧಿ ಏನ್ ತಿಳಿಸುತ್ತ ಅದರ ಪ್ರಕಾರ ನಡೀತೈತಿ. ನೀವು ಕೈ ಅದಾವು ಅಂತ ಹೇಳಿದ್ರೆ ಅದು ಕೈ ತಾನ ಕೆಲಸ ಮಾಡಂಗಿಲ್ಲ. ಕಣ್ಣದಾವು ನೋಡೋದು, ಅದು ದೃಷ್ಟಿಕೋನ ಹೆಂಗೈತಿ ನಿಮ್ದು, ಅದು ಮನಸ್ಸು ನಿಮ್ಮ ಬುದ್ಧಿ ನಿರ್ಣಯ ಮಾಡೋದು. ಹಾಗೆ ಕೆಲವು ಮಂದಿಗೆ ಶಾಸ್ತ್ರೀಯ ಸಂಗೀತ ಬಹಳ ಮೆಚ್ಚುಗೆ ಆಗುತ್ತೆ, ಕೆಲವು ಮಂದಿಗೆ ಶಾಸ್ತ್ರೀಯ ಸಂಗೀತ ಅಂದ್ಕೊಂಡು ಓಡ್ ಹೋಗ್ತಾರ. ಅದು ಕೇಳೋ ಗುಣ ಬೇಕು, ಕೇಳೋ ಮನಸ್ಸು ಬೇಕು, ಕೇಳೋ ಬುದ್ಧಿ ಇರ್ಬೇಕು, ಆ ಕೇಳಿ ಆನಂದಿಸುವುದಿರ್ಬೇಕು. ಈಗ ನೋಡ್ರಿ, ಒಂದು ಕಿರಣ್ ಅದು ಒಂದು ಘರಾಣೆ ಅಂತಾರ ಹಾಡಿನ್ಯಾಗು ಸಹಿತ. ಆ ಘರಾಣೆದ ಹಾಡುಗಳು, ಏ ಅವ ಬಹಳ ಚಲೋ ಹಾಡ್ತಾನ ಈ ಘರಾಣೆದ ಹಾಡು. ಅರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದ್ರೊಳಗೆ ಯಾರಿಗೆ ಬುದ್ಧಿ ಐತಿ, ಯಾರು ಸಂಗೀತ ತಿಳಿದುಕೊಂಡಾರ ಅವ್ರಿಗೆ ಇದು ತಿಳಿತೈತಿ. ಸಂಗೀತದ ಗಂಧ ಇಲ್ದವ್ರಿಗೆ ಎಲ್ಲಿ ತಿಳಿತೈತಿ. ಅದಕ್ಕೆ ಬಹಳ ಬುದ್ಧಿಯ ಕೆಲಸ ಬಹಳ ಮುಖ್ಯವಾದದ್ದು. ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ಸೀಮಿತ ಅಂತ ಹೇಳ್ತಾರ. ಹಾಗೆ ನೋಡಿದರೆ ಶರೀರ ಬುದ್ಧಿಯ ಆದೇಶದಂತೆ ಕೆಲಸ ಮಾಡ್ತದೆ. ಬುದ್ಧಿ ಹೇಳಿದ್ರೆ ಅದು ಕೆಲಸ ಮಾಡೋದು ಇಲ್ಲಿ ಇಲ್ಲ. ಆದರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದಿಂದ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯವನ್ನು ನಾವು ಶ್ರಮ ಶ್ರೇಣಿಯಲ್ಲಿ ಲೆಕ್ಕ ಹಾಕ್ತೀವಿ. ಬುದ್ಧಿಯ ಪ್ರಭಾವ ಬುದ್ಧಿಯ ಮಟ್ಟಿಗೆ ಸೀಮಿತ ಆಗಿರ್ತದೆ. ಬುದ್ಧಿ ಕೆಲಸ ತರ್ಕ ಹುಟ್ಟು ಹಾಕುವುದಾಗಿದೆ. ವ್ಯಕ್ತಿ ಪರಸ್ಪರರ ಮಾತುಗಳನ್ನು ತರ್ಕದಲ್ಲಿ ಮುಗಿಸುತ್ತಾನೆ. ತನ್ನ ತರ್ಕವೇ ಸರಿ ಎಂದು ಸಿದ್ಧಿ ಮಾಡಲು ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ತಾ ಹೇಳಿದ್ದ ಸರಿ, ತಾ ನೋಡಿದ್ದ ಸರಿ, ಹೀಗಿರ್ತದ. ಹೌದು, ಬೇರೆ ತರ್ಕ ಒಪ್ಕೊಳ್ಳೋದಿಲ್ಲ ಅವರು. ಶುದ್ಧ ಬುದ್ಧಿ ಎದುರಾಳಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಅಸಮರ್ಥವಾಗಿರ್ತದೆ. ಮನಸ್ಸಿನ ಪ್ರಭಾವ ಮಾತ್ರ ತುಂಬಾ ವ್ಯಾಪಕವಾಗಿದೆ. ಅದಕ್ಕೆ ವಿವರಣೆ ನೀಡಬೇಕಂದ್ರೆ ಕಾರ್ಯ ಭಾವ ಪ್ರಧಾನವಾಗಿರ್ತದೆ. ಅಂತೆ ಮನಸ್ಸಿನ ಕಾರ್ಯದಲ್ಲಿ ಭಾವನೆಗಳ ಅಭಿವ್ಯಕ್ತಿ ಒಳಗೊಂಡಿರ್ತದೆ. ಈ ಭಾವನೆಗಳೇ ಶ್ರಮ ಮತ್ತು ಕೌಶಲ್ಯಕ್ಕೆ ಕಲೆಯ ರೂಪ ಕೊಡುತ್ತದೆ. ಕಲೆ ಮನದ ಭಾವನೆಗಳ ಅಭಿವ್ಯಕ್ತಿಯ ಪರ್ಯಾಯ ಹೆಸರಾಗಿದೆ. ಅದು ಒಂದು ಕವನ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಲ್ಲಿ ಬಣ್ಣ ಹಾಕುವ ಕೆಲಸ ಇರ್ಬೋದು. ನೃತ್ಯದಲ್ಲಿ ಎಷ್ಟೇ ಭರತನಾಟ್ಯ ಐತಿ, ಕೂಚಿಪುಡಿ ಐತಿ, ಎಷ್ಟು ನಮೂನಿ ಡಾನ್ಸ್ ಪರಂಪರೆಗಳದಾವು. ಅವುಗಳ ಆಳ ಮತ್ತು ಹರಿವು ಗೊತ್ತಿದ್ದವ್ರಿಗೆ ಗೊತ್ತು. ಈ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯಗಳನ್ನ ಬಿಟ್ಟು ಈಗೇನ್ ಬಂದೈತಿ ಪಾಶ್ಚಾತ್ ಪ್ರಭಾವದ ಸಂಗೀತ ಮತ್ತು ಅದರ ಹಾಡುಗಾರಿಕೆ, ಅದರ ನೃತ್ಯ,
ಆ ಫಾರ್ಮುಲಾ ಬೇರೆ ಆಗ್ಯವ. ನೀವು ಮನೆಯಾಗ ಬೇಕಾದ್ರೆ ಒಂದ್ ದಿವಸ ಹಳೆ ಸಿನಿಮಾ ಒಂದ್ ನೋಡ್ರಿ, ಜನಕ ಜನಕ ಪಾಯಲ್ ಬಾಜೆ ಅಂತ ಒಂದ್ ಸಿನಿಮಾ ಐತೆ ಅಂತ ಇಟ್ಕೊಳ್ರಿ. ಆ ಜನಕ ಜನಕ ಪಾಯಲ್ ಬಾಜೆ ಸಿನಿಮಾದಾಗ ಅಲ್ಲಿರುವಂತ ನೃತ್ಯದ ಸ್ವರೂಪ ಬೇರೆ. ಅದೇ ನೀವು ಮುಂದೆ ಬಂದು ಮೈ ಕ್ಯಾಕರು ರಾಮ್ ಮುಂದೆ ಬುಡ್ಡ ಮಿಲ್ಗಯ್ಯ ಅಂತ ಹಾಡೇನಾದ್ರೂ ಕೇಳಿದ್ರೆ, ಅಲ್ಲಿ ಡಾನ್ಸ್ ಏನಾದ್ರು ನೋಡಿದ್ರೆ, ಅದಕ್ಕೂ ಜನಕ ಜನಕ ಪಾಯಲ್ ಬಾಜೆಗೂ ಎಲ್ಲಿ ಸಂಬಂಧ? ಆಕಾಶ್ ಪಾತಾಳ ಸಂಬಂಧ ಇರುತ್ತೆ. ಆದ್ದರಿಂದ ಈ ಸಂಗೀತ, ನೃತ್ಯ ಅಥವಾ ಚಿತ್ರಕಲೆ ಅಭಿವ್ಯಕ್ತಿಗೊಳಿಸುವ ಒಂದು ಮಾರ್ಗ ಅಷ್ಟೇ. ನಿಮ್ಮ ಅಭಿವ್ಯಕ್ತಿ ಮನಸ್ಸಿನಲ್ಲಿ ಮಾತ್ರ ಇಲ್ಲದವಾದಲ್ಲಿ ನೀವು ಎಂಥ ಕೌಶಲ್ಯ ತೋರಿದ್ರು ಅದು ಶ್ರಮ ವಹಿಸಿದ್ರು ಎದುರಾಳಿಯ ಮನದ ಮೇಲೆ ಪ್ರಭಾವ ಉಂಟು ಮಾಡೋದಿಲ್ಲ. ಅದಕ್ಕಾಗಿ ಮನಸ್ಸಿನಿಂದ ಎಲ್ಲ ಕೆಲಸ ಮಾಡಬೇಕು, ಹಾಫ್ ಹಾರ್ಟೆಡ್ಲಿ ಅಲ್ಲ. ಮನಸ್ಸು ಪೂರ್ಣ ತೊಡಗಿಸ್ಬೇಕು. ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಶರೀರ ಇವೆಲ್ಲ ಸಮರಸಗೊಂಡು ಅದು ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಆ ಕ್ರಿಯೆ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ. ಆನಂದವಾಗಿ, ರಸಪೂರ್ಣವಾಗಿ, ನಿರ್ಮಲ ಹಾಗೂ ಶುದ್ಧವಾಗಿರ್ಬೇಕೆಂದು ಮನಸ್ಸು ಬಯಸ್ತದೆ. ಮನಸ್ಸಿಲ್ಲದ ಮನಸ್ಸಿನಿಂದ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅದರಿಂದ ರಸೋತ್ಪತ್ತಿ ಆಗೋದಿಲ್ಲ, ಅದು ನೀರಸ ಆಗಿರ್ತದೆ, ಅದು ಪರಿಣಾಮ ಬೀರೋದಿಲ್ಲ. ಈ ಮನಸ್ಸೇ ದೂರವಿರುವ ವ್ಯಕ್ತಿಯ ನೆನಪು ಬರೆಸುವಂತೆ ಮಾಡ್ತದೆ. ಅದೇ ಸಮಯದಲ್ಲಿ ನಾವು ಕೂಡ ಆ ವ್ಯಕ್ತಿಗೆ ನೆನಪು ಮಾಡ್ಕೋತೇವೆ. ಮಾತಿಲ್ಲದೆ ಮನಸ್ಸಿನ ಸಂದೇಶ ಮುಟ್ತದೆ. ನಾವು ಭೇಟಿಯಾಗಿರೋದಿಲ್ಲ, ಮಾತಿರೋದಿಲ್ಲ, ಆದರೆ ನಮ್ಮ ಮಾತು ನಮ್ಮ ಮನಸ್ಸು ಅಲ್ಲಿ ಮುಟ್ಟಿಸ್ತಾರೆ. ಅದಕ್ಕೆ ಟೆಲಿಪತಿ ಅಂತಿರೋ ಏನು ಬೇಕಾದ ಹೆಸರು ಕರೀರಿ. ಅದು ನಮಗೆ ನಿನ್ನೆ ನೆನಪಾತ್ ನೋಡು ನಿಂದು ಅಂತೆ ಇವತ್ತು ಭೇಟಿಯಾದಾಗ ಅವ್ನು ಹೇಳ್ಬೋದು ನೀವು. ಹಾಗೆ ಮನಸ್ಸು ಅತ್ಯಂತ ಅಮೂಲ್ಯವಾದದ್ದು. ಅದು ಮನುಷ್ಯ ಎಂಥವನೆಂಬುದನ್ನು ಸಹಿತ ತೋರಿಸ್ಕೊಡ್ತದೆ. ಇವನ ಸ್ವಭಾವ ಹೆಂಗೈತಪ್ಪ ಅನ್ನೋದು ಮನಸ್ಸಿನ ಮ್ಯಾಗ ನಾವು ಹೇಳ್ಬೋದು. ಇದರಿಂದ ಮನಸ್ಸು ಸರ್ವ ಸಾಧನೆ. ಜೀವನದಲ್ಲಿ ಎಲ್ಲ ಗುರಿ ಮನಸ್ಸಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿವೆ. ಆಂತರಿಕ ಮನಸ್ಸು ಈಶ್ವರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಿದರೆ ಅವನು ಬೇರೆ ಲೆವೆಲ್ನಲ್ಲಿ ಇರ್ತಾನೆ, ಬೇರೆ ಲೋಕದಲ್ಲಿ ಇರ್ತಾನೆ. ಅದಕ್ಕಾಗಿ ಶರೀರ ಬುದ್ಧಿಯ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಆದರೆ ಮನಸ್ಸು ಶಕ್ತಿಹೀನವಾಗುತ್ತಾ ಇರುತ್ತಾ ಸಾಗಿದೆ. ನಾವು ವೀಕ್ನೆಸ್ ಅಂದರೆ ನಮ್ಮದು ಅವನಿಗೆ ಈ ವಿಷಯದ ಬಗ್ಗೆ ವೀಕ್ನೆಸ್ ಐತಿ. ರಾತ್ರಿ ಸಂಜೆ ಆತಂದ್ರೆ ಅವನಿಗೊಂದು ಎರಡು ಪ್ಯಾಕ್ ಬೇಕ್ರಿ, ಇಲ್ಲ ಅಂದರೆ ಮುಂಜಾನೆ ತಂಬಿ ತೊಗೊಂಡು ಹೋಗ್ಬೇಕಂದ್ರೆ ಒಂದು ಚುಟ್ಟನೋ ಸಿಗರೇಟೋ ಎಲ್ಲಡಿಗೆ ತಂಬಾಕನೋ ಏನೋ ಬೇಕ್ರಿ. ಇಂಥ ವೀಕ್ನೆಸ್ಗಳಿಗೆ ನಾವು ಒಳಗಾಗಿವೆಲ್ಲ. ಅದರಿಂದ ನಮ್ಮ ವ್ಯಕ್ತಿತ್ವದ ಬಹಿರಂಗ ಪ್ರದರ್ಶನ ಆಗ್ತದೆ. ಇಂದು ಮುಂದುವರೆದು ವಿಕಾಸಗೊಂಡ ದೇಶಗಳಲ್ಲಿ ಜನರ ಮಾನಸಿಕ ಸ್ಥಿತಿ ಅತ್ಯಂತ ಕರುಣಾಜನಕ ಆಗ್ತದೆ. ಮಾತು ಮಾತಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಮನುಷ್ಯ ಶಾಂತಿ ಸಮಾಧಾನ ಕಳ್ಕೊತಾ ಇದ್ದಾನೆ. ಗಂಡ ಹೆಂಡತಿ ಸಾಯೋ ಮಟ್ಟ ಕೂಡಿರೋದಪ್ಪ ಅಂತ ಒಂದು ಅಗ್ರಿಮೆಂಟ್ ಆಗಿರ್ತೈತಿ ಅಂತ ತಿಳ್ಕೊಂಡ್ರೆ ಮಾನಸಿಕವಾಗಿ ಆಗಿರ್ತೈತಿ. ಏಳೇಳು ಜನದ ಸಂಬಂಧ ನಮ್ಗೆ ಹಿಂದೂಗಳಿಗೆ ಅಂತ ಇದೇ ಒಂದು ಜನ್ಮದ್ದಲ್ಲ. ಏ ಮುಂದಿನ ಜನ್ಮದಾಗೂ ನೀನೇ ನಾನು ಹೆಂಡತಿ ಆಗ್ಬೇಕು ಅಂತ ಇವಾಗ ಕೇಳ್ತಿರ್ತಾನೆ, ಇಲ್ಲ ನೀನೇ ನನ್ನ ಗಂಡ ಆಗ್ಬೇಕಂತ ಆಕೆ ಅಂತಿರ್ತ. ಎಷ್ಟು ಜನ್ಮದ ಸಂಬಂಧ ಅಂತ ಹಿಂದಿನ ಜನ್ಮದಾಗ ನಾವು ಕೂಡಿದ್ವಿ, ಈಗೂ ನಾವು ಕೂಡಿರ್ತೀವಿ, ಮುಂದೂ ನಾವು ಕೂಡಿರ್ತೀವಿ ಅಂತ ಹೇಳ್ತಾರೆ ಅಂತ ಸಾಕಷ್ಟು ಹಾಡುಗಳನ್ನು ನಾವು ಕೇಳಿ ತಾವು ಕೇಳಿರ್ಬೋದು. ಜನ್ಮ ಜನ್ಮಕ್ಕ ಸಾತ ಹೇ, ಸಾತ ಜನ್ಮಕ್ಕ ಸಾತ ಹೇ. ಏನು ನಾವು ಸೌಸಾಲ ಪಹಲೆ ನಾನು ನಿನಗೆ ಪ್ರೀತಿ ಮಾಡಿದ್ದೆ ಇಂದು ಹೀಗೆ ಹಾಡುಗಳದಾವ ನೀವು ಕೇಳಿರ್ಬೋದು. ಇವೆಲ್ಲ ಹಳೆ ಹಾಡು, ಈಗೆಲ್ಲ ಇಂಥ ಹಳೆ ಹಾಡುಗಳು ಇಲ್ಲೇ. ಈಗ ಬಿಸಾಲ್ ಬಾದ್ ಇಂಥ ಹಾರರ್ ಫಿಲ್ಮ್ಸ್ ಬಂದವೆ. ಈಗ ಹಾರರ್ ಫಿಲ್ಮ್ಸು ಭಾವಪ್ರಧಾನವಾದಂಥ, ಪ್ರೀತಿ ಪ್ರಧಾನವಾದಂಥ, ಪ್ರೇಮ ಪ್ರಧಾನವಾದಂಥ, ಅದ್ಭುತವಾದಂಥ ಪ್ರೀತಿಯ ಹುಟ್ಟು ಹಾಕುವಂಥ ಇವತ್ತು ಬದುಕಿನಲ್ಲಿ ದೂರ ಆಗಿದ್ದರಿಂದ ನಾವು ಕೂಡಿರೋದು ಕಡಿಮೆ ಆಗೈತೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಅದೇನು ಡೈವರ್ಸ್ ತಗೊಳ್ಳೋದು ಭಾಳ ಕಾಮನ್ ಆಗಿದೆ. ಇವತ್ತು ಅದರದ್ದು ಪ್ರಭಾವ ನಮ್ಮ ಮೇಲಿನೂ ಆಗಲಿಕ್ಕೆ ಇರ್ತದೆ.
ಈಗ ನಮ್ಮಲ್ಲಿ ದುಡ್ಡಿಗೆ ಕೊಡ್ತಿಲ್ಲ ಅಂತ ಇಟ್ಕೊಳ್ರಿ. ನೀವು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀರಿ, ನಿಮ್ಮ ಹೆಂಡ್ತಿನೂ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ, ಆಕೆ ಇನ್ನೂ ಕೆಲವು ಸಲ ನಿಮಗಿಂತ ಹೆಚ್ಚಿಗೆ ಒಳ್ಳೆ ಸ್ಥಾನದಲ್ಲಿರ್ಬೋದು. ರೊಕ್ಕದ ವಿಷಯದಾಗ ಸ್ವತಂತ್ರ, ಸೆಲ್ಫ್ ಡಿಪೆಂಡೆಂಟ್, ಪರಾವಲಂಬನೆ ಇಲ್ಲ. ಅದ್ರ ಸಲುವಾಗಿ ಏನಾರ ಒಂದು ಮಾತು ಸ್ವಲ್ಪ ಬಿರುಸ್ಬಂತಂದ್ರೆ ನಾನ್ಯಾರೋ ನೀನ್ಯಾರೋ ಅನ್ನೋ ಸ್ಥಿತಿಗೆ ನಾವು ಬಂದ್ಬಿಟ್ಟೀವಿ. ಸಮತೋಲನದ ಬದುಕಿನಲ್ಲಿ ತುಂಬ ಅವಶ್ಯಕವಾಗಿರುವಂಥ ಪ್ರೀತಿ ಪ್ರೇಮಗಳನ್ನ ನಾವು ಮರ್ತೀವಿ. ಎಲ್ಲನೂ ಆರ್ಥಿಕವಾಗಿ ನೋಡ್ತಾ ಇದ್ದೀವಿ. ಬರೇ ಆರ್ಥಿಕ ಸಂಬಂಧದ ಮೇಲೆ ಮನುಷ್ಯ ಜೀವನ ಸುಖಮಯ ಆಗೋದಿಲ್ಲ. ನಮ್ಮ ಜೀವನ ಸುಖಮಯ ಆಗಬೇಕು ಅಂತ ಹೇಳಿದ್ರೆ ನಾವು ಬುದ್ಧಿ ಮನಸ್ಸು ಇದ್ರ ಕೂಡ ಆತ್ಮ ಇದ್ದೇ ಇರ್ತದೆ. ಈ ಬುದ್ಧಿ ಮನಸ್ಸುಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಂಸ್ಕಾರಕ್ಕೆ ಒಳಪಡಿಸಬೇಕು. ಸಂಸ್ಕಾರದಿಂದ ಏನು ಬರಬೇಕು ನಮಗಂದರೆ ತ್ಯಾಗ ಬರಬೇಕು, ಅನುಕಂಪ ಬರಬೇಕು, ಅನುರಾಗ ಬರಬೇಕು. ನಾವು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡಬೇಕು. ಇನ್ನೊಬ್ಬರ ಸುಖಕ್ಕಾಗಿ ನಮ್ಮ ಸುಖವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಕೆ ಪ್ರಸಂಗ ಬಂದರೆ ಅದಕ್ಕೆ ಹಿಂದೇಟು ಹಾಕಬಾರ್ದು. ಅಂಥದ್ದು ಗುಣ ನಮ್ಮದಾದ್ರೆ ಮನೆಯಾಗಂತೂ ಈಗ ಸಮಾನತೆ ಬಗ್ಗೆ ಬಹಳ ಸಹಜವಾಗಿ ಮಾತಾಡ್ತೀವಿ. ಗಂಡು ಹೆಣ್ಣಿನ ನಡುವರ್ಗ ಸಮಾನತೆ ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋಕೆ ಹತ್ರ ಕಲಿತವ್ರಂತೂ. ಇನ್ನೂ ಕೆಲವು ಕಡೆ ಸಮಾನತೆ ಇಲ್ಲ, ಹೆಣ್ಣಿನ ಕೀಳದೃಷ್ಟಿಯಿಂದ ಕಡಿಮೆ ದೃಷ್ಟಿಯಿಂದ ನೋಡುವಂಥದ್ದು ಗುಣ ಐತಿ. ಇದು ಹೋಗ್ಬೇಕು. ನಾವು ಸಮಾನತೆಯ ಬದುಕಿಗಾಗಿ, ಸೌಹಾರ್ದತೆಯ ಬದುಕಿಗಾಗಿ, ಪ್ರೀತಿಯ ಬದುಕಿಗಾಗಿ, ಪ್ರೇಮದ ಬದುಕಿಗಾಗಿ, ತ್ಯಾಗದ ಬದುಕಿಗಾಗಿ ನಾವು ಯಾವಾಗಲೂ ಮುಂದೆ ಹೆಜ್ಜೆ ಇಡುವಂಥವರಾಗಬೇಕು. ಅಂದಾಗ ನಾವು ಸುಖದಿಂದ ಇರ್ತೀವಿ, ನಮ್ಮ ಕುಟುಂಬನ ಸುಖದಿಂದ ಇರ್ತದೆ, ಆವಾಗ ಪರಿಸರನ ಎಲ್ಲರೂ ಸುಖದಿಂದ ಇರ್ತೀವಿ. ಇಲ್ಲೇ ಒಂದು ಮಾತು ನನ್ನ ವಿನಂತಿ ಏನಂದರೆ ನನ್ನ ತರುಣರಿಗೆ ತ್ಯಾಗ, ಅನುಕಂಪ, ಟಾಲರೆನ್ಸ್, ಸಹನೆ ಇವು ನಮ್ಮ ಮನಸ್ಸು ಮೈ ಬುದ್ಧಿ ಎಲ್ಲ ಆವರಿಸಿದಾಗ ನಾವು ಭಾಳ ಒಳ್ಳೆಯವರಾಗ್ತೀವಿ. ಅಂಥ ಒಳ್ಳೆಯವರಾಗುವಂಥ ಗುಣಗಳು ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಬರುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

6.6 ಕಂಪನಾಂಕದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ಗುರುಸ್ಮರಣೆ ಗೀತೆ. ಸಿದ್ಧಾರೂಢ ಸ್ವಾಮಿಗಳ ಕುರಿತಾದ ಗೀತೆ ಕೇಳೋಣ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಯೋಗ ಯೋಗ, 101 ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ ಎನ್ ನಾಗಿರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

ಮನುಷ್ಯನ ಜೀವನದಲ್ಲಿ ಅವನ ನಸೀಬ, ಹಣೆ ಬರಹ, ಯೋಗ ಯಾವ ರೀತಿ ಅವನ ಬದುಕನ್ನು ಚಿತ್ರಿಸುತ್ತದೆ ಎನ್ನುವುದಕ್ಕೆ ಈ ಒಂದು ಕಥಾನಾಟಕ ಯೋಗ ಉದಾಹರಣೆ.

0: ಹೇಳ್ಯಾರ.
1: ಕಮಲ, ದೇವರು ನಮಗ ಎಲ್ಲಾ ಸಂಪತ್ತು ದಯಪಾಲಿಸನ, ಯಾವುದಕ್ಕೂ ಕಡಿಮೆ ಇಲ್ಲ. ಅಲ್ದ ನಂದ ಗೋಕುಲದಂತ ಮನಿ, ಒಳ್ಳೆ ಹೆಂಡತಿ ನೀನು, ಬುದ್ಧಿವಂತ ಮಗಳು ಸುಶೀಲ, ಇನ್ನೇನು ಬೇಕು ಹೇಳ ನೋಡೋಣ.
0: ಹೌದ್ರಿ, ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು, ಹಂಗ ದೇವ್ರ ದಯಾನು ಹೌದು.
1: ಹೌದು, ಮಗಳು ಸುಶೀಲ ಎಲ್ಲಿ ಕಾಣುದಲ್ಲ?
0: ಹಾ, ಇಲ್ಲೇ ಗೆಳತಿ ಮನಿಗೆ ಹೋಗ್ಯಾಳ, ಈಗ ಬಂದ ಬಿಡ್ತಾಳ. ಅಲ್ರಿ, ಅಂದಂಗಿಗೆ ಈಗಾಗಲೇ 20 ವರ್ಷ ಆದು, ಅಕ್ಕಿದು ಲಗ್ನದ ವಿಚಾರ ಮಾಡ್ಬೇಕಲ್ಲ.
1: ಅಲ್ಲ, ಈಗಾಗಲೇ ನಾನು ವರನ್ನ ನೋಡೇನಿ.
0: ಹೌದಾ?
1: ಹುಡುಗನ ಮನೆಯವ್ರದ್ದು ಫ್ಯಾಕ್ಟರಿ ಅದ, ಅವ್ರಿಗೂ ಶ್ರೀಮಂತಿಕೆ ಬಹಳ ಅದ, ಹಾಲಾಗಿ ಹುಡುಗ ಬಹಳ ಗುಣವಂತಿದ್ದಾನ.
0: ಹೌದಾ?
1: ಅಕ್ಕ ಅಲ್ಲಿ ನೋಡೇನಿ, ಲಗ್ನದ ವಿಚಾರ ಮಾಡೋ ಹೊತ್ತಿಗೆನ ಸುಶೀಲ ಬಂದ ಬಿಟ್ಲು ನೋಡು.
0: ಅವ್ವ ಅಪ್ಪ. ಸುಶಿ, ಇಲ್ಲಿ ನೋಡಿಲ್ಲೇ, ನಾನು ನಿಮ್ಮಪ್ಪ ನಿನ್ ಸುದ್ದಿನ ಮಾತಾಡ್ಲಿಕತ್ತಿದ್ವಿ.
2: ನಂದ ಏನದು, ಯಾವ ಸುದ್ದಿ?
0: ನಿನಗೀಗ ಮದ್ವೆ ವಯಸ್ಸು, ಅದಕ್ಕ ನಿನ್ ಲಗ್ನದ ವಿಚಾರ ಮಾಡ್ಲಿಕತ್ತಿದ್ವಿ. ನೀನಂತಿ?
2: ನೀವ್ ಹೆಂಗ ಅಂತೀರೋ ಹಂಗ.
0: ಇಲ್ಲಿ ನೋಡಿಲ್ಲ ಸುಶಿ, ನಾನು ನಿಮ್ಮಪ್ಪ ಕೂಡಿ ಒಂದು ವರ ನೋಡಿವಿ. ಅವರು ಶ್ರೀಮಂತರು, ಹುಡುಗ ಫ್ಯಾಕ್ಟರಿ ಮಾಲೀಕ, ಬಹಳ ಗುಣವಂತ, ಅವಾಗ ನಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿವಿ.
2: ಆಯ್ತಪ್ಪ, ನಿಮ್ ನಿರ್ಧಾರನ ನನ್ ನಿರ್ಧಾರ, ನಿಮಗ್ ಹೆಂಗ್ ಸರಿ ಅನಿಸ್ತೋ ಹಂಗ್ ಮಾಡ್ರಿ.
0: ನಮ್ ಸುಶಿ ಬಹಳ ಅದೃಷ್ಟವಂತೆ ನೋಡ್ರಿ, ಒಳ್ಳೆ ಹುಡುಗ ಸಿಕ್ಕಾನ, ಮದ್ವೆ ಬಹಳ ವೈಭವದಿಂದ ಮಾಡೋಣಂತೆ, ಏನಂತೀರಿ?
1: ಇರಕ್ ಹೋಗ್ಬೇಕಿ, ಹಂಗ ಆಗ್ಲಿ, ಯಾರು ಬೇಡಂತಾರ.
3: ಹೀಗೆ ಮಗಳು ಸುಶೀಲೆಯನ್ನು ಶ್ರೀಮಂತವರ ಗುಣವಂತನಿಗೆ ಕೊಟ್ಟು ಅದ್ದೂರಿಯಿಂದ ಮದುವೆ ಮಾಡಿದರು ದಂಪತಿಗಳು. ಮುಂದೆ ಕೆಲವು ದಿವಸಗಳ ನಂತರ
0: ಮಗಳಿಂದ ಪತ್ರ ಬಂದದ. ಏನ್ ಬರ್ದಾಳ ನೋಡ್ತಿರೋ?
1: ಸುಶೀಲಾ ಪತ್ರ ಬರ್ದಾಳ? ಏನೋ ಅಪರೂಪ ಸಂತೋಷ ಸುದ್ದಿನೇ ಇರ್ಬೇಕು.
0: ಲಗುನ ಓದಿ.
1: ಕಮಲ ನೋಡಿಲ್ಲೇ, ಒಳ್ಳೆ ಸುದ್ದಿ,
0: ನೀನು
1: ಅಜ್ಜಿ ಆಗ್ಲಿಕತ್ತಿ ಅಂತ.
0: ವಾ ವಾ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ, ಅಂತೂ ದೇವ್ರು ಕಣ್ ತೆಗ್ದ ನೋಡ್ರಿ.
1: ಆತು ಬಿಡು, ಇಲ್ಲೋಡು ಡೆಲಿವರಿಗೆ ಇಲ್ಲೇ ಕರ್ಕೊಂಡ್ ಬರೋಣ ಬಿಡು.
0: ಹೌದ್ ಮತ್ತ, ಮೊದ್ಲೇ ಹೆರಿಗೆ ತವ್ರ ಮನೆಯಾಗ ಆಗ್ಬೇಕಲ್ಲ.
1: ಹಂಗಾರ ಇವತ್ತ ಊರಿಗೆ ಹೋಗಿ ಮಗಳನ್ನ ಕರ್ಕೊಂಡ್ ಬಂದ್ಬಿಡ್ಲ.
0: ಹೋಗ್ಬರ್ರಿ, ಜಾಯಕ್ಕಿಂತ ಕರ್ಕೊಂಡ್ ಬರ್ರಿ.
1: ಸುಶೀಲಾ, ಸುಶೀಲಾ.
0: ಅಯ್ಯ ಅಪ್ಪ, ಬಾ ಒಳಗ್ ಬರ್ರಿ.
4: ಅಪ್ಪ ಅಂದ್ರೆ ಎಷ್ಟು ಖುಷಿ ನೋಡಿಕೆಗೆ. ಏನ್ರಿ ಮಾಮ, ಆರಾಮದಿರಲ್ಲ?
5: ಆರಾಮಿದ್ದೀನಿ ಸುಶೀಲಾಗ. ಈಗ 9 ತಿಂಗಳು, ಡೆಲಿವರಿ ದಿವಸ ಹತ್ರ ಅದು, ಅದಕ್ಕ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದೇನಿ.
4: ಹೌದಾ?
5: ಹಳೆ ಅಂದ್ರೆ ನಿಮ್ ಒಪ್ಪಿಗಿದ್ರೆ ಇವತ್ತ ಕರ್ಕೊಂಡು ಹೋಗ್ಬೇಕು ಅಂತ ಮಾಡೀನಿ.
4: ಮಾಮ ನನ್ನ ಒಪ್ಪಿಗೆ ಯಾಕ್ರಿ? ತಾವು ದೊಡ್ಡವರು, ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀರಂತ ನಮ್ಗೆ ಗೊತ್ತದ. ಆಗ್ಲಿ, ಕರ್ಕೊಂಡು ಹೋಗ್ರಿ.
0: ಹಿಂದೆ ಯಾಕಪ್ಪ, ನಾಳೆ ಬೆಳಿಗ್ಗೆ ಹೋದ್ರಾತು.
5: ಇಲ್ಲವ, ಮನೆಯೊಳಗ ನಿಮ್ಮವ್ವ ಒಬ್ಬಕ್ಕೆ ಇದ್ದಾಳ, ಅದಕ್ಕ ಇವತ್ತ ಹೊರಟ್ಬೋಣ.
0: ಆಯ್ತಪ್ಪ, ಊಟ ಮಾಡು, ನಂತರ ಹೋಗೋಣಂತ.
5: ಆಗ್ಲಿ ಆಗ್ಲಿ.
6: ಶ್ರೀಮಂತ ದಿನ, ಶ್ರೀಮಂತ ದಿನ, ಶ್ರೀಮಂತ ದಿನ.
1: ಕಮಲ, ಕಮಲ.
0: ಏನ್ರಿ?
1: ಇಲ್ಲೋಡು ಸುಶೀಲಾ ಬಂದ್ ನೋಡು.
0: ಹೌದಾ? ಸುಶಿ ಬಾಬಾ, ಆರಾಮಿದ್ದಿ? ಹೂವಾ, ಆರಾಮಿದ್ದಿ ನೋಡು, ನೀ ಹೆಂಗಿದ್ದಿ?
7: ನಾವು ಎಲ್ಲ ಆರಾಮಿದ್ದೀವಿ, ಅಂದಂಗ ನಾಳೆನ ದವಾಖಾನೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರೋಣಂತ.
0: ಆಯ್ತವ.
1: ಹಾ, ಎಲ್ಲಾ ಸಮಾತನೆ ನೋಡ್ರಿ, ಕಾಳಜಿಯಿಂದ ನಡಿಲಿ.
0: ಹಾ ಹಾ, ಹೂನ್ರಿ.
3: ಈ ರೀತಿ ಸುಶೀಲೆ ಗರ್ಭವತಿಯಾಗಿ ಮಗನನ್ನು ಹಡಿದು ಗಂಡನ ಮನೆಗೆ ಹೋದಳು. ಕೆಲವು ದಿವಸಗಳ ನಂತರ ಒಂದು ದಿನ,
0: ಅಬ್ಬಾ ಅಂತೂ ಹೆರಿಗೆ ಆರಾಮಾಗಿ ಆತು, ಗಂಡ ಮಗ ಹುಟ್ಟಿತು. ಮಗಳು ತನ್ನ ಮಗನೊಂದಿಗೆ ಗಂಡನ ಮನೆಗೆ ಹೋಗಿ ಆರಾಮಾಗಿದ್ದಾಳ. ರೀ ಏನ್ರಿ ಅಂದಂಗ, ನಾವು ಒಮ್ಮೆ ಮಗಳು ಮೊಮ್ಮಗನ್ನ ನೋಡ್ಕೊಂಡ್ ಬರೋಣೇನು?
1: ಹಂಗ ಆಗ್ಲಿ, ಯಾರು ಬೇಡಂತಾರ. ಆದ್ರ ಇಲ್ಲೋಡು, ಸ್ವಲ್ಪ ದಿವಸ ಆದ್ಮೇಲೆ ಹೋಗೋಣಂತ. ಈಗ ಸದ್ಯ ನನಗ ಬಹಳ ಕೆಲಸವ, ಈ ಕೆಲಸ ಮುಗಿಸಿ ಆಮೇಲೆ ಹೋಗಿ ಬರೋಣಂತ. ಕಮಲ, ಏನಾದ್ರು ಸುಶೀಲನ ಅತ್ತಿ ಮಾವ ಬಹಳ ಒಳ್ಳೆಯವರಿದ್ದಾರೆ.
0: ಹೌದು,
1: ಹಳೆಯ ಗುಣವಂತನು ಸಹಿತ ಆಕಿನ್ನ

0: ಭಾಳ ಚಲೋ ನೋಡ್ಕೋತಾನ ನೋಡು.
1: ಸುಳ್ಳಲ್ಲ. ಅದೇರ್ಲಿ, ಈಗ ಊಟ ಮಾಡ್ರಿ. ಊಟ ಮಾಡಿ ಒಂಚೂರು ವಿಶ್ರಾಂತಿ ತಗೋರಿ.
0: ನಡಿ ನಡಿ.
1: ಏನ್ರಿ
0: ಕಮಲ?
1: ಏನು ಏನು, ಯಾಕಿಷ್ಟು ಗಾಬರಿಯಾಗಿರಿ? ಏನ್ ಸುದ್ದಿ?
0: ಅನಾಹುತ ಅನಾಹುತ ಆಗಿ ಹೋಗಿದೆ ಕಮಲ.
1: ಹೇಳಿದ್ರೆ ಹೆಂಗ್ ತಿಳ್ಕೊಳ್ಳಿ ನಾನು?
0: ಫ್ಯಾಕ್ಟ್ರಿ ಒಳಗೆ ಏನೋ ಅವಘಡ ಆಗಿದೆ. ಎಲ್ಲಾ ಸಂಪತ್ತು ನಾಶ ಆಗಿ ಪಾಪ ಈಗ ಬಡತನ ಸ್ಥಿತಿ ತಲುಪಾರಂತವ್ರು.
1: ಸಂಪತ್ತು ಬಿಡ್ರಿ ನೀವು, ಮಗಳು ಅಳಿಯ ಬೀಗರು ಆರಾಮ ಇದ್ದದ್ರ ಬಗ್ಗೆ ಹೇಳ್ರಿ ನನಗ.
0: ಎಲ್ಲಾ ಮಾಹಿತಿ ಅದನ್ನ. ಈಗ ಅವರು ಬಹಳ ಕಷ್ಟದೊಳಗಿದ್ದಾರಂತ. ಅವ್ರ ಹಿಂದೆ ಒಂದು ಕಷ್ಟದ ಸರಮಾಲೆನೆ ಶುರು ಆಗಿದೆ.
1: ಅಯ್ಯೋ ಭಗವಂತ,
0: ಅವ್ರು ಬಹಳ ಕಷ್ಟದೊಳಗಿದ್ದಾರ.
1: ಏನಾತಿದು ಅಲ್ರಿ, ನೀವ್ ಹಿಂಗ್ ಹೇಳಿದ್ ನೋಡಿದ್ರ ನನ್ ಕರಳು ಕಿತ್ತು ಬಂದಂಗ ಆಗ್ಲಿಕ್ಕದ. ಈ ಕಷ್ಟ ಕಾಲದೊಳಗ ನಾವು ಅವ್ರಿಗೆ ಏನಾದ್ರೂ ಸಹಾಯ ಮಾಡೋಣಂತ.
0: ತಡಿ ತಡಿ, ಸದ್ಯೂಸ ಕಾದು ನೋಡ್ಬೇಕು. ಕಾಲ್ ಕೂಡಿ ಬಂದಾಗ, ಹೌದು ಕಾಲ್ ಕೂಡಿ ಬಂದಾಗ ಎಲ್ಲಾನು ಸರಿ ಹೋಗ್ತದ. ಅದಕ್ಕೂ ಮೊದ್ಲು ನಾವ್ ಎಷ್ಟ ಪ್ರಯತ್ನ ಮಾಡಿದ್ರು ಅದು ಪ್ರಯೋಜನ ಆಗುದಿಲ್ಲ.
1: ಆಗ್ಲಿ, ದೇವ್ರ ಹೆಂಗ್ ಮಾಡ್ತಾನ ಹಂಗಿರ್ಲಿ.
2: ಅಳಿಯನ ಕಾರ್ಖಾನೆ ಇತ್ಯಾದಿ ಎಲ್ಲ ಸಂಪತ್ತು ಹೋಗಿ ನಿರ್ಗತಿಕನಾದ. ಈ ಅಳಿಯ ಗುಣವಂತ ಒಂದು ದಿನ ಮಾಮನ ಮನೆಗೆ ಬಂದ.
0: ಕಮಲ ಕಮಲ, ಇಲ್ಲೋಡು ಅಳಿಯಂದ್ರ ಬಂದ್ರು.
1: ಹೌದಾ?
3: ನಮಸ್ಕಾರ ಮಾಮಿ.
1: ಬರ್ರಿ ಬರ್ರಿ ಅಳಿಯಂದ್ರ, ಬಾ ದಿವಸದ ನಂತರ ಬಂದ್ರಿ. ಬರ್ರಿ ಕೂಡ ಬರ್ರಿ.
0: ಅಳಿಯಂದ್ರ ಈಗ ದಣದ್ ಬಂದಿರಿ, ರಾತ್ರಿ ಆಗ್ಯದ, ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ, ಬೆಳಿಗ್ಗೆ ಮಾತಾಡೋಣ.
3: ಆತ್ರಿ, ಹಂಗೆ ಮಾಡ್ತಾನೆ.
1: ನಮ್ಮ ಅಳಿಯಂದ್ರು ಬಂದಾರ. ಪಾಪ ಅವರು ಕಷ್ಟದೊಳಗಿದ್ದಾರೆ. ನಮ್ಮ ಮನೆಯವರು ಕೆಲಸಕ್ಕಂತ ಮುಂಜಾನೆ ಹುಬ್ಬಳ್ಳಿ ಹೋಗ್ಯಾರ. ಈಗ ನಾನ್ ನೇರವಾಗಿ ರೊಕ್ಕ ಕೊಟ್ರ ಅಳಿಯಂದ್ರು ಇಸ್ಕೊಳಿಕ್ಕಿಲ್ಲ. ಅದಕ್ಕ ಅಂಗಡಿಯಿಂದ 5 ಕೆಜಿ ಉಂಡಿ ತಂದಿನಿ. ಆ ಉಂಡಿಯೊಳಗ ಈ ಬಂಗಾರದ ನಾಣ್ಯ ಇಡ್ತೀನಿ. ಉಂಡಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ಉಂಡಿಯೊಳಗಿದ್ದ ಬಂಗಾರ ನಾಣ್ಯದಿಂದ ಅಳಿಯಂದ್ರು ಚಲೋ ಸ್ಥಿತಿಗೆ ಬಂದ್ರೆ ಸಾಕು. ನಮ್ಮ ಅಳಿಯಂದ್ರ ಪರಿಸ್ಥಿತಿ ಸುಧಾರಿಸಿದ್ರೆ ಸಾಕು.
3: ಮಾಮಿ, ನಾನು ನಮ್ಮ ಊರಿಗೆ ಹೋಗ್ಬೇಕು. ಯಾಕಂದ್ರೆ ಸುಶೀಲಾ ದಾರಿ ಕಾಯ್ತಿರ್ತಾಳ.
1: ಹೌದೌದು, ನಿಮ್ ಇಚ್ಛೆ ಅಂತೆ ಆಗ್ಲಿ, ಹೋಗ್ಬರಿ ಅಳಿಯಂದ್ರ. ಅಂದಂಗ ಈ ಡಬ್ಬಿಯೊಳಗ ಉಂಡಿ ಕಟ್ಟೀನಿ, ತಗೊಂಡ್ ಹೋಗಿ ಸುಶಿಗೆ ಕೊಡ್ತೀರಲ್ಲ?
3: ಆತ್ರಿ ಕೊಡ್ರಿ. ನಮ್ಮ ಮಾಮಿಯವರು ಅಷ್ಟು ಪ್ರೀತಿಯಿಂದ ಮಗಳಿಗಂತೂ ಉಂಡಿ ಡಬ್ಬಿ ಕೊಟ್ಟಾರ. ನನಗ ಡಬ್ಬಿ ತಗೊಂಡ್ ಹೊಂಟೀನ್ ಕರೆ. ನನ್ನ ಹತ್ರ ಊರಿಗೆ ಹೋಗ್ಲಿಕ್ಕೆ ಸಹ ದುಡ್ಡಿಲ್ಲ. ಈ ಡಬ್ಬಿಯೊಳಗಿರೋ ಉಂಡಿ ಎಲ್ಲ ಮಾರಿ ಹಣ ತಗೊಂಡು ಊರಿಗೆ ಹೋಗ್ತೀನಿ.
2: ನೋಡಿ, ಅತ್ತೆಯು ತನ್ನ ಅಳಿಯ ಸಂಕೋಚ ಸ್ವಭಾವದವ ಎಂದು ತಿಳಿದು ಮಗಳು ಅಳಿಯನ ಬದುಕು ಹಸನಾಗಲಿ ಎಂದು ಸೂಕ್ಷ್ಮ ರೀತಿಯಲ್ಲಿ ಸಹಾಯ ಮಾಡುವ ಉಪಾಯದಿಂದ ಬಂಗಾರದ ನಾಣ್ಯ ಇಟ್ಟು ಉಂಡಿ ಕಟ್ಟಿಕೊಟ್ಟರೂ ಅಳಿಯ ಊರಿಗೆ ತೆರಳಲು ದುಡ್ಡಿಲ್ಲದೆ ಅತ್ತೆ ಕಟ್ಟಿಕೊಟ್ಟ ಉಂಡಿಯನ್ನೇ ಪೇಟೆಯಲ್ಲಿ ಮಾರಿ ಊರಿಗೆ ತೆರಳುತ್ತಾನೆ. ಇತ್ತ ಏನೂ ಅರಿಯದ ಮಾವ ಅದೇ ಉಂಡಿಯನ್ನು ಖರೀದಿಸಿ ಮನೆಗೆ ಬರುತ್ತಾನೆ.
0: ಕಮಲ
1: ಊರಿ
0: ಬಾಯಿಲ್ಲ. ಅಲ್ಲ, ಅಳಿಯಂದ್ರು ಊರಿಗೆ ಹೋದ್ರ?
1: ಹೂನ್ರಿ, ಮುಂಜಾನೆ ಹೋದ್ರು. ಅಂದಂಗ ಈ ಕೈಯೊಳಗ ಪಾಕೆಟ್ ಏನಿದು?
0: ಅಂದಂಗ ಇದು ನೋಡು, ಚಲೋ ತುಪ್ಪದಿಂದ ತಯಾರಿಸಿದಂತ ಉಂಡಿ ಪಾಕೆಟ್ಟು. ಈಗ ಪ್ಯಾಟಿ ಒಳಗಿಂದ ಸ್ವೀಟ್ ಮಾರ್ಟ್ ನಿಂದ ತಂದೇನಿ. ತಗೋ ಈ ಪಾಕೆಟ್ ತೆಗೆದ್ ನೋಡು.
1: ಅಯ್ಯ, ಇದೇನ್ರಿ ನಿಮಗ ಈ ಉಂಡಿ ಪಾಕೆಟ್? ಯಾರು ಕೊಟ್ರು?
0: ಅಯ್ಯ ಯಾರು ಕೊಡ್ತಾರ? ಅಂಗಡಿಯಿಂದ ಖರೀದಿ ಮಾಡ್ಕೊಡ್ತಂದೇನಿ.
1: ಅಲ್ಲ, ನಾ ಹಂಗಲ್ಲ ಹೇಳಿಕತ್ತಿದ್ದು. ಈ ಉಂಡಿ ನಾನಾ ತಯಾರು ಮಾಡಿ ಅದ್ರೊಳಗ ಬಂಗಾರದ ನಾಣ್ಯ ಇಟ್ಟು ಪಾಕೆಟ್ ನೊಳಗಿಟ್ಟು ಅಳಿಯಂದ್ರ ಕೊಟ್ಟಿದ್ದೆ. ಅದ ಪಾಕೆಟು ಅವ ಉಂಡಿ ಮತ್ತ ಅಂದಂಗ ಉಂಡಿ ಒಳಗ ಬಂಗಾರದ ನಾಣ್ಯನೋ ಅವ. ಇದ್ ಹೆಂಗ್ರಿ? ಇದೆಲ್ಲ ಯಾಕೆ ತಿರುಮುರು ಆತು ಅಂತೀನಿ. ಅಲ್ಲ, ಇದು ಇದು ಹೆಂಗಾತಿದ?
0: ಅಯ್ಯೋ ಶಿವನ, ಓಹೋ, ನೋಡ್ ಕಮಲ, ಇದಕ್ಕ ದೈವ ಅನ್ನೋದು. ಯಾವುದಕ್ಕೂ ಪುಣ್ಯ ಬೇಕು, ಬಂಗಾರ ನಾಣ್ಯ ಪಡೆಯೋ ಭಾಗ್ಯ ಪಾಪ ಅಳೇಂದ್ರಿಗೆ ಇಲ್ಲ.
1: ಸುಳ್ಳಲ್ಲ.
0: ಮತ್ತ ಆ ಸ್ವೀಟ್ ಮಾರ್ಟ್ನವನ ಭಾಗ್ಯದೊಳಗೂ ಇಲ್ಲ
1: ನೋಡ್ರಿ.
0: ಅದಕ್ಕ ಹೊಳ್ಳಿ ಅದು ಮತ್ತ ನಮ್ ಪಾಲಿಗೆನ ಬಂತು ನೋಡ್.
1: ನಾನು ವಿಚಾರದಂಗ ಯಾವುದೂ ಆಗ್ಲಿಲ್ಲ ನೋಡ್ರಿ. ಸ್ವಲ್ಪ ತಡಿ ಸ್ವಲ್ಪ ತಡಿ ಅಂತ ನೀವ್ ಹೇಳ್ಕೋತಾನೆ ಇದ್ರಿ. ಆದ್ರ ಜೀವ ತಡಿಲಾರ್ದಕ್ಕ ಅವಸರ ಮಾಡಿ ಉಂಡಿಯೊಳಗ ನಾಣ್ಯ ಇಟ್ಕೊಟ್ಟೆ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆತು.
0: ಅದಕ್ಕ ಕಮಲ.

0: ಅದಕ್ಕ ಹೇಳೋದು ಕಷ್ಟ ಬಂದಾಗ ತಾಳ್ಮೆಯಿಂದ ಇರಬೇಕು ಅಂತ. ಕಾಲನ ಎಲ್ಲಾ ಸಮಸ್ಯೆಗಳಿಗೆ ತಕ್ಕ ಉತ್ತರ ಕೊಡ್ತದೆ. ರಾತ್ರಿ ಕಳೆದ ಮೇಲೆನ ಬೆಳಗಾಗೋದು. ಜೋಕಾಲಿ ಹಿಂದೆ ಹೋದಾಗ ಅಷ್ಟ ಪ್ರಮಾಣದೊಳಗೆ ಅದು ಮುಂದೆ ಬರೋದು ನಿಶ್ಚಿತ.
1: ಖರೆ,
0: ಆದ್ರೆ ನಮಗ ಸಾಕಷ್ಟು ತಾಳ್ಮೆ ಇರಬೇಕು. ಬರೇ ಭಾಗ್ಯದ ದಾರಿ ನೋಡಬಾರದು. ಕಷ್ಟಗಳ ಪರಿಹಾರಕ್ಕ ಶ್ರಮ ವಹಿಸಿ ದುಡಿಬೇಕು, ಅಷ್ಟೇ ಅಲ್ಲ ಪ್ರಯತ್ನಶೀಲರಾಗಬೇಕು. ಎಲ್ಲಿಂದಲೋ ಯಾರಿಂದಲೋ ಭಾಗ್ಯ ಬರ್ತದ ಅಂತ ಹೇಳಿ ಕಾಯ್ಕೋತ ಕೂಡಬಾರ್ದು ಕಮಲ.
1: ಹೌದ್ರಿ, ನಿಮ್ ಮಾತು ಖರೆ ಅದ. ನಾನು ಅಳಿಯಂದರದು ಮತ್ ಮಗಳ ಕಷ್ಟ ದೂರ ಮಾಡ್ಲಿಕ್ಕೆ ಹೋದೆ, ಆದ್ರ ಅದು ಫಲಿಸಲಿಲ್ಲ. ಅದು ಅವ್ರ ಭಾಗ್ಯದೊಳಗ ಇಲ್ಲ, ಅದಕ್ಕಾಗಿನ ಅವ್ರಿಗೆ ಬಂಗಾರದ ನಾಣ್ಯ ಸಿಗ್ಲಿಲ್ಲ ನೋಡ್ರಿ. ನೀವ್ ಹೇಳ್ದಂಗ ಅವರ ಕಷ್ಟಪಟ್ಟು ದುಡಿದು ತಮ್ಮ ಕಷ್ಟಗಳನ್ನ ತಾವ ಬಗೆಹರಿಸಿಕೊಳ್ಳಿ, ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವಿಬ್ರು ಹಾರೈಸೋಣ ಅಂತ.
0: ಹೌದು, ಹಂಗ ಆಗಲಿ, ಅವ್ರಿಗೆ ನಾವು ಆಶೀರ್ವಾದ ಮಾಡೋಣ, ಒಳ್ಳೇದಾಗಲಿ ಅಂತ. ಇಲ್ಲಿ ನಡೆಯುವ ವಿಪರ್ಯಾಸವನ್ನು ನಾವು ನೋಡಬಹುದು. ಅಳಿಯನ ಯೋಗದಲ್ಲಿ ಇಲ್ಲದ ಬಂಗಾರದ ನಾಣ್ಯಗಳು ಮತ್ತೆ ಕೊಟ್ಟವರ ಮನೆಯನ್ನೇ ಸೇರುತ್ತವೆ. ಇದನ್ನೇ ಯೋಗ ಎನ್ನುವುದು. ಬಾರದು ಬಪ್ಪದು, ಬಪ್ಪದು ತಪ್ಪದು.

0: ಇದುವರೆಗೆ ಸುನೀತಿ ಪಥ ನಾಟಕದಲ್ಲಿ ಯೋಗ ಯೋಗ ನಾಟಕವನ್ನು ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ದೆ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ವಿಶೇಷ. ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಚರ್ಚೆ ಕಾರ್ಯಕ್ರಮ ಕೇಳುವಿರಿ.

0: ಪ್ರಿಯ ಕೇಳುಗರೆ, ನಮಸ್ಕಾರ. ಇಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೇಡಿಯೋ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಗದಗ್, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ಚೇತನ್ ಬಾಬು ಆರ್ಟಿ, ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ, ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಮೇಡಮ್, ಈಗ ಈ ವರ್ಷದಲ್ಲಿ 2026 ಮತ್ತು 27 ಮುಂಗಾರು ಹಂಗಾಮಿನಲ್ಲಿ ಮಳೆಯ ಪರಿಸ್ಥಿತಿ ಕುರಿತು ವಿವರಣೆಯನ್ನ ನೀಡುತ್ತೀರಾ?
1: ಅವಶ್ಯಕರಿ. ಇವಾಗ ಮಳೆ ಪರಿಸ್ಥಿತಿ ನೋಡ್ಬಿಟ್ರೆ, ನಮಗೆ January 1 ನಾವು ಇವತ್ತಿನ ತನಕ ಮಳೆ ನೋಡ್ಬಿಟ್ರೆ, ನಮಗೆ 111.7 ಮಳೆ ಆಗಬೇಕಾಗಿತ್ತು. ಅದ್ರ ಪೈಕಿ 141 ಮಳೆ ಆಗಿದೆ. ಆದರೆ ನಮ್ಮ ರೈತರಿಗೆ ಅನುಕೂಲ ಆಗುವ ಮಳೆಗಳು ಏಪ್ರಿಲ್ ಮೇದಲ್ಲಿ ಭೂಮಿ ಹದ ಮಾಡ್ಕೊಳ್ಳೋದು, ಮತ್ತು ಈಗ ಮಳೆ ಆಗೋದು ನಮ್ಮ ಬಿತ್ತನೆಗೆ. ಅದನ್ನು ಪ್ರಮಾಣ ನೋಡಿಬಿಟ್ರೆ ಭೂಮಿ ತಯಾರಿಗೆ ನಮ್ಮ ಮಳೆ ಆಗಿದೆ, ಬಟ್ ಬಿತ್ತನೆಗೆ ಬೇಕಾಗುವಷ್ಟು ತೇವಾಂಶ ಎಲ್ಲ ಕಡೆಯೂ ದೊರಕಿಲ್ಲ. ಕಾರಣ, ನಾವು ರೈತರಲ್ಲಿ ಒಂದು ಮನವಿ ಮಾಡ್ತೀವಿ, ತೇವಾಂಶ ಕೊರತೆ ಇದ್ದಲ್ಲಿ ನೀವು ಬಿತ್ತನೆ ಮಾಡಬಾರ್ದು. ಮತ್ತು ಈಗಾಗಲೇ ಹವಾಮಾನ ವರದಿ ಪ್ರಕಾರ ಮಳೆ ಪ್ರಮಾಣ ಈ ಬಾರಿ ಜೂನಲ್ಲಿ ಮಳೆ ಸರಿ ಆಗುತ್ತೆ. ಜುಲೈದಿಂದ ಸೆಪ್ಟೆಂಬರ್ ತನಕ 50% ಮಳೆ ಕಡಿಮೆ ಆಗ್ತದೆ ಅಂತ ಅಂದಾಜಿಸಿದ್ದಾರೆ. ಮತ್ತು ಅದು ಮಳೆ ಆಗೋದು ಸ್ಕ್ಯಾಟರ್ಡ್ ಎಲ್ಲ ಕಡೆ ಒಂದೇ ಥರದಾಗಿ ಆಗೋದಿಲ್ಲ ಅಂತ ಅನುಮಾನಿಸಿದ್ದಾರೆ.

0: ಗಾಳಿ ಇದೆ ಅಲ್ಲ, ಕೋಲ್ಡರ್ ರೀಜನ್ ಇಂದ ವಾರ್ಮರ್ ರೀಜನ್ ಗೆ ಮೂವ್ ಆಗ್ತವೆ. ಲ್ಯಾನಿನೋ ಬಂದಾಗ ನಾರ್ಮಲ್ ಇಯರ್ ಇದ್ದಾಗ ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ದೇಶದ ಭೂಭಾಗ ಬಿಸಿ ಆಗಿರುತ್ತೆ. ಸೊ ಈ ಮಳೆ ತರುವ ಮಾನ್ಸೂನ್ ಮಾರುತಗಳು ಕೋಲ್ಡರ್ ರೀಜನ್ ಇಂದ ನಮ್ಮ ದೇಶದ ಕಡೆಗೆ ಬರ್ತವೆ, ಆವಾಗ ಒಳ್ಳೆ ಮಳೆ ಆಗುತ್ತೆ. ಈ ಎಲ್ಲಿನೋ ಬಂದಾಗ ರಿವರ್ಸ್, ಈ ಮಾರುತಗಳು ರಿವರ್ಸ್ ಆ ದಿಕ್ಕನ್ನು ಬದಲಾಯಿಸ್ತವೆ. ಅಂದ್ರೆ ಪೆಸಿಫಿಕ್ ಸಾಗರ ನಮ್ಮಿಂದ ದೂರ ಇದೆ, ಅದು ವಾರ್ಮ್, ಅದರ ತಾಪಮಾನ ಜಾಸ್ತಿ ಆದಾಗ ಈ ಚಂಡಮಾರುತಗಳು ನಮ್ಮ ದೇಶದಿಂದ ದಿಕ್ಕನ್ನು ಬದಲಾಯಿಸಿ ಸ್ವಲ್ಪ ಸೈಡ್ಗೆ ಹೋಗ್ತವೆ. ಆದ್ದರಿಂದ ಮಾನ್ಸೂನ್ ಮಾರುತಗಳು ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಭಾವ ಸಂಭವವನ್ನು ಕಡಿಮೆ ಮಾಡ್ತವೆ.
1: ಹಾಗಾದ್ರೆ ಈ ಜೂನ್ ತಿಂಗಳಲ್ಲಿ ಆಗುವ ವಾಡಿಕೆಯ ಮಳೆ ಎಷ್ಟು ಮತ್ತು ಆಗುವ ಸಂಭವದ ಬಗ್ಗೆ ಮಾಹಿತಿಯನ್ನ ನೀಡಿ ಸರ್.
0: ಮುಖ್ಯವಾಗಿ ಗದಗ ಜಿಲ್ಲೆಯ ಸರಾಸರಿ ಜೂನ್ ತಿಂಗಳ ಮಳೆ ಅಂತ ನೋಡ್ತಾ ಹೋದ್ರೆ 76.88 ಮಿಲಿಲೀಟರ್ ಅನ್ನೋದು ಈ ಸರಾಸರಿ ಅಂದ್ರೆ ನಾರ್ಮಲ್, ಕಳೆದ 30 ವರ್ಷಗಳ ನಾರ್ಮಲ್ ಮಳೆ. ಬಟ್ ಹೋದ ವರ್ಷ 25-26ರಲ್ಲಿ ನಮ್ಮ ಜೂನ್ ತಿಂಗಳಲ್ಲಿ 78.4 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಬಟ್ ಈ ವರ್ಷವೂ ಸಹ IMD ವರದಿಯ ಮುಖಾಂತರ ಜೂನ್ ತಿಂಗಳಲ್ಲಿ ಮಳೆ ಆಗುವ ಸಂಭವ ಇದೆ. ಬಟ್ ಆದರೆ ಬಿತ್ತನೆ ನಂತರ ಜೂನ್ ಮತ್ತು ಮೇಡಮ್ ಆಗಲಿ ಹೇಳದಂಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೆಳೆ ಬೆಳವಣಿಗೆ ಹಂತದಲ್ಲಿದ್ದಾಗ ಮಳೆ ಸ್ವಲ್ಪ ಕಡಿಮೆ, 50-60% ಕಡಿಮೆ ಆಗುವ ಸಂಭವ ಇದೆ. ಸೊ ಅದಕ್ಕೆ ನಾವು ಪರ್ಯಾಯ ಪದ್ಧತಿಗಳನ್ನು, ನಿರ್ವಹಣೆ ಕ್ರಮಗಳನ್ನು ನೋಡ್ಕೋಬೇಕು. ಬಿತ್ತನೆಗೆ ಮಳೆಗೆ ಕೊರತೆ ಇಲ್ಲ, ಅದಾದ್ಮೇಲೆ ಬೆಳೆ ಬೆಳೆದು ನಿಂತಾಗ ನಮಗೆ ಮಳೆ ಕೊರತೆ ಇದೆ ಎಂದು ಹವಾಮಾನ ವರದಿ ಹೇಳ್ತಾ ಇದೆ.
1: ಈಗ ಈ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕೊರತೆ ಇದೆ ಅಂತ ನಾವು ಕೇಳಿದ್ವಿ, ಹಾಗಾದ್ರೆ ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳು ಬೆಳೆಗಳ ತಳಿಗಳು ಯಾವವಂತೀರಿ?
0: ಮುಖ್ಯವಾಗಿ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳೆಂದರೆ ದ್ವಿದಳ ಧಾನ್ಯಗಳು, ಹೆಸರು, ಶೇಂಗಾ ಮತ್ತು ಅದು ಸಹ ದ್ವಿದಳ ಹಾಗೂ ಎಣ್ಣೆಕಾಳು ಎರಡು ಅಂತ ಹೇಳ್ತೀವಿ. ಈ ಹೆಸರು ಬೆಳೆಯಲ್ಲಿ ಮುಖ್ಯವಾಗಿ ತಳಿಗಳಂದ್ರೆ DGG2, DGG1 ಮತ್ತು BGS9 ತಳಿಗಳು ಒಳ್ಳೆ ಇಳುವರಿ ಕೊಡುವಂತ ತಳಿಗಳು, ಹಾಗೂ ಸ್ವಲ್ಪ ಎತ್ತರವಾಗಿ ಬೆಳೆದು ನಮಗೆ ಮಿಷಿನ್ ಕಟಾವು ಸಹ ಹೆಲ್ಪ್ ಆಗುವಂತಹ ತಳಿಗಳು. ಬಟ್ ಈಗ BGS9 ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ RSKಗಳಲ್ಲಿ ಹಾಗೂ NSCL ಸೀಡ್ ಯೂನಿಟ್ ಅಲ್ಲಿ ಸಹ ಸಿಗ್ತಿರುವಂತಹ ತಳಿ BGS9. ಈ ವರ್ಷ ಲಾಸ್ಟ್ ಇಯರ್ DGG2 ಕೊಟ್ಟಿದ್ರು, ಬಟ್ ಅದು ಲಾಸ್ಟ್ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮಳೆ ಬಂದ ಕಾರಣದಿಂದ ಆ ತಳಿಯ ಒಂದು ಬಿತ್ತನೆ ಬೀಜ ಅಭಾವ ಇರೋದ್ರಿಂದ BGS9 ಸಹ ಒಂದು ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ತಳಿ, ಇದು ಸಹ ಒಳ್ಳೆಯ ತಳಿ, ಒಳ್ಳೆ ಇಳುವರಿ ಕೊಡುವ ತಳಿ, ಇದನ್ನು ಸಹ ಬಳಸಿ ಬಿತ್ತನೆ ಮಾಡಬಹುದು. ಮತ್ತೊಂದು ಮುಖ್ಯವಾಗಿ ತೊಗರಿ ದ್ವಿದಳ ಧಾನ್ಯ ಅಂದ್ರೆ ತೊಗರಿ ಬೆಳೆ, ಇದು ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಜೊತೆ ಅಂತರ ಬೆಳೆಯಾಗಿ ಬೆಳೀತಾರೆ, ಹಾಗೂ ಸ್ವಲ್ಪ ಮುಂಡರಗಿ ಭಾಗದಲ್ಲಿ ಹಳ್ಳಿಗುಡಿ ಭಾಗದಲ್ಲಿ ಏಕ ಬೆಳೆಯಾಗಿ ಬೆಳೀತಾರೆ. ಸೊ ಅದಕ್ಕೆ ಉತ್ತಮವಾದ ತಳಿಗಳೆಂದರೆ TSR ಅನ್ನೋದು ಹಳೆ ತಳಿ, ಈಗ ಹೊಸದಾಗಿ GRG 8 811 ಹಾಗೂ GRG 152 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುವ ತಳಿಗಳು. ಮತ್ತು ಎಣ್ಣೆಕಾಳು ಬಂದ್ರೆ ಮುಖ್ಯವಾಗಿ ಪ್ರಮುಖ ಬೆಳೆ ಅಂದ್ರೆ ಶೇಂಗಾ, ಹಾಗೂ ಮತ್ತೊಂದು ಸೂರ್ಯಕಾಂತಿ. ಶೇಂಗಾ ಬೆಳೆಯಲ್ಲಿ ನಮಗೆ GPBD4, TMV2 ಮತ್ತು DH256 ಹಾಗೂ KADRI 6 ಹಾಗೂ KADRI 9 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಸೂಕ್ತವಾಗುವಂತಹ ತಳಿಗಳಾಗಿವೆ. ಹಾಗೂ ಸೂರ್ಯಕಾಂತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿರುವ KBSH 78, KBSS 90 ಇದು 2018ರಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ, ಅದನ್ನು ಸಹ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುತ್ತದೆ ಎಂದು ಲಾಸ್ಟ್ ಇಯರೇ ಒಂದು SSC ಮೀಟಿಂಗ್ ಅಲ್ಲಿ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಪ್ರಮುಖವಾದ ಸಂಕರಣ ತಳಿ ಅಂದರೆ RSFH 700, ಇದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ಒಂದು ಸಂಕರಣ ತಳಿ. ಇವು ಸಹ ಇವೆಲ್ಲ ಹೈಬ್ರಿಡ್ಗಳು ಒಳ್ಳೆ ಇಳುವರಿ ಕೊಡುವಂತಹ ಈ ಸೂರ್ಯಕಾಂತಿ ತಳಿ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸ್ವಲ್ಪ ಚಾಂಪ್ ಎನ್ನುವ ಪ್ರೈವೇಟ್ ಸಂಕರಣ ತಳಿಗಳು ಸಹ ಪ್ರಚಲಿತದಲ್ಲಿವೆ, ಇವುಗಳನ್ನು ಬೆಳೆದು ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಮುಖ್ಯವಾಗಿ 4 ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಮುಂಗಾರಲ್ಲಿ ಕಂಡು ಬರ್ತವೆ, ಹೆಸರು, ತೊಗರಿ, ಶೇಂಗಾ ಹಾಗೂ ಸೂರ್ಯಕಾಂತಿ.
1: ಮೇಡಮ್, ಇದುವರೆಗೆ ಡಾಕ್ಟರ್ ಚೇತನ್ ಬಾಬು ಅವರು ಯಾವ್ಯಾವ ಒಂದು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಒಂದು ಬೆಳೆಗಳ ಒಂದು ಬೀಜಗಳು ಈ ಕೃಷಿ ಇಲಾಖೆಯಲ್ಲಿ ಯಾವ್ಯಾವ ಲಭ್ಯತೆ ಇದಾವೆ ಅನ್ನೋದ ಮಾಹಿತಿಯನ್ನ ದಯವಿಟ್ಟು ತಾವು ಕೊಡ್ಬೇಕಂತ ಕೇಳ್ಕೊಳ್ತೇವೆ.
2: ವಶ ಕೊಡ್ತೀವಿ. ಈಗಾಗಲೇ ನಮ್ದು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಪ್ರತಿ ವರ್ಷ ಏನು ನಾವು ಬೀಜಗಳ ವಿತರಣೆ ಮಾಡ್ತೇವೆ, ಅದೇ ಕಾರ್ಯಕ್ರಮ ನಮಗೆ May 25 ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಮುಖ್ಯವಾಗಿ ಮುಸ್ಕಿನ ಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಹಾಗೂ ಹೈಬ್ರಿಡ್ ಹತ್ತಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಹತ್ತಿ ಬೀಜ ನಾವು ವಿತರಣೆ ಮಾಡುವುದಿಲ್ಲ, ಆದರೆ ಈ ಬೀಜದ ಗುಣ ನಿಯಂತ್ರಣ ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಯಾವ ಕಂಪ್ನಿಗಳು ಈ ಭಾಗಕ್ಕೆ ಅನುಕೂಲ ಆಗ್ತವ ಅವನ್ನ ಕೊಟ್ಟಿರ್ತಾರೆ, ಅವನ್ನ ಮಾರ್ಕೆಟ್ನಾಗ ಅಷ್ಟೇ ಮಾರಾಟ ಆಗೋಂಗೆ ನಾವು ನೋಡ್ಕೋತೀವಿ. ಮುಸ್ಕಿನ ಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿಗೆ ಏನು ಬೇಕಾಗ್ತದೆ ಬೀಜ, ಅದರ 1/3 ಈ ಹೈಬ್ರಿಡ್ ಬೀಜ ಇದ್ದರೆ ನಾವು ಪೂರ ರಿಪ್ಲೇಸ್ಮೆಂಟ್ ಇರ್ತದೆ. ಮುಸ್ಕಿನ ಜೋಳ ಪೂರ ರಿಪ್ಲೇಸ್ಮೆಂಟ್, ಅದು ಬೀಜದ ಬದಲಾವಣೆ ಮಾಡೋದಿಲ್ಲ ಅಲ್ಲಿ. ಅದಕ್ಕೆ ನಾವು ಅದನ್ನು ಹೊರತುಪಡಿಸಿ ಏನು ಹೆಸರು, ತೊಗರಿ, ಶೇಂಗಾ ಇದೆಯಲ್ಲ

0: ಅದಕ್ಕೆಲ್ಲೂ ನಾವು ಒನ್ ಥರ್ಡ್ ಏರಿಯಾಗೆ ಅಷ್ಟೇ ಪ್ರತಿ ವರ್ಷ ಕೊಡ್ತೀವಿ. ಅಂದರೆ ಒಂದು ಸಾರಿ ಒಯ್ದ ರೈತ 3 ವರ್ಷ ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಬೀಜನಂತ ಆ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲ ಬಿತ್ತನೆ ಬೀಜಗಳನ್ನು ನಾವು ಸ್ಟೋರ್ ಮಾಡಿದ್ದೀವಿ. ಟೋಟಲಾಗಿ ಎಲ್ಲ ಬೀಜಗಳು ಸೇರಿಸಿ 1337 ಕ್ವಿಂಟಲ್ ರೈತ ಸಂಪಾದ ಕೇಂದ್ರದ ಮುಖಾಂತರ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇಲ್ಲ. ಆದರೆ ಎಲ್ಲ ರೈತ ಬಂದರಲ್ಲಿ ನಾವು ಕೇಳ್ಕೋದು, ಬಿತ್ತನೆ ಬೀಜಗಳನ್ನು ಬಿತ್ತುವಾಗ, ಹೆಸರು ಬಿತ್ತುವಾಗ, ತೊಗರಿ ಬಿತ್ತುವಾಗ ಅದನ್ನು ಟ್ರೀಟ್ ಮಾಡಿದ ಬೀಜನೇ ನಾವು ಕೊಡ್ತಾ ಇದ್ದೀವಿ. ಆದರೆ ತಮ್ಮಲ್ಲಿರೋ ಬೀಜಗಳನ್ನಿದ್ದರೆ ಮೊಳಕೆ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಆ ಬೀಜೋಪಚಾರ ಮಾಡಿನೇ ಆ ಬಿತ್ತನೆ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ.
1: ಇದುವರೆಗೆ ನೀವಿಬ್ಬರು ನಮಗೆ ಗದಗ ಜಿಲ್ಲೆಯಲ್ಲಿ ಬೆಳೀತಿರ್ತಕ್ಕಂಥ ಬೆಳೆಗಳು ಮತ್ತು ಯಾವ್ಯಾವ ತಳಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಈ ಒಂದು ಗದಗ ಜಿಲ್ಲೆಯಲ್ಲಿ ಬಹುತೇಕವಾಗಿ ಈ ಒಣ ಬೇಸಾಯ ಪದ್ಧತಿಯನ್ನ ರೈತರು ಪಾಲಿಸ್ತಾರೆ. ಈ ಒಂದು ಒಣ ಮಣ್ಣಿನಲ್ಲಿ ಹೇಗೆ ಬಿತ್ತನೆಯನ್ನ ಮಾಡಬೇಕು ಅಂತ ನಾವು ತಾವು ರೈತರಿಗೆ ಸಲಹೆಗಳನ್ನ ಮತ್ತು ಸೂಚನೆಗಳನ್ನ ಕೊಡ್ತೀರಿ?
2: ಈ ಒಣ ಬಿತ್ತನೆ ಅಂದ್ರೆ ನಾವು ಡ್ರೈ ಸೋಯಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಟರ್ಮ್ ಐತೆ. ಇದು ಮುಖ್ಯವಾಗಿ ಎಲ್ಲಿ ಬೆಳೆಸ್ತೀವಿ ಅಂದ್ರೆ ಯಾವಾಗ ಜೂನ್ ಮೊದಲ ವಾರದಲ್ಲಿ ಆಗುವ ಮಳೆ ಸ್ವಲ್ಪ ಲೇಟ್ ಆಗಾದ್ರೆ, ಲೇಟ್ ಆನ್ಸೆಟ್ ಆಫ್ ಮಾನ್ಸೂನ್ ಅಂತ ಕರಿತೀವಿ, ಅಂದ್ರೆ 1 ವಾರ ಅಥವಾ 2 ವಾರಗಳು ಲೇಟ್ ಆಗಿ ಬರುತ್ತೋ ಅಂತ ಸಮಯದಲ್ಲಿ ನಾವು ಡ್ರೈ ಸೋಯಿಂಗ್ ಅಥವಾ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡೋಕೆ ರೆಕಮೆಂಡ್ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಳೆಗೂ ಮುಂಚೆಯೇ ಬಿತ್ತನೆ ಮಾಡುವುದು. ಹೀಗೆ ಮಾಡಿದರೆ ನಾವು ಬಂದ ಮೊದಲ ಮಳೆಯನ್ನೇ ನಾವು ಬೀಜ ಮೊಳಕೆ ಹೊಡೆಯೋದಕ್ಕೆ ಹಾಗೂ ಬೆಳೆ ಬೆಳವಣಿಗೆ ಉಪಯೋಗಿಸಬಹುದೆಂದು ಈ ಡ್ರೈ ಸೋಯಿಂಗ್ ಅನ್ನು ರೆಕಮೆಂಡ್ ಮಾಡ್ತೀವಿ. ಅವಾಗ ನಾವು ಈ ಡ್ರೈ ಲ್ಯಾಂಡ್ ಏರಿಯಾದಲ್ಲಿ ಒಣ ಬೇಸಾಯದಲ್ಲಿ ಈ ಪದ್ಧತಿ ಉಪಯೋಗಿಸುವ ಮೊದಲು ನಾವು ನಮಗೆ ಮಳೆ ವೆದರ್ ಫೋರ್ಕಾಸ್ಟಿಂಗ್ ಬಗ್ಗೆ ಇರಬೇಕು. ಯಾಕಂದ್ರೆ ನಾವು ಬಿತ್ತನೆ ಮಾಡ್ತೇವೆ, ಮಳೆ ಸ್ವಲ್ಪ 1 ವಾರಕ್ಕಿಂತ ಲೇಟ್ ಆದರೆ ನಾವು ಡ್ರೈ ಸೋಯಿಂಗ್ ಮಾಡೋದು ಸಹ ವೇಸ್ಟ್. ಸೊ ಮಳೆ ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಮಳೆ ಸಂಭವದ ವರದಿ ರಿಪೋರ್ಟ್ ನಾವು ನೋಡಿಕೊಂಡು ಬಿತ್ತನೆಗೆ ನಾವು ರೆಡಿ ಮಾಡ್ಕೋಬೇಕು. ಹಾಗೂ ನಾವು ಬಿತ್ತುವ ಮೊದಲು ಡ್ರೈ ಸೋಯಿಂಗ್ ಅಥವಾ ಒಣ ಬಿತ್ತನೆ ಮಾಡುವ ಮೊದಲು ನಾವು ಬಿತ್ತನೆ ಬೀಜವನ್ನು ಬೀಜ ಗಟ್ಟಿಗೊಳಿಸು ಮತ್ತು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಮೊಳಕೆ ಹಾಗೂ ಒಳ್ಳೆ ಬೆಳವಣಿಗೆ ನೋಡ್ಕೊಂಡ್ಬರ್ತಾ ಹೋಗ್ಬೋದು. ಮುಖ್ಯವಾಗಿ ಈ ಬಿತ್ತನೆ ಬೀಜವನ್ನು 1 ಗಂಟೆ ಕಾಲ 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ನಮಗೆ ಸಾಧಾರಣ ನೀರಿನಲ್ಲೂ ಸಹ 1 ಗಂಟೆ ಕಾಲ ನೆನೆಸಿ ಅದನ್ನು 6 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಿದರೆ ಅದಕ್ಕೆ ಬರ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಹಾಗೂ ಒಣ ಮಣ್ಣಿನಲ್ಲೂ ಸಹ ಅದನ್ನು ಜೀವಂತವಾಗಿರುತ್ತೆ. ಸ್ವಲ್ಪ ಒಂದು 4-5 ದಿನ ಮಳೆ ಬರದಿದ್ರು ಸಹ ಬೀಜ ಅನ್ನೋದು ಜೀವಂತವಾಗಿರುತ್ತೆ. ಸೊ ಹೀಗೆ ಗಟ್ಟಿಗೊಳಿಸಾದ ನಂತರ ಈ ಬಿತ್ತನೆ ಬೀಜವನ್ನು ನಾವು ಜೈವಿಕ ಗೊಬ್ಬರಗಳಾದ ರೈಜೋಬಿಯಂ ಅಥವಾ ಅಜೋಸ್ಪಿರಿಲಮ್ ಅಥವಾ ಟ್ರೈಕೋಡರ್ಮಾ ಅನ್ನು ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಈ ಜೈವಿಕ ಗೊಬ್ಬರಗಳ ಲಭ್ಯತೆ ಇಲ್ಲದಿದ್ದಲ್ಲಿ ಡ್ರೈ ಸೋಯಿಂಗ್ ಅಂದ್ರೆ ಒಣ ಮಣ್ಣಲ್ಲಿ ನಮಗೆ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಇರುತ್ತೆ, ಕೀಡೆ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಈ ಕೀಡೆಯನ್ನು ಕಾಪಾಡಲು ಈ ಕೀಟನಾಶಕಗಳಾದ ಕ್ಲೋರೋಪೈರಿಪಸ್ ಅನ್ನು ಬಳಸಿ ಬೀಜೋಪಚಾರ ಮಾಡಿದರೆ ಒಣ ಮಣ್ಣಿನಲ್ಲಿ ಯಾವುದೇ ಕೀಟದ ಹಾನಿಯಾಗದಂತೆ ನೋಡ್ಕೊಳ್ಳುತ್ತೆ. ಹಾಗೂ ಶಿಲೀಂಧ್ರಗಳು ಸಹ ಇದರಲ್ಲಿ ಜಾಸ್ತಿ ಇರ್ತವೆ. ಸೊ ಅಂತ ಟೈಮಲ್ಲಿ ನಾವು ಕಾರ್ಬೆಂಡಿಜಮ್ನು ಸಹ ಬಳಸಿ ನಾವು ಬೀಜೋಪಚಾರ ಮಾಡಿ ಒಣ ಮಣ್ಣಿನಲ್ಲಿ ಬಿತ್ತನೆ ಮಾಡಿದರೆ ಉತ್ತಮವಾದ ಮೊಳಕೆ ಹಾಗೂ ಕೀಟ ಹಾಗೂ ರೋಗದ ಹಾನಿಯಿಂದ ಕಾಪಾಡಿ ಬೆಳೆಯನ್ನು ಮೊದಲ ಮಳೆಗೆ ಮೊಳಕೆ ಒಡೆಯೋದಕ್ಕೆ ಉಪಯೋಗಿಸಬಹುದು.
1: ಇದುವರೆಗೂ ನಾವು ಈ ಒಂದು ಜಿಲ್ಲೆಯಲ್ಲಿ ಬೆಳೆಯಬೇಕಾಗಿರತಕ್ಕಂಥ ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳು, ಅವುಗಳ ತಳಿಗಳು ಮತ್ತು ಅವುಗಳನ್ನ ಹೇಗೆ ಬೀಜೋಪಚಾರ ಮಾಡಿ ನಾವು ಒಣ ಮಣ್ಣಿನಲ್ಲಿ ಬಿತ್ತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇದರ ನಂತರ ಈ ಒಂದು ಬೆಳೆಗಳು ಉತ್ತಮವಾಗಿ ಫಸಲು ಕೊಡಬೇಕಾದ್ರೆ ಯಾವ ಪೋಷಕಾಂಶಗಳ ಬಗ್ಗೆ ರೈತರು ಬಹಳ ಗಮನವನ್ನು ಕೊಡಬೇಕು ಮತ್ತು ಯಾವುದನ್ನ ಬಳಸಿದ್ರೆ ಅದು ಉತ್ತಮವಾದ ಫಸಲನ್ನ ಅವರು ಪಡಿಬಹುದು ಅಂತ ಹೇಳ್ತೀರಿ?
2: ಅವಶ್ಯವಾಗಿ ಯಾವುದೇ ಬೆಳೆಗಾಗಿ ನಮ್ಗೆ 17 ಪೋಷಕಾಂಶಗಳು ಬೇಕಾಗುತ್ತವೆ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಇದಾವೆ ಹಾಗೂ ಲಘು ಪೋಷಕಾಂಶಗಳು ಸಹ ಇದೆ. ಸಾರಜನಕ, ರಂಜಕ, ಪೊಟ್ಯಾಶು ಇವು ಮುಖ್ಯ ಪೋಷಕಾಂಶಗಳು, ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತವೆ. ಆದ್ರೆ ಉಳಿದ ಕಬ್ಬಿಣ, ಸತುವು ಮತ್ತೆ ಕಾಪರ್, ನಿಕ್ಕಲ್ ಹಾಗೂ ಮುಂತಾದ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಇವು ನಮಗೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಮುಖ್ಯವಾಗಿ ನಾವು ದ್ವಿದಳ ಧಾನ್ಯಗಳಂದ್ರೆ ನಮ್ಗೆ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರಮಾಣ ಅನುಪಾತ ಅಂದ್ರೆ 1:2 ಹಾಗೂ 2 ಒಂದು ಪ್ರಮಾಣದಷ್ಟು ಸಾರಜನಕ, 2 ಪ್ರಮಾಣದಷ್ಟು ರಂಜಕ ಹಾಗೂ 2 ಪ್ರಮಾಣದಷ್ಟು ಪೊಟ್ಯಾಶ್, ಅಂದ್ರೆ 1:1, 2:2 ಪ್ರಮಾಣದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನು ಬಳಸಬೇಕು ದ್ವಿದಳ ಧಾನ್ಯಗಳಿಗೆ. ಮುಖ್ಯವಾಗಿ ಯಾಕಪ್ಪ ಅಂದ್ರೆ ಈ ದ್ವಿದಳ ಧಾನ್ಯಗಳಿಗೆ ಈ ಬೇರಿನ ಗಂಟಿನಲ್ಲಿ ರೈಜೋಬಿಯಂ ಎನ್ನುವ ಜೀವಾಣು ಇದ್ದು ಆ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಿ ನಮ್ಮ ಬೆಳೆಗೆ ಒದಗಿಸುತ್ತೆ. ಸೊ ಸಾಮಾನ್ಯವಾಗಿ ಈ ದ್ವಿದಳ ಧಾನ್ಯಗಳಿಗೆ ಸಾರಜನಕದ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಆದ್ದರಿಂದ ಈ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ 1:2:2 ಪ್ರಮಾಣದಲ್ಲಿ ನಾವು NPK ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನು ಬಳಸಿ ನಾವು ಈ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು. ಹಾಗೂ ಈ ಎಣ್ಣೆ ಕಾಳುಗಳಲ್ಲಿ ಕೆಲವೊಂದು ದ್ವಿದಳ ಧಾನ್ಯಗಳಿದ್ದಾವೆ, ಉದಾಹರಣೆಗೆ ಶೇಂಗಾ ಹಾಗೂ ಸೋಯಾಬೀನ್, ಇವೆರಡು ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳು. ಇವುಗಳು ಸಹ ಈ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಅನ್ನೋದಿದೆ. ಸೊ ಇವುಗಳಿಗೂ ಸಹ ಸ್ವಲ್ಪ ಯೂರಿಯಾ ಗೊಬ್ಬರವನ್ನು ಕಡಿಮೆ ಬಳಸಬೇಕು. ಇವುಗಳಿಗೆ ದ್ವಿದಳ ಹಾಗೂ ಎಣ್ಣೆ ಕಾಳು, ಶೇಂಗಾ ಹಾಗೂ ನಮ್ಮ ಸೋಯಾಬೀನ್ಗೆ, ಮತ್ತೆ ರಂಜಕ ಪೊಟ್ಯಾಶ್ ಕೊಡಬೇಕು. ಮುಖ್ಯವಾಗಿ ಈ ಎಣ್ಣೆ ಕಾಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗ್ಬೇಕಂದ್ರೆ ಸಲ್ಫರ್ ಗಂಧಕ ಈ ಪೋಷಕಾಂಶ ಜಾಸ್ತಿ ಬೇಕಾಗುತ್ತೆ. ಗಂಧಕವನ್ನು ನಾವು ಈ ಎಣ್ಣೆ ಕಾಳುಗಳಲ್ಲಿ ಜಿಪ್ಸಮ್ ಮೂಲಕ ಅಥವಾ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖಾಂತರ ಕೊಟ್ಟರೆ ಒಂದೇ ಇದರಲ್ಲಿ ನಾವು ರಂಜಕವನ್ನು ಕೊಡಬಹುದು, ಹಾಗೂ ಗಂಧಕವನ್ನು ಮತ್ತು ಕ್ಯಾಲ್ಸಿಯಂ. SSP ಅಲ್ಲಿ ನಮಗೆ ರಂಜಕ ಇದೆ, ಕ್ಯಾಲ್ಸಿಯಂ ಇದೆ, ಹಾಗೂ ಗಂಧಕ ಇದೆ. ಮೂರು ಪೋಷಕಾಂಶಗಳನ್ನು ಕೊಟ್ಟಂಗಾಗುತ್ತೆ. ಅಂದರೆ ನಾವು ಎಣ್ಣೆ ಕಾಳು ಬೆಳೆಗಳು ಬಂದಾಗ ನಾವು DAP ಬದಲು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ನಾವು ರಂಜಕದ ಮೂಲವಾಗಿ ಬಳಸಿದರೆ ಅದನ್ನು ನಾವು ಎರಡು ಮೂರು ಲಘು ಪೋಷಕಾಂಶಗಳು ಸಹ ನಾವು ಕೊಟ್ಟಂಗಾಗುತ್ತೆ. ಆದ್ದರಿಂದ ಎಣ್ಣೆ ಅಂಶವು ಸಹ ನಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೂ ಮುಖ್ಯವಾಗಿ ಈ ಎಣ್ಣೆ ಕಾಳು ಪ್ರಮಾಣ ಉತ್ಪಾದನೆ ಆಗಬೇಕಂದ್ರೆ ಗಂಧಕಾಗಲಿ ಹೇಳಿದೆ, ಹಾಗೂ ಕಾಂಪ್ಲೆಕ್ಸ್ ಗೊಬ್ಬರ 20-20-0-13 ಈ 13 ಏನಪ್ಪ ಅದು ಗಂಧಕ ಅಂಶ. ಸೊ 20-20-0-13 ನಾವು ಎಣ್ಣೆ ಕಾಳಲ್ಲಿ ಬಳಸಿದ್ರೆ ಯೂರಿಯಾ ಅಥವಾ DAP ಬದಲು ನಾವು ಈ ಎಣ್ಣೆ ಅಂಶ ಜಾಸ್ತಿ ಆಗಿ ಎಣ್ಣೆ ಇಳುವರಿನೂ ಸಹ ಜಾಸ್ತಿ ತೆಗಿಬಹುದಂತ ಹೇಳಕ್ಕೆ ಇಷ್ಟಪಡ್ತೀನಿ.
3: ಈಗ ಬೆಳೆಗಳಿಗೆ ಬೇಕಾಗಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನ ತಾವು ಕೊಟ್ರಿ ಮೇಡಮ್. ಈ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ಲಭ್ಯತೆಯ ಕುರಿತು ತಾವು ಮಾಹಿತಿಯನ್ನ ತಿಳಿಸ್ಬೇಕಂತ ಕೇಳ್ತೀನಿ.
0: ಈಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆಗಳಿಗೆ, ಏನು ನಮ್ಮ ಕೃಷಿ ಬೆಳೆಗಳಿಗೆ, ಆಹಾರ ಬೆಳೆಗಳಿಗೆ ಬೇಕಾಗುವ ವಿವಿಧ ರಸಗೊಬ್ಬರಗಳ ಬೇಡಿಕೆಯನ್ನು ನಾವು ಈಗಾಗಲೇ ಸಲ್ಲಿಸಿವೆ ಸರ್ಕಾರಕ್ಕೆ. ಈಗ ಯೂರಿಯಾ ನಮಗೆ ಮುಂಗಾರು ಹಂಗಾಮಿಗೆ 12,000 ಮೆಟ್ರಿಕ್ ಟನ್ ಅಷ್ಟು ಬೇಕಾಗಿದೆ. ದೆನ್ DAP 8,956 ಮೆಟ್ರಿಕ್ ಟನ್, MOP 1682 ಮೆಟ್ರಿಕ್ ಟನ್. ಕಾಂಪ್ಲೆಕ್ಸ್ ಅಂದರೆ ವಿವಿಧ ಇಲ್ಲಿ ಬಳಸ್ತಾ ಇದ್ದಾರೆ, 20-20-0-13 ಇವ್ರು ಹೇಳಿದಂಗೆ, 26-26 ಮತ್ತೆ 17-17 ಯೂಸ್ ಮಾಡ್ತಾರೆ ಈ ಭಾಗದಲ್ಲಿ, 16-23 ಅದನ್ನು ಬಳಸ್ತಾರೆ ಇಲ್ಲಿ. ಸೊ ಇಂಥವು ಕಾಂಪ್ಲೆಕ್ಸ್ ಎಲ್ಲ ಸೇರ್ಪಡೆ ಹಾಕ್ಕೊಂಡು ಸುಮಾರು 9,800 ಮೆಟ್ರಿಕ್ ಟನ್ ಅಷ್ಟು. ನಿನ್ನೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ 423 ಮೆಟ್ರಿಕ್ ಟನ್, ಟೋಟಲ್ ಆಗಿ ನಮಗೆ ಸುಮಾರು 33,000 ಮೆಟ್ರಿಕ್ ಟನ್ ಅಷ್ಟು ವಿವಿಧ ರಸಗೊಬ್ಬರಗಳು ಬೇಕಾಗ್ತದೆ. ಈಗ ನಮಗೆ ದಾಸ್ತಾನು ಅಂದ್ರೆ ಇಲ್ಲಿವರೆಗೆ ಜೂನ್ ಪ್ರಾರಂಭ 1ನೇ ತಾರೀಕಿನವರೆಗೆ ವಿವಿಧ ರಸಗೊಬ್ಬರ ಎಲ್ಲ ಸೇರಿಸಿ 33,600 ಮೆಟ್ರಿಕ್ ಟನ್ ಅಷ್ಟು ನನ್ನಲ್ಲಿ ದಾಸ್ತಾನು ಇದ್ದು, ಇದರಲ್ಲಿ 19,500 ಮೆಟ್ರಿಕ್ ಟನ್ ಅಷ್ಟು ವಿತರಣೆ ಆಗಿದೆ. ಮತ್ತೆ ಉಳಿಕೆ ಇದೆ 14,242. ಇದರಲ್ಲಿ ಮೇಜರ್ ಆಗಿ ನಮಗೆ ಕಾಂಪ್ಲೆಕ್ಸು ದೆನ್ ಯೂರಿಯಾ ಇದೆ. ಆದರೆ ಒಂದು ರೈತ ಬಾಂಧವರಲ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ, ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿದೆ, ಇದರ ಪ್ರಭಾವವಾಗಿ ನಮಗೆ ಯೂರಿಯಾ ಆ್ಯಂಡ್ ಮತ್ತು DAP ಪ್ರೊಡಕ್ಷನ್ಗೆ ಭಾರತದಲ್ಲಿ ಮಾಡಬೇಕಂದ್ರೆ ಕಚ್ಚಾ ಸಾಮಗ್ರಿ ಅಲ್ಲಿಂದನೇ ಬರಬೇಕು, ನ್ಯಾಚುರಲ್ ಗ್ಯಾಸ್. ಸೊ ಅಲ್ಲಿ ವ್ಯತ್ಯಯ ಆಗ್ತಾ ಇದೆ, ಕೊರತೆ ಇಲ್ಲ, ವ್ಯತ್ಯಯ ಆಗ್ತಾ ಇರೋದಕ್ಕೆ ಇಲ್ಲಿ ನಮಗೆ ಪೂರೈಕೆ ಆಗೋದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಮತ್ತೆ ಈಗ ಪ್ರಾರಂಭ ಹಂತದಲ್ಲಿ ಯಾರೂ ನಾವು ಯೂರಿಯಾ ಬಳಕೆ ಮಾಡೋದಿಲ್ಲ. ಮುಂದಿನ ಅಂದರೆ ಮೇಲ್ಗೊಬ್ಬರ ಅಂತ ನಾವು ಏನು ಬಳಕೆ ಮಾಡ್ತೀವಿ ಅವಾಗ ನಾವು ಯೂರಿಯಾ ಬಳಸ್ತೀವಿ. ಆ ಯೂರಿಯಾಕ್ಕೆ ಪರ್ಯಾಯವಾಗಿ ನಮಗೆ ನ್ಯಾನೋ ಯೂರಿಯಾ ಇದೆ, ಅದನ್ನು ಬಳಸ್ಬೋದು. ನೀರಿನಲ್ಲಿ ಕರಗೋ ಗೊಬ್ಬರ ಅದು 19-19 ಇದೆ, ಅದನ್ನು ಬಳಸ್ಕೋಬೋದು. ಮತ್ತೆ ಈಗ DAP ಬದಲಾಗಿ ನಾವು ವಿವಿಧ ರಸಗೊಬ್ಬರಗಳನ್ನು ಇದಾವೆ, ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಇದಾವೆ, ಅವನ್ನ ಬಳಕೆ ಮಾಡಿಕೊಂಡ್ರೆ ನಾವು ಇಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಅನುಕೂಲ ಆಗ್ತದೆ. DAP ಬಳಸಿದಾಗ ಎರಡೇ ಪೋಷಕಾಂಶ ಸಿಗ್ತವ, ಅದ್ರ ಬದಲಿ ನಾವು 10-26 ತಗೊಂಡ್ರೆ 3 ಪೋಷಕಾಂಶ ಸಿಗ್ತದೆ. ದೆನ್ 20-20-0-13 ಹೇಳಿದ್ರು, ಅಲ್ಲಿ ನಮಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಗೆ ಲಘು ಪೋಷಕಾಂಶಗಳನ್ನು ಬೆಳೆಯುವಂಥ ಬೆಳೆಗಳಿಗೆ ದೊರೆಯುತ್ತದೆ. ಅದಕ್ಕೆ ಅದೇ ಗೊಬ್ಬರ ಅನ್ನೋಕ್ಕಿಂತ ವಿವಿಧ ಸಂಕರಣ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಇದಾವಲ್ಲ, ಅವನ್ನು ಬಳಕೆ ಮಾಡಿಕೊಂಡ್ರೆ ಬೆಳೆಗಳಿಗೆ ಯೋಗ್ಯ. ರೈತರಲ್ಲಿ ಒಂದು ಭಾವನೆ ಇರ್ಬೋದು, ಅದಕ್ಕೆ ಹೆಚ್ಚು ದರ ಇದೆ ಅಂತ. ಹೆಚ್ಚು ದರದ ಜೊತೆಗೆ ಹೆಚ್ಚು ಪೋಷಕಾಂಶನೂ ನೀವು ಕೊಡ್ತೀರಿ, ಅದರಿಂದ ಈ ಬೆಳೆ ತೆಗಿಬಹುದು. ಈಗಾಗಲೇ ಹೇಳ್ತಾ ಇದ್ದೇವೆ ಮಳೆ ಕೊರತೆ ಅಂತ. ಮಳೆ ಕೊರತೆ ಇದ್ದಾಗ ನೀವು ಈಗ ಸದ್ಯಕ್ಕೆ ನಮಗೆ ತಳಗೊಬ್ಬರ ಆಗಿ ನಾವು ಕಾಂಪ್ಲೆಕ್ಸ್ ಬಳಸಿದ್ರೆ ಅವಕ್ಕೇನಾದ್ರು ಎಲ್ಲ ಪ್ರಮಾಣದ ಪೋಷಕಾಂಶ ದೊರೀತದೆ. ಅದಕ್ಕೆ ರೈತರು ಆತಂಕಗೊಳ್ಬೇಕಾಗಿಲ್ಲ ಗೊಬ್ಬರ ಇಲ್ಲ ಅಂತ. ಬಟ್ ಈಗೇನು ವಿಜ್ಞಾನಿಗಳು ತಾವು ಹೇಳುವಂಗೆ ಅದರ ಪ್ರಕಾರ ನಾವು ಸ್ವಲ್ಪ ನಮ್ಮಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮುಂದಿನ ದಿನದಾಗೆ ಸ್ವಲ್ಪ ಅನುಕೂಲ ಆಗೋದು, ಆದರೆ ಆತಂಕಗೊಳ್ಬೇಕಾಗಿಲ್ಲ. ಆಮೇಲೆ ಇದ್ರ ಜೊತೆ ಇನ್ನೊಂದು ಹೇಳಿ ಬಯಸ್ತೀನಿ, ಯೂರಿಯಾ ಸಲುವಾಗಿ ಯೂರಿಯಾ ಆ್ಯಪ್ ಮಾಡಿದ್ದಾರೆ, ಒಂದು ತತ್ರಾಂಶದ ಮುಖಾಂತರನೇ ಕೊಡ್ತಾರೆ. ನಿಮ್ಮ ಆಧಾರ್ ಹಾಕಿದಾಗ ನಿಮ್ಮದು FID ಒಳಗೆ ಏನೇನು ಭೂಮಿದು ರೆಕಾರ್ಡ್ಸ್ ಅದಕ್ಕೆ ಲಿಂಕ್ ಇದೆ. ಸೊ ಅದರಲ್ಲಿ ಒಬ್ಬ ರೈತನಿಂದ ಎಲ್ಲ ಅವನ ಹೆಸರು ಇದೆ ಅಂತ ಬರ್ತದೆ. ಅದಕ್ಕೆ 1 ಎಕರೆಗೆ 1 ತಿಂಗಳಿಗೆ ಒಂದೇ ಒಂದು ಯೂರಿಯಾ ಬ್ಯಾಗ್. ಯಾಕಂದರೆ ಈಗ ಅತಿಯಾಗಿ ಬಳಸಿ ನಾವು ಭೂಮಿ ಹಾಳು ಮಾಡ್ಕೊಂಡಿದ್ದೀವಿ, ಅದನ್ನು ಪರಿವರ್ತನೆ ಭೂಮಿಯನ್ನು ರಿಪೇರ್ ಮಾಡ್ಕೋಬೇಕು ನಮಗೆ ಎಷ್ಟೊತ್ತಿದ್ರು. ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಈಗ ನಮಗೆ ಪ್ರೋಗ್ರಾಮ್ ನಾವು ಈಗಾಗಲೇ KVK ಜೊತೆ ಸೇರ್ಕೊಂಬಿಟ್ಟು, ಯೂನಿವರ್ಸಿಟಿ ಅವ್ರ ಜೊತೆ, ARS ಜೊತೆ ಸೇರ್ಕೊಂಬಿಟ್ಟು ಎಲ್ಲ ಪಂಚಾಯಿತಿ ಮಟ್ಟದೊಳಗೆ ಧರ್ತಿ ಮಾತಾ ಬಚಾವೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಧರ್ತಿ ಮಾತಾ ಬಚಾವ್ನಲ್ಲಿ ಭೂಮಿ ಸಂರಕ್ಷಣೆ ಕಣ್ಗಾವಲು ಸಮಿತಿಗಳನ್ನ ರಚನೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ. ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಏಪ್ರಿಲ್ ಮಾಹೆಯಿಂದ ಮಾಡಿದ್ದೀವಿ. ಇದು ನಿರಂತರ ಈ ಜೂನ್ ಮಾಹೆಯಲ್ಲೂ ಮತ್ತೆ ಇದನ್ನ ಖೇತ್ ಬಚಾವ್ ಅಂತ ಅದೇ ಏನು ಉದ್ದೇಶದೊಂದಿಗೆ ಖೇತ್ ಬಚಾವ ಆಂದೋಲನವನ್ನು ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ರೈತರು ಇದರ ಉಪಯೋಗ ಪಡಿಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ.
3: ಈ ರಸಗೊಬ್ಬರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವಿಬ್ರು ಕೊಟ್ರಿ. ನನಗೀಗ ಮುಖ್ಯವಾಗಿ ಈ ರೈತರಿಗೆ ಬೇಕಾಗಿರುವ ಒಂದು ಪ್ರಶ್ನೆ ಅಂತ ನನಗನ್ಸುತ್ತೆ, ಈಗ ದ್ವಿದಳ ಮತ್ತು ಎಣ್ಣೆಕಾಳುಗಳ ಬೆಳೆಗೆ ಸಮತೋಲನ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತೀರಿ?
2: ನಾನಾಗ್ಲೇ ಹೇಳಿದೆ, ಯಾವುದೇ ಬೆಳೆಗೆ 17 ಪೋಷಕಾಂಶಗಳು ಬೇಕಾಗುತ್ತೆ. ಮೇಡಮ್ ಹೇಳಿದ್ರು ನಮ್ಮ ಜಿಲ್ಲೆಗೆ 33,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ಬಳಕೆ ಡಿಮ್ಯಾಂಡ್ ಬೇಕಾಗುತ್ತೆ. ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಇದೆ, ಅದು ಅಷ್ಟು ದಾಸ್ತಾನು ಇದೆ. ಬಟ್ ಅಷ್ಟು ದಾಸ್ತಾನು ಬೆಳೆಸಿದ್ರೆ ಮಣ್ಣಿನ ಜೀವ ಏನಾಗಬೇಕು, ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳ ಪ್ರಮಾಣ ಏನಾಗಬೇಕು. ಸೊ ಆದ್ದರಿಂದ ಕೇವಲ ಈ ರಸಗೊಬ್ಬರಗಳ ಮೇಲೆ ಅವಲಂಬಿತವಾಗದೆ ಎಲ್ಲಾ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ನಾವು ತಿಳಿದುಕೊಂಡು ಅರಿವನ್ನು ತೆಗೆದುಕೊಂಡು ಸೊ ನಾವು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಈ ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಇದು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಪ್ರತಿ ಎಕರೆಗೆ ನಾವು ಈಗಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹೈನುಗಾರಿಕೆ ಅನ್ನೋದು ನಮ್ಮ ರೈತರ ಹೊಲದಲ್ಲಿ ಕಡಿಮೆ ಆಗಿದೆ. ಸೊ ನನ್ನ ಈ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ನನ್ನ ವಿನಂತಿ, 1 ಅಥವಾ 2 ಆಕಳುಗಳನ್ನು ಎಲ್ಲಾ ರೈತರು ಮನೆಯಲ್ಲಿ ಹೈನುಗಾರಿಕೆ ಮಾಡಬೇಕು. ಇದರಿಂದ ನಮಗೆ ಹಾಲು ಬರುತ್ತೆ, ಹಾಲಿನ ಮುಖಾಂತರ ಅಡಿಷನಲ್ ಇನ್ಕಮ್ ಬರುತ್ತೆ, ಹಾಗೂ ಗೊಬ್ಬರದ ಮುಖಾಂತರ ನಮ್ಮ ಭೂಮಿಯ ಸಂರಕ್ಷಣೆಯನ್ನು ಹಾಗೂ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ನೀಡಿ ನಾವು ಸಮತೋಲನವಾಗಿ ಈ ರಸಗೊಬ್ಬರ ಬಳಕೆಯನ್ನು ಪ್ರಮಾಣವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಹೈನುಗಾರಿಕೆಯನ್ನು ಇಟ್ಕೊಂಡು ಈ ಪ್ರತಿ ಎಕರೆಗೆ ನಮಗೆ ಹೇಳ್ತೀನಿ 3-4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಆಕಳು ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಯಾವುದೇ ಸಾವಯವ ಗೊಬ್ಬರವನ್ನು ಕೊಡಬೇಕು. ಹಾಗೂ ಮತ್ತೊಂದು, ಬೇಸಿಗೆ ಕಾಲದಲ್ಲಿ ಕುರಿ ಮಂದೆ, ಶೀಪ್ ಪೆಂಡಿಂಗ್ ಅಂತ ಕರಿತೀವಿ, ನಮ್ಮ ಹೊಲದಲ್ಲಿ ರಾತ್ರಿ ಹೊತ್ತು ಕುರಿ ಮಂದೆಯನ್ನು ಹಿಡಿಯುವುದು, ಅಂದ್ರೆ ಪ್ರತಿ 2 ದಿನಕ್ಕೊಮ್ಮೆ ಒಂದು ಪ್ಲೇಸ್ ಒಂದಕ್ಕೆ ಚೇಂಜ್ ಮಾಡ್ತಾ ಹೋಗೋದು ಕುರಿ ಮಂದೆಯನ್ನು. ಆಗ ಮಾಡಿದರೆ ಕುರಿಗಳ ಇಕ್ಕೆ ಅಲ್ಲೇ ನಮ್ಮ ಭೂಮಿಯಲ್ಲಿ ಇಕ್ಕೆ ಹಾಗೂ ಗಂಜಲ ಭೂಮಿಯಲ್ಲೇ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಮಣ್ಣಿನಲ್ಲಿ ಪೋಷಕಾಂಶಗಳ ಅಂಶ ಪ್ರಮಾಣವನ್ನು ಜಾಸ್ತಿ ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ನಾವು ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಇದರ ಜೊತೆಗೆ ನಾವು ಬಳಸಬಹುದು, ಅಂದ್ರೆ ಇದು ಯಾವ ರೀತಿ ಅಂದ್ರೆ, ನಾರ್ಮಲ್ ಆಗಿ ನಾವು ಬೀಜಕ್ಕೆ ಆದ್ರೆ ನಾವು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಅಂದ್ರೆ ಅಂತರ ಜಾಸ್ತಿ ಕೊಟ್ಟು ಬಿತ್ತನೆ ಮಾಡ್ತೀವಿ. ಈ ಹಸಿರೆಲೆ ಗೊಬ್ಬರಕ್ಕೆ 2 ದಿಕ್ಕಿನಲ್ಲಿ ನಾವು ಬಿತ್ತನೆ ಮಾಡಿ ಹೂ ಬಿಡುವ ಹಂತದಲ್ಲಿ ಅಂದ್ರೆ 35-40 ದಿನಗಳ ಹಂತದಲ್ಲಿ ಬೆಳೆಯನ್ನು ನಾವು ಅಂದ್ರೆ ಜಾಸ್ತಿ ಸಾವಯವ ಪದಾರ್ಥವನ್ನು ಮಣ್ಣಿಗೆ ರೋಟೋವೇಟರ್ ಹಾಕ್ಬಿಟ್ರೆ ಆ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಸೇರಿ ನಾವು ಸೂಕ್ಷ್ಮಾಣುಜೀವಿಗಳ ವೃದ್ಧಿಯಾಗಿ ಹಾಗೂ ಈ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡಬಹುದು. ಮತ್ತೊಂದು ಪೋಷಕಾಂಶಗಳ ಮೂಲ ಅಂದ್ರೆ, ನಾವು ಹಿಂದಿನ ಬೆಳೆಯ ರವದಿಯನ್ನು ಸುಡದೆ, ನಾವು ಮುಖ್ಯವಾಗಿ ಈ ಕಡೆ ನೋಡ್ತೀವಿ ಮೈಜ್ ಮೆಕ್ಕೆಜೋಳವನ್ನು ಸುಡ್ತಾರೆ, ನರಗುಂದ ಭಾಗದಲ್ಲಿ ನಾವು ಹೋಗುವಾಗ ತುಂಬಾ ಪ್ರಮಾಣದಲ್ಲಿ ಸುಡ್ತಾ ಹೋಗ್ತಾರೆ. ಇದರ ಬದಲು ಆ ರವದಿನ ನಾವು ಕಾಂಪೋಸ್ಟ್ ಗೊಬ್ಬರಗಳಲ್ಲಿ ತಯಾರಿಸಲು ಬಳಸಬಹುದು, ಅದನ್ನು ನಾವು ಗೊಬ್ಬರವಾಗಿ ತಯಾರಿಸಿ ಬಳಸಬಹುದು, ಅಥವಾ ನಮ್ಮ ಭೂಮಿಯಲ್ಲಿ ಅದನ್ನು ರೋಟೋವೇಟರ್ ಹಾಕ್ಬಿಟ್ಟು ಈ ವೇಸ್ಟ್ ಡಿಕಂಪೋಸರ್ ಅಥವಾ ಪೂಸಾ ಡಿಕಂಪೋಸರ್ ಅಂದ್ರೆ ರವದಿಯನ್ನು ಕೊಳೆಸುವುದು. ಅಂದ್ರೆ 3 ತಿಂಗಳು ಬೇಕಾಗುವ ಸಮಯದಲ್ಲಿ ಕೇವಲ 25-30 ದಿನದಲ್ಲೇ ಈ ವೇಸ್ಟ್ ಡಿಕಂಪೋಸರ್ ಇಲ್ಲಿರುವ ಸೂಕ್ಷ್ಮ ಜೀವಿಗಳು ಸಿಂಪರಣೆ ಮಾಡಿದೆವಪ್ಪ ಅಂದ್ರೆ ನಮ್ಮ ಭೂಮಿಗೆ ರವದಿಗೆ ಅದಲ್ಲೇ ಡಿಕಂಪೋಸ್ ಕೊಳೆತು ನಮ್ಮ ಪೋಷಕಾಂಶಗಳನ್ನು ರಿಲೀಸ್ ಆಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಮತ್ತೊಂದು, ಹೀಗೆ ಜೈವಿಕ ಗೊಬ್ಬರಗಳ ಬೀಜೋಪಚಾರ, ಮುಖ್ಯವಾಗಿ ದ್ವಿದಳ ಧಾನ್ಯಗಳಲ್ಲಿ ಈ ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಅನುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ನಾವು ಮಾಡಿ ಬಿತ್ತನೆ ಮಾಡಿದರೆ 20% ಈ ಯೂರಿಯಾ ಹಾಗೂ DAP ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಏಕದಳ ಧಾನ್ಯಗಳಲ್ಲಿ ಅಜೋಸ್ಪಿರ್ಲಮ್ ಹಾಗೂ ರಂಜಕ ಕರಗಿಸುವ ಗೊಬ್ಬರ PSB ಅನ್ನೋ ಅಣುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ಮಾಡದೆ ಸಹ ನಾವು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಕೆಲವೊಂದು ರೈತರು ನೈಸರ್ಗಿಕ ಕೃಷಿ ಹಾಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅವರು ಜೀವಾಮೃತವನ್ನು ಬಳಸಿ ಪ್ರತಿ 20 ದಿನಕ್ಕೊಮ್ಮೆ ಅವರು ಡ್ರಿಂಚಿಂಗ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ನಾರ್ಮಲ್ ಫಾರ್ಮಿಂಗ್ ಅಲ್ಲೂ ಸಹ ನಾರ್ಮಲ್ ಕೃಷಿಯಲ್ಲೂ ಸಹ ಬಳಸಬಹುದು, ಅದು ಕೇವಲ ನೈಸರ್ಗಿಕ ಕೃಷಿಗೆ ಸೀಮಿತವಲ್ಲ. ಸೊ ನಾವು ಪ್ರತಿ ಅವಕಾಶವಿದ್ದಲ್ಲಿ ಆ ಜೀವಾಮೃತವನ್ನು ತಯಾರಿಸಿ ಆ ಬೆಳೆಗಳಿಗೆ ಪ್ರತಿ 20 ದಿನಗಳಿಗೊಮ್ಮೆ ಮಣ್ಣಿಗೆ ಡ್ರೆಂಚಿಂಗ್ ಮಾಡುವ ಮುಖಾಂತರ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಹಾಗೂ ಕೇವಲ ಜೀವಾಮೃತ ಬಳಸೋದೊಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ. ಮತ್ತೊಂದು, ರಾಸಾಯನಿಕ ಗೊಬ್ಬರಗಳಂತ ಬಂದರೆ ಕೇವಲ ಒಂದು, ಮೇಡಮ್ ಆಗ್ಲೇ ಹೇಳಿದ್ರು, ಯೂರಿಯಾ ಹಾಗೂ DAP ಮೇಲೆ ಅವಲಂಬಿತವಾಗದೆ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 10-26-26, 19-20-13, ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಗೂ ಲಘು ಪೋಷಕಾಂಶಗಳಾದ ಕಬ್ಬಿಣ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಹಾಗೂ ಮೆಗ್ನೀಷಿಯಂ ಸಲ್ಫೇಟ್, ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟು ಸಮಗ್ರವಾಗಿ ಅಂದ್ರೆ ಸಮತೋಲಿತ ಗೊಬ್ಬರ ಬಳಕೆಯನ್ನು ಬಳಸಬೇಕು. ಹಾಗೂ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳು ಕೊಡುವಾಗ ಕಬ್ಬಿಣ ಮತ್ತು ಸತು ಸಲ್ಫೇಟ್ ಕೊಡುವಾಗ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ಅದರ ಬೆರೆಸಿ ನಮ್ಮ ಭೂಮಿಗೆ ಬಿತ್ತನೆ ಮಾಡುವಾಗ ಕೊಟ್ಟರೆ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಡೈರೆಕ್ಟ್ ಆಗಿ ಮಣ್ಣು ಕೊಡೋಕ್ಕಿಂತ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕೊಟ್ಟರೆ ಸದ್ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲಾ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ಉಪಯೋಗಿಸಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿಕೊಂಡ್ರೆ ಒಳ್ಳೆ ಇಳುವರಿ, ಸುಸ್ಥಿರ ಕೃಷಿ, ಸುಸ್ಥಿರ ಇಳುವರಿ ಹಾಗೂ ಕಡಿಮೆ ರಸಗೊಬ್ಬರಗಳ ಬಳಕೆ ಅಲ್ಲಿ ನಮ್ಮ ಭೂಮಿ ಮಾತೆಯನ್ನು ಕಾಪಾಡ್ದಂಗಾಗುತ್ತೆ ಹಾಗೂ ನಮ್ಮ ಇಳುವರಿಯನ್ನು ಸಹ ನಾವು ಪಡೆದಂಗಾಗುತ್ತೆ. ಮತ್ತು ಹೆಚ್ಚುವರಿ ನಾವು ಇನ್ವೆಸ್ಟ್ಮೆಂಟ್, ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ರಸಗೊಬ್ಬರಕ್ಕೆ ಮಾಡ್ತೀವಿ, ಸೊ ಅದನ್ನ ನಾವು ಕಡಿಮೆ ಮಾಡಬಹುದು.
3: ಧನ್ಯವಾದಗಳು ಸರ್. ಇದುವರೆಗೂ ನಾವು ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ಧಾನ್ಯ ಅಂದ್ರೆ ನಮಗೆ ಏಕದಳ ಧಾನ್ಯ. ಹಾಗಾದ್ರೆ ಈ ಒಂದು 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದ ಏಕದಳ ಧಾನ್ಯಗಳು ಯಾವುವು?
2: ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಏಕದಳ ಧಾನ್ಯ ಅಂದ್ರೆ ಈ ಮುಂಗಾರಿನಲ್ಲಿ ಗೋವಿನಜೋಳ ಸಾಕಷ್ಟು ಪ್ರಮಾಣದಲ್ಲಿ ಶೇಕಡ 40% ಬಿತ್ತನೆ ಭಾಗ ಈ ಮೆಕ್ಕೆಜೋಳವನ್ನ ಆವರಿಸಿದೆ. ಸೊ ಇದು ನಮ್ಮ ಪ್ರಮುಖವಾದ ಏಕದಳ ಧಾನ್ಯ ಗೋವಿನಜೋಳ. ಹಾಗೂ ಕೆಲವೊಂದು ಭಾಗದಲ್ಲಿ ನಮ್ಗೆ ಸಜ್ಜೆಯನ್ನು ಬೆಳೀತಾರೆ ಹಾಗೂ ನವಣೆಯನ್ನು ಬೆಳೀತಾರೆ. ಮೊದಲು ನಮ್ಗೆ ಈ ಹೈಬ್ರಿಡ್ ಜೋಳ ಅನ್ನೋದು ಬೆಳೀತಿದ್ರು ಮುಂಗಾರಲ್ಲಿ, ಬಟ್ ಈ ಹೈಬ್ರಿಡ್ ಜೋಳವು ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಿದೆ. ಸೊ ಅದನ್ನು ಸಹ ನಾವು ಹೈಬ್ರಿಡ್ ಜೋಳವನ್ನು ಈ ಮುಂಗಾರಲ್ಲೂ ಸಹ ಬೆಳೀಬಹುದು. ಈ 4 ಪ್ರಮುಖ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ.
3: ಮೇಡಮ್, ಈ 4 ಪ್ರಮುಖ ಬೆಳೆಗಳ ಪೈಕಿ ನಮ್ಮ ಈ ಗದಗ ಜಿಲ್ಲೆಯಲ್ಲಿ ಏಕದಳ ಬೆಳೆಗಳ ಬೀಜದ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಕೊಡಿ.
0: ನಾ ಈಗಾಗಲೇ ಹೇಳಿದೆ, ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ. ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದಂತ ಏಕದಳ ಧಾನ್ಯಗಳದ್ದು ಮುಸ್ಕಿನ ಜೋಳ, ಭತ್ತ, ಸಜ್ಜೆ ಹಾಗೂ ನವಣೆದ ಬೀಜ ನಮ್ಮಲ್ಲಿ ಲಭ್ಯತೆ ಇದೆ. ಮುಸ್ಕಿನ ಜೋಳ ಸುಮಾರು 1,000 ಕ್ವಿಂಟಲ್ ಅಷ್ಟು ನಮಗೆ ಬೇಡಿಕೆ ಇದ್ದು ಆ ಪ್ರಕಾರ ನಾವು ದಾಸ್ತಾನು ಮಾಡ್ಕೊಂಡಿದ್ದೇವೆ. ಧನ್ ಸೂರ್ಯಕಾಂತಿ 205 ಕ್ವಿಂಟಲ್ ಅಷ್ಟು ನಮಗೆ ಬೇಡಿಕೆ ಇದೆ. ಅದು ಅಷ್ಟೇ, ನಾವು 205 ಕ್ವಿಂಟಲ್ ಇದನ್ನ ದಾಸ್ತಾನು ಮಾಡ್ಕೊಂಡಿದ್ದೀವಿ. ನವಣೆನೂ ಇದೆ ನಮ್ಮಲ್ಲಿ. ಯಾವುದೇ ಬೀಜಕ್ಕೆ ತೊಂದರೆ ಇಲ್ಲ. ರೈತರು ತಮ್ಮ FID ಬಂದರೆ ನಮ್ಮಲ್ಲಿ QR ಕೋಡ್ ಇದೆ, ಬ್ಯಾಗ್ ಮೇಲೆ ಜಿಪ್ ಮಾಡಿಬಿಟ್ರೆ ಅದು ಯಾವ ಕಂಪ್ನಿ ಏನು ರೇಟು ಅಂತ ಎಲ್ಲ ಈಸಿಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ರೈತರು ಜಲ್ದಿ ಖಾಸಗಿ ಮಾರಾಟಗಾರರಲ್ಲೂ ಏನು ಪರವಾನಗಿ ಪಡೆದಂಥ ಲೈಸೆನ್ಸ್ ಹೋಲ್ಡರ್ಸ್ ಹತ್ರನು ಈ ಬೀಜಗಳ ಮಾರಾಟಕ್ಕೆ ಲಭ್ಯ ಇದ್ದಾವೆ. ಖಾಸಗಿ ಅವ್ರ ಹತ್ರ ಬೀಜ ಪಡೆದಾಗ ಕಂಪಲ್ಸರಿ ಅವ್ರ ರಸೀದಿ ಪಡಿಬೇಕು. ಬೀಜ ಹಾಕಿದ ಚೀಲ ಇರ್ತದಲ್ಲ, ಚೀಲವನ್ನು ಕೊನೆವರೆಗೂ ಕಾಯ್ದಿಟ್ಕೋಬೇಕು. ಯಾಕಂದ್ರೆ ಏನೋ ತೊಂದರೆ ಆದಾಗ ಅವ್ರಿಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕಂದ್ರೆ ರಸೀದಿ ಬೀಜ ಯಾ ಹಾಕಿದ ಪ್ಯಾಕೆಟ್ ಇರ್ತದಲ್ಲ ಅದು ನಮಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಅಥವಾ ಮುಂದಿನ ಕ್ರಮಕ್ಕಾಗಿ ಬೇಕಾಗ್ತದೆ. ಕಂಪಲ್ಸರಿ ಏನು ಲೈಸೆನ್ಸ್ ಹೋಲ್ಡರ್ಸ್ ಯಾರು ಕೃಷಿ ಪರಿಕರ ಮಾರಾಟ ನಮ್ಮ ಮಳಿಗೆಯನ್ನು ಲೈಸೆನ್ಸ್ ಪಡೆದಿರ್ತಾರೆ ಅಧಿಕೃತ ಮಾರಾಟಗಾರರಿಂದ ರಸೀದಿ ತಗೊಂಡು ಇವರು ಅವರಿಂದ ಬೀಜವನ್ನ ಪಡಿಬೇಕಂತ ಕೇಳ್ಕೊಳ್ತೀವಿ.
3: ಈ ಏಕದಳ ಬೆಳೆಗಳಿಗೆ ನೀಡಬೇಕಾದ ಸಮತೋಲನ ಗೊಬ್ಬರಗಳ ಬಳಕೆ ಯಾವುದು ಅಂತೀರಿ?
2: ಆಗ್ಲೇ ದ್ವಿದಳ ಧಾನ್ಯಗಳಿಗೆ ಹೇಳುವಾಗ ಹೇಳಿದೆ, ದ್ವಿದಳ ಧಾನ್ಯಗಳಿಗೆ ಸಾರಜನಕ ಪ್ರಮಾಣ ಕಡಿಮೆ ಬೇಕಾಗುತ್ತೆ, ಬಟ್ ಆದರೆ ಈ ಏಕದಳ ಧಾನ್ಯಗಳಿಗೆ ಈ ಸಾರಜನಕ ಪ್ರಮಾಣವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದರೆ ನಮಗೆ ಈ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನೋದು 4:2:1 ಅಂದರೆ 4 ಸಾರಜನಕ ಬೇಕಾಗುತ್ತೆ, 2 ಭಾಗದಷ್ಟು ರಂಜಕ ಬೇಕಾಗುತ್ತೆ ಹಾಗೂ 1 ಭಾಗದಷ್ಟು ನಮಗೆ ಪೊಟ್ಯಾಶ್ ಬೇಕಾಗುತ್ತೆ ಈ ಏಕದಳ ಧಾನ್ಯಗಳಿಗೆ. ಸೊ ಸಾರಜನಕ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ನಾನಾಗಲೇ ಹೇಳಿದೆ ಯಾವ ರೀತಿ ಸಮತೋಲ 17 ಬೇಕು ಯಾವುದೇ ಬೆಳೆಗೆ. ಸೊ ನಾನಾಗಲೇ ಹೇಳಿದಂಗೆ ಸಮತೋಲಿತ ಗೊಬ್ಬರ ಅಂದರೆ ಸಮಗ್ರವಾಗಿ ಬಳಸಿಕೊಂಡು ಎಲ್ಲಾ ಪೋಷಕಾಂಶಗಳ ಮೂಲಗಳನ್ನು ಸಾವಯವ ಗೊಬ್ಬರಗಳು ಹಾಗೂ ಜೈವಿಕ ಗೊಬ್ಬರಗಳು. ಈ ಏಕದಳ ಧಾನ್ಯಗಳಿಗೆ ಜೈವಿಕ ಗೊಬ್ಬರ ಅಂತ ಬಂದರೆ ಅಜೋಸ್ಪೆಲಮ್ ಎನ್ನುವ ಒಂದು ಅಣುಜೀವಿ, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಹಾಗೂ ರಂಜಕ ಕರಗಿಸುವ ಗೊಬ್ಬರ, ಈ PSB ಅನ್ನುವ ಅಣುಜೀವಿ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ನಾವು ಪ್ರಮಾಣವನ್ನು ಉತ್ತಮವಾಗಿ ಈ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಹಾಗೂ ಅದೇ ರೀತಿಯಾಗಿ ಮೊದಲು ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಯೂರಿಯಾವನ್ನು ಬಳಸಬಾರದು. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಅಂದ್ರೆ ಬಿತ್ತನೆ ಮಾಡುವಾಗ ಯಾವುದೇ ಏಕದಳ ಧಾನ್ಯಗಳಿಗೆ 3 ಗೊಬ್ಬರಗಳು ಬೇಕಾಗುತ್ತೆ, ಎಲ್ಲಾ ಪೋಷಕಾಂಶಗಳು ಬೇಕಾಗುತ್ತೆ. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು 19:19:19, 20:26:26, 20:20:13 ಇಂತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ನಾವು ಯಾವಾಗ ಮೇಲುಗೊಬ್ಬರವಾಗಿ ನಾವು ಬೆಳೆ ಬೆಳವಣಿಗೆ ಹಂತದಲ್ಲಿ 30-40 ದಿನಗಳಲ್ಲಿ ಮೇಲುಗೊಬ್ಬರ ಕೊಡ್ತೀವಲ್ಲ, ಅಂತ ಸಮಯದಲ್ಲಿ ಲಭ್ಯತೆ ಇದ್ದಲ್ಲಿ ನೀವು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡದಂಗೆ ಲಭ್ಯತೆ ಇದ್ದಲ್ಲಿ ಯೂರಿಯಾವನ್ನು ಬಳಸಬಹುದು. ಅಥವಾ ಯೂರಿಯಾ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಹಾಗೂ ನೀರಲ್ಲಿ ಕರೆಯುವ ಗೊಬ್ಬರಗಳಾದ ನೈಂಟಿನಾಲ್ ಹಾಗೂ ಪೊಟ್ಯಾಸಿಯಂ ನೈಟ್ರೇಟ್ ಎನ್ನುವ ಈ ಗೊಬ್ಬರಗಳನ್ನು ನಾವು ಬಳಸಿದರೆ ಯೂರಿಯಾ ಅಭಾವವನ್ನು ಕಡಿಮೆ ಮಾಡಬಹುದು. ಹಾಗೂ ನಾವು ಈ ಏಕದಳ ಧಾನ್ಯಗಳಲ್ಲಿ ಸಮತೋಲಿತ ಗೊಬ್ಬರ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಇವುಗಳಿಗೂ ಸಹ ನಾವು ಜೀವಾಮೃತವನ್ನು ನಾವು ತಯಾರಿಸಿ ನಾವು ಪ್ರತಿ 21 ದಿನಗಳಿಗೊಮ್ಮೆ ನಾವು ಬೇರೆ ವಲಯದಲ್ಲಿ ನಾವು ಡ್ರಿಂಚಿಂಗ್ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿದರೆ ನಾವು ಒಳ್ಳೆಯ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಈ ಏಕದಳ ಧಾನ್ಯಗಳಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಹಾಗೂ ಲಘು ಪೋಷಕಾಂಶಗಳಾದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವುಗಳನ್ನು ನಾವು ಸಿಂಪಡಣೆ ಮುಖಾಂತರ ಬೆಳವಣಿಗೆ ಹಂತದಲ್ಲಿ ಕೊಟ್ಟಾಗ 32-40 ದಿನಗಳ ಟೈಮಲ್ಲಿ ಕೊಟ್ಟಾಗ ನಮಗೆ ಅಂತ ಸಮಯದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಮಗೆ ನೈಟ್ರೋಜನ್ ಅನ್ನೋದು ಅಬ್ಸಾರ್ಪ್ಷನ್ ಆಗಿ ಒಳ್ಳೆ ಇಳುವರಿ ಬರುತ್ತೆ. ಮತ್ತೊಂದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪಡಣೆಗೆ ಮಾಡುವಾಗ ಪೊಟ್ಯಾಸಿಯಂ ಅನ್ನೋದು ನಮ್ಮ ಬೆಳೆಯ ಬರ ನಿರೋಧಕ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬೀಜ ಗಟ್ಟಿಗೊಳಿಸುವುದರಲ್ಲಿ ಪೊಟ್ಯಾಸಿಯಂ ಅನ್ನುವ ಒಂದು ಪೋಷಕಾಂಶ ಉತ್ತಮವಾಗಿ ನೀವು ಒಮ್ಮೊಮ್ಮೆ ನೋಡಬಹುದು. ಮುಸ್ಕಿನ ಜೋಳದಲ್ಲಿ ತೆನೆ ಕಂಪ್ಲೀಟ್ ಆಗಿ ಕಟ್ಟೋದಿಲ್ಲ, ಸೊ ಅದು ನಮಗೆ ಪೊಟ್ಯಾಸಿಯಂ ಕೊರತೆ ಇರುತ್ತೆ. ಸೊ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪಡಣೆಗೆ ಬಳಸಿದಾಗ ಈ ಉತ್ತಮವಾಗಿ ಪೊಟ್ಯಾಸಿಯಂ ಅಬ್ಸಾರ್ಪ್ಷನ್ ಆಗಿ ತೆನೆಯಲ್ಲಿ ಪೂರ್ತಿ ಬೀಜ ಅನ್ನೋದು ಕಟ್ಟುತ್ತೆ ಹಾಗೂ ಒಳ್ಳೆ ಇಳುವರಿಯನ್ನು ಪಡಿಬಹುದು.
3: ನಾವು ಇಲ್ಲಿವರೆಗೂ ಏಕದಳ, ದ್ವಿದಳ ಮತ್ತು ಎಣ್ಣೆ ಕಾಳುಗಳು ಮುಖ್ಯವಾಗಿ ಈ ಗದಗ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳ ಬಗ್ಗೆ ನಾವೆಲ್ಲ ಚರ್ಚೆಯನ್ನು ಮಾಡಿದ್ವಿ. ತಾವಿಬ್ರು ಬಹಳ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಒಂದು ವೇಳೆ ನಮ್ಮ ಈ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆಗಳನ್ನ ಪರ್ಯಾಯ ಬೆಳೆಗಳಾಗಿ ಬೆಳೆಯಬಹುದು?
2: ಮುಖ್ಯವಾಗಿ ನಮ್ಮ ಜಿಲ್ಲೆ ವಾಡಿಕೆ ಮುಖಾಂತರ ಮೇ ತಿಂಗಳ ಕೊನೆಯ ವಾರದಲ್ಲಿ ನಮಗೆ ಬಿತ್ತನೆ ಶುರುವಾಗುತ್ತೆ, ಯಾವುದು ಹೆಸರು. ಬಟ್ ಒಂದು ವೇಳೆ ಈ ಮಾರುತಗಳು ಮುಂದುವರಿದು ಜೂನ್ ತಿಂಗಳಲ್ಲಿ ಮಳೆಯಾಗದಿದ್ದರೆ ಈ ಹೆಸರಿಗೆ ನಮಗೆ ಜೂನ್ ವರೆಗೂ, ಜೂನ್ ಅಂತ್ಯದವರೆಗೂ ಬಿತ್ತನೆ ಮಾಡಬಹುದು. ತದನಂತರ ಬಿತ್ತನೆ ಮಾಡಿದರೆ ಈ ಜೂನ್ ಈ ಹೆಸರಿನಲ್ಲಿ ಈ ಪೌಲ್ಟ್ರಿ ಮಿಲ್ಡಿ ಅನ್ನೋ ನಂಜಾಣು ರೋಗದ ಸಂಭವ ಜಾಸ್ತಿ ಇರುತ್ತೆ. ಸೊ ಜೂನ್ ತದನಂತರ ಬಿತ್ತನೆ ಮಾಡುವ ರೈತರು ಹೆಸರು ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೆಳೆ ಬಂದರೂ ಸಹ ರೋಗ ಕೀಟಕ್ಕೆ ತುತ್ತಾಗಿ ಬೆಳೆ ಹಾನಿಯಾಗುವ ಸಂಭವ ಜಾಸ್ತಿ ಆಗುತ್ತೆ. ಹಾಗೂ ಮತ್ತೊಂದು, ಈ ಕೆಂಪು ಮಣ್ಣಿನಲ್ಲಿ ನಾವು ಎಲ್ಲೆಲ್ಲಿ ಮುಸ್ಕಿನ ಜೋಳ ಬೆಳೀತಾರೋ ಮುಸ್ಕಿನ ಜೋಳ ನಾವು 2 July 15 ವರೆಗೂ ಬಿತ್ತನೆ ಮಾಡಬಹುದು. ಸೊ ಜೂನ್ ಅಲ್ಲಿ ಮಳೆ ಬರದೇ ಇದ್ರೆ ಬಿತ್ತನೆ ಮಾಡುವ ರೈತರು ಮುಸ್ಕಿನ ಜೋಳ ಜೊತೆಗೆ ಈ ತೊಗರಿಯನ್ನು ಅಂತರ ಬೆಳೆಯಾಗಿ, ಅಂದ್ರೆ ಪ್ರತಿ 5 ಸಾಲುಗಳ ಮೆಕ್ಕೆಜೋಳ ಜೊತೆಗೆ 1 ಅಥವಾ 2 ಸಾಲು ನಾವು ತೊಗರಿಯನ್ನು ಬೆಳೆದರೆ ಇದೊಂದು ಕಾಂಟಿಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತೀವಿ. ಅಂದ್ರೆ ಮುಸ್ಕಿನ ಜೋಳ ಬೆಳೆ ನಮಗೆ ಇಳುವರಿ ಕಡಿಮೆ ಬಂದರೂ ಸಹ ಇದರಲ್ಲಿ ಅಡಿಷನಲ್ ಇಳುವರಿ ಬಂದು ಒಳ್ಳೆ ಇನ್ಕಮ್ ಬರುತ್ತೆ. ಮತ್ತು ಕೆಂಪು ಮಣ್ಣಿನಲ್ಲಿ ನಮಗೆ ಡಬಲ್ ಕ್ರಾಪಿಂಗ್ ಇರೋದಿಲ್ಲ. ಕೆಂಪು ಮಣ್ಣಲ್ಲಿ ಯಾವಾಗ ನಮಗೆ ಹಿಂಗಾರಲ್ಲಿ ಬೆಳೆ ಬೆಳೆದಕ್ಕಾಗೋದಿಲ್ಲ. ಸೊ ನಾವು ಇರುವ ಈ ಕೆಂಪು ಮಣ್ಣಿನಲ್ಲಿ ನಮ್ಮ ಬೆಳೆ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಬಹುದು. ಸೊ ಒಂದೇ ಸೀಸನ್ ಅಲ್ಲಿ 2 ಕ್ರಾಪ್ ತಗೊಂಡ್ರೆ ಹೆಚ್ಚು ಇಳುವರಿ, ಹೆಚ್ಚು ಲಾಭ ಬರುತ್ತೆ. ಬಟ್ ಕಪ್ಪು ಮಣ್ಣಿನ ಡಬಲ್ ಕ್ರಾಪಿಂಗ್ ಹೋಗ್ಬಹುದು, ಅಂದ್ರೆ ಕಪ್ಪು ಮಣ್ಣಲ್ಲಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಕಡಲೆ, ಕುಸುಬೆ ಹಾಗೂ ರವಿ ಸ್ವರ್ಗಮ್ ಅನ್ನೋದು ಬೆಳೀತಾರೆ ಹಿಂಗಾರಲ್ಲಿ. ಬಟ್ ನಮ್ಮ ಮುಂಗಾರಲ್ಲಿ ಈ ಮುಸ್ಕಿನ ಜೋಳ ಬೆಳೆಯುವ ರೈತರು ತೊಗರಿಯನ್ನು ಅಂತರ ಬೆಳೆಯಾಗಿ ಅಥವಾ ನವಣೆಯನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಹಾಗೂ ಈ ತೊಗರಿ ಮತ್ತು ಸಜ್ಜೆ, ಸೂರ್ಯಕಾಂತಿ ನಮಗೆ ಜೂನ್ ತಿಂಗಳಲ್ಲಿ ಮಳೆ ಬರೆದಿದ್ರೆ ಈ ಜುಲೈ ಅಂತ್ಯದವರೆಗೂ ಸೂರ್ಯಕಾಂತಿಯನ್ನು ನಮಗೆ ಬಿತ್ತನೆ ಮಾಡುವ ಒಂದು ಅವಧಿ ಅನ್ನೋದು ಇರುತ್ತೆ. ಸೂರ್ಯಕಾಂತಿ, ತೊಗರಿ, ನವಣೆ, ಸಜ್ಜೆ ಈ 4 ಬೆಳೆಗಳು ನಾವು ಜೂನ್ ಅಲ್ಲಿ ಮಳೆ ಆಗದಿದ್ದರೆ ತದನಂತರ ಬಿತ್ತನೆ ಮಾಡುವ ಸಹ ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು.
3: ಇದರ ಹಿಂದಿನ ಪ್ರಶ್ನೆಯ ಮುಂದುವರೆದ ಭಾಗವಾಗಿ, ಒಂದು ವೇಳೆ ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಆದಾಗ ರೈತರು ಅನುಸರಿಸಬೇಕಾಗಿರುವಂತಹ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಕ್ರಮಗಳು ಯಾವ್ಯಾವಾಗಿರುತ್ತವೆ?
2: ಅಂದ್ರೆ ಫಸ್ಟ್ ಮಳೆ ಬರುತ್ತೆ, ಅದಾದ್ಮೇಲೆ ಬ್ರೇಕ್ ಕೊಡುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮುಖ್ಯವಾಗಿ. ಸೊ ಫಸ್ಟ್ ಮಳೆ ಬಂದಾಗ ಅಂತ ಸಮಯದಲ್ಲಿ ನಾವು ಕಂಪಾರ್ಟ್ಮೆಂಟಲ್ ಬಂಡಿಂಗ್, ಅಂದ್ರೆ ಚೌಕು ಮಡಿಗಳನ್ನು ನಿರ್ಮಾಣ ಮಾಡ್ಕೊಂಡ್ರೆ ಸೊ ಫಸ್ಟ್ ಮಳೆ ಯಾವಾಗ ಆಗುತ್ತೋ ಆ ಮಳೆ ನಮ್ಗೆ ಕೊಚ್ಕೊಂಡು ಹೋಗೋದಿಲ್ಲ. ಸೊ ಬಿದ್ದ ನೀರು ಅಲ್ಲೇ ಹಿಂಗ್ ಬಿಟ್ಟು ತದನಂತರ ಯಾವಾಗ ನಮ್ಗೆ ಬರ ಬರುತ್ತೋ ಆ ತಿಂಗಳಿನಲ್ಲಿ ಸೊ ಆ ತೇವಾಂಶವನ್ನು ನಮ್ಗೆ ಆ ಬೆಳೆಗೆ ಒದಗಿಸಬಹುದು. ಒದಗಿಸ್ಕೊಂಡು ನಮ್ಮ ಬೆಳೆ ಒಂದು 15-20 ದಿನಗಳು ಡ್ರೈ ಸ್ಪೆಲ್ ಬಂದಾಗ, ನೀವು ಹೇಳಿದ್ರಲ್ಲ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ದರೆ, ಸೊ ಅಂತ ಸಮಯದಲ್ಲೂ ಸಹ ನಾವು ಆ ಬೆಳೆ ಆ ತೇವಾಂಶ ಮಳೆ ಆಗದ ಬರವನ್ನು ಸಹ ತಡೆದು ನಿಂತುಕೊಳ್ಳುತ್ತೆ. ಹಾಗೂ ಬಿತ್ತನೆ ಮಾಡುವ ಮೊದಲು ಬೀಜವನ್ನು ಗಟ್ಟಿಗೊಳಿಸಿ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಬೀಜವನ್ನು 1 ಗಂಟೆ ಕಾಲ ನೆನೆಸಿ ಅದಾದ ನಂತರ 6 ಗಂಟೆಗಳ ಕಾಲ ನೆಲ್ಲಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದರೆ, ಸೊ ಇದನ್ನ ಹಾಗೆ ಬೀಜ ಗಟ್ಟಿಗೊಳಿಸಿದರೆ ಆ ಬಿತ್ತನೆ ಬೀಜಕ್ಕೆ ಆ ಬರ ತಡೆದುಕೊಳ್ಳುವ ಶಕ್ತಿಯನ್ನು ಸಿಗುತ್ತೆ. ಸೊ ಬರ ಬಂದಾಗ ಅದು ತಡೆದು ನಿಲ್ಲುತ್ತೆ. ಮತ್ತೊಂದು ಪ್ರಮುಖ ಪದ್ಧತಿ ಅಂದ್ರೆ ಬಿತ್ತನೆ ಮಾಡುವಾಗ ಹುಸಿ ಸಾಲು, ಅಂದ್ರೆ ಕನ್ಸರ್ವೇಷನ್ ಫರೋ ಅಂತೀವಿ. ಪ್ರತಿ 4-5 ಸಾಲುಗಳೊಮ್ಮೆ ಹೆಸರು ಬಿತ್ತನೆಯಲ್ಲಿ ನಮ್ಗೆ ಕನ್ಸರ್ವೇಷನ್ ಫರೋ, ಒಂದು ಹುಸಿ ಸಾಲು ಬಿಟ್ಟು ಅದನ್ನ ನಾವು ಫರೋ ಆಗಿ ಮಾಡ್ಕೋಬೇಕು. ಸೊ ಬಿದ್ದ ಮಳೆ ನೀರು ಆ ಫರೋ ಅಲ್ಲಿ ಹಿಂಗ್ ಬಿಟ್ಟು ಅದು ಕೊಚ್ಕೊಂಡು ಹೋಗೋದಂಗೆ ನಮ್ಮ ಭೂಮಿಯಲ್ಲೇ ಇದ್ದು ಬರದ ಸಮಯದಲ್ಲಿ ಆ ತೇವಾಂಶವನ್ನು ನಮ್ಗೆ ಬೆಳೆಗೆ ಒದಗಿಸುತ್ತೆ.
3: ಈ ಒಂದು ಕಡಿಮೆ ಮಳೆ ಆಗುವ ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಅಂತರ್ ಬೆಳೆಯ ಪದ್ಧತಿಗಳು ಯಾವ ಅಂತೀರಿ? ಹಾಗೂ ಅವುಗಳನ್ನ ಬೆಳೆದ್ರೆ ಏನ್ ಲಾಭ ಆಗುತ್ತೆ ರೈತರಿಗೆ?
2: ಒಳ್ಳೆ ಮಳೆ ಆದ್ರೆ ನಮ್ಗೆ ಏಕ ಬೆಳೆ ಪದ್ಧತಿ ಜಾಸ್ತಿ ನಮ್ಗೆ ಪ್ರಚಲಿತ. ಆದರೆ ಕಡಿಮೆ ಮಳೆ ಪರಿಸ್ಥಿತಿಯಲ್ಲಿ ಇಂಟರ್ ಕ್ರಾಪಿಂಗ್ ಅಂತೀವಿ, ಅಂತರ ಬೆಳೆ ಅಂದ್ರೆ ಅದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ. ಒಂದು ಬೆಳೆ ಹೋದ್ರೂ ಸಹ ಮತ್ತೊಂದು ಬೆಳೆಯಿಂದ ನಮ್ಗೆ ಇಳುವರಿ ಮತ್ತು ಲಾಭ ಪಡುತ್ತೆ ಅಂತ ಹೇಳಿ ಕಡಿಮೆ ಮಳೆ ಆಗುವ ಒಣ ಬೇಸಾಯದಲ್ಲಿ ಇಂಟರ್ ಕ್ರಾಪಿಂಗ್ ಅಥವಾ ಅಂತರ ಬೆಳೆಯನ್ನು ರೆಕಮೆಂಡ್ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಶೇಂಗಾ ಏಕ ಬೆಳೆಯಲ್ಲಿ ಬೆಳೀತಾರೆ. ಸೊ ಅದರ ಬದಲಾಗಿ ಸೊ ಕಡಿಮೆ ಮಳೆ ಆಗುವ ಸಂಭವದ ಸಂದರ್ಭದಲ್ಲಿ ಶೇಂಗಾದ ಜೊತೆಗೆ ತೊಗರಿಯನ್ನು ಪ್ರತಿ 7 ಅಥವಾ 11 ಸಾಲುಗಳ ಶೇಂಗಾದ ಜೊತೆಗೆ ಒಂದು ಸಾಲು ತೊಗರಿಯನ್ನು ಬೆಳೆದರೆ ಇದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಅಡಿಷನಲ್ ಇನ್ಕಮ್ ಅಥವಾ ಶೇಂಗಾ ಬೆಳೆ ನಮ್ಗೆ ಕಡಿಮೆ ಮಳೆ ಆದಾಗ ತೊಗರಿಯಿಂದ ಅವನಿಗೆ ಒಳ್ಳೆ ಇಳುವರಿ ಅಥವಾ ಒಳ್ಳೆ ಇನ್ಕಮ್ ಅನ್ನೋದು ಸಿಗುತ್ತೆ. ಅಂದ್ರೆ ನಥಿಂಗ್ ಇಸ್ ಬೆಟರ್ ದನ್ ಸಮಥಿಂಗ್. ಅಂದ್ರೆ ಒಂದು ಬೆಳೆ ಇಲ್ಲದೆ ಇದ್ರೂ ಇನ್ನೊಂದು, ಒಂದೇ ಬೆಳೆ ನಮ್ಗೆ ಹಾನಿ ಆದ್ರೂ ಸಹ ಇನ್ನೊಂದು ಬೆಳೆಯಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಲಾಭ ಅನ್ನೋದು ಪಡಿಬಹುದು. ಮತ್ತೊಂದು ಆಗ್ಲೇ ಹೇಳ್ದಂಗೆ ನಂಗೆ ಗೋವಿಂದೋಳ ಜೊತೆಗೆ ತೊಗರಿಯನ್ನು ಪ್ರತಿ 5 ಸಾಲುಗಳಿಗೆ 1 ಸಾಲು ಅಥವಾ 2 ಸಾಲು ತೊಗರಿ ಬೆಳೆ ಹಾಗೂ ನವಣೆ ಬೆಳೆಯನ್ನು ಸಹ ನಾವು ಅಂತರ್ ಬೆಳೆಯಾಗಿ ಬೆಳಿಬಹುದು. ಹಾಗೂ ಹೆಸರು ಮತ್ತು ತೊಗರಿಯನ್ನು ಸಹ ಅಂತರ್ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆಯಲ್ಲಿತ್ತು ಮೊದಲು, ಬಟ್ ಕಡಿಮೆ ಆಗಿದೆ. ಸೊ ಹೆಸರು ಪ್ಲಸ್ ತೊಗರಿಯನ್ನು ನಾವು ಅಂತರ ಬೆಳೆಗೆ ಸಹ ನಾವು ಬೆಳೆಯಬಹುದು. ಸೊ ಯಾವುದೇ ಅಂತರ ಬೆಳೆ ಪದ್ಧತಿ ಆಗಲಿ ಅದೊಂದು ಕ್ರಾಪ್ ಇನ್ಶೂರೆನ್ಸ್. ನಮ್ಗೆ ಹೇಗೆ ನಮ್ಗೆ ಕ್ರಾಪ್ ಫೇಲ್ ಆದಾಗ ನಮ್ಗೆ ಸರ್ಕಾರದಿಂದ ಇನ್ಶೂರೆನ್ಸ್ ಸ್ವಲ್ಪ ದುಡ್ಡು ಸಹಾಯ ಬರುತ್ತೋ ಅದೇ ರೀತಿ ನಮ್ಮ ಭೂಮಿಯಿಂದನೇ ನಮ್ಗೆ ಸಿಗುವ ಒಂದು ಇನ್ಶೂರೆನ್ಸ್ ತರ. ಅಂದ್ರೆ ಒಂದು ಬೆಳೆ ಫೇಲ್ ಆದ್ರೆ ಮತ್ತೊಂದು ಬೆಳೆಯಿಂದ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರೋ ಹಾಗೆ ಅಂತರ ಬೆಳೆಯನ್ನು ನಾವು ಕಡಿಮೆ ಆಗುವ ಸಂದರ್ಭಗಳಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ.
3: ಮೇಡಮ್, ಈಗ ಜುಲೈ ತಿಂಗಳಲ್ಲಿ ಬೈ ಚಾನ್ಸ್ ಮಳೆ ಆಗದಿದ್ರೆ ಕೈಗೊಳ್ಳಬೇಕಾದ ಪರ್ಯಾಯ ಬೆಳೆಗಳು ಯಾವ್ಯಾವ ಅಂತೀರಿ?
0: ಈಗಾಗಲೇ ಚೇತನ್ ಬಾಬು ಅವರು ಹೇಳಿದ್ರು ನಮ್ಗೆ ಸೂರ್ಯಕಾಂತಿ, ಮೆಕ್ಕೆಜೋಳ, ನವಣೆ, ಸಜ್ಜೆ ಬರ್ತದೆ. ಆದಷ್ಟು ನಾವು ರೈತರು ಅಂತರ ಬೆಳೆಗೆ ನಾವು ಒತ್ತು ಕೊಟ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಈಗಾಗಲೇ ಎಲ್ ನಿನೋ ಇಫೆಕ್ಟು, ಮಳೆ ಕೊರತೆ, ಇದು ದಿನನಿತ್ಯ ನಾವು ಪೇಪರು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದಕ್ಕಾಗಿ ನಾವೇ ಈಗ ತಯಾರಿ ಮಾಡ್ಕೊಳ್ಳೇಬೇಕು ರೈತ ಬಾಂಧವರು. ನಾವು ಅದ್ರ ಜೊತೆಗೆ ಎಳ್ಳನ್ನು ಹಾಕ್ಬೋದು ಅಂತ ತೊಗರಿ ಬೆಳೆಯುವಂತ ರೈತರು ಎಳ್ಳನ್ನು ನೀವು ಬದು ಸಾಲಿನಲ್ಲಿ ತಲೆಮೇರ್ ಸಾಲು ಅಂತ ಇಲ್ಲಂತಾರೆ, ಅದನ್ನ ಹಾಕೋಬಹುದು. ಅದಕ್ಕಾಗಿ ನಮ್ಮ ಇಲಾಖೆಗಳು ನಾವು ಡೆಮೋನ್ಸ್ಟ್ರೇಷನ್ಗೆ ಈ ಸಾರಿ ಪ್ರತ್ಯಕ್ಷತೆಗೆ ಹಮ್ಮಿಕೊಳ್ಳೋರಿದ್ದೀವಿ. ಇಂಟ್ರೆಸ್ಟೆಡ್ ರೈತರು ಯಾರು ಬೆಳಿಬೇಕು ಅಂತಿದ್ದೀರಿ, ತೀರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಬೇಕು. ಜೊತೆಗೆ ಈಗ ವಿಜ್ಞಾನಿಗಳು ಹೇಳಿದಂಗೆ ಶೇಂಗಾ ಜೊತೆಗೆ ನಾವು ಮೇಜು, ಶೇಂಗಾ ಜೊತೆ ತೊಗರಿ, ತೊಗರಿ ಹೆಸರು, ದೆನ್ ತೊಗರಿ ಸಜ್ಜೆನು ಬೆಳೀತಾರೆ. ಪ್ರಾಕ್ಟೀಸ್ ಈ ಭಾಗದಾಗ ಇಲ್ಲ, ನಮ್ಮ ಬಿಜಾಪುರ, ಬಾಗಲಕೋಟೆ ಅಂಡ್ ಯಾದಗಿರಿ ಭಾಗದಲ್ಲಿ ಅದು ಪ್ರಾಕ್ಟೀಸ್ ಇದೆ. ಬಟ್ ಅದ್ರದ್ದು ಲಾಭನೂ ಪಡೆದಿದ್ದಾರೆ. ಸ್ವಲ್ಪ ರೆಗ್ಯುಲರ್ ಪ್ರಾಕ್ಟೀಸ್ ಗಿಂತ ಹಳೆ ಪ್ರಾಕ್ಟೀಸ್ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಹಳೆ ಪ್ರಾಕ್ಟೀಸ್ ಅನ್ನ ಸ್ವಲ್ಪ ಮತ್ತೆ ಮರುಕಳಿಸಿದ್ರೆ ನನ್ಗೆ ಅನ್ಸಿದ ಮಟ್ಟ ಈ ಬಾರಿ ಏನು ಮಳೆ ಅಭಾವ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೊಂದು ಪರ್ಯಾಯ ಆಗಿ ನಮ್ಗೆ ದಾರಿ ಅನ್ಕೊಂಡಿದ್ದೀನಿ. ಕಾರಣ ರೈತ ಬಾಂಧವರು ಈ ಅಂತರ್ ಬೆಳೆಗೆ ಒತ್ತು ಕೊಡ್ರಿ ಅಂತ ಕೇಳ್ತೀವಿ.
3: ಮೇಡಮ್, ಇದುವರೆಗೆ ಅಂತರ್ ಬೆಳೆ ಮತ್ತು ಪರ್ಯಾಯ ಬೆಳೆಗಳನ್ನ ಬೆಳೆದಾಗ ಅದು ವಿಮೆ ಆಗಿ ರೈತರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಬರ ಪರಿಸ್ಥಿತಿಯಲ್ಲಿ ಅಥವಾ ಮಳೆ ಅತಿ ಹೆಚ್ಚಾದ ಸಂದರ್ಭದಲ್ಲಿ ರೈತರು ಬೆಳೆಯ ವಿಮೆಯನ್ನ ಯಾವ ರೀತಿಯನ್ನ ಲಾಭ ಪಡೆಯಬಹುದು?
0: ಇಲ್ಲಿವರೆಗೆ ನಮ್ಮ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಗ್ಗೆ ಬಹಳಷ್ಟು ಮಾಹಿತಿ ಅದ ಇಲ್ಲ ಅನ್ನಲ್ಲ. ಆದ್ರೂ ಈ ಬಾರಿ ಈ ಏನು ಬಿತ್ತನೆ ಪ್ರಾರಂಭ ಆಗಿರ್ತದ, ಬೆಳೆ ವಿಮೆದು ಅಡ್ವರ್ಟೈಸ್ಮೆಂಟ್ ಬರ್ತದ ಇನ್ನೊಂದು ಒಂದು ವಾರದಲ್ಲಿ ಬರ್ತದೆ. ರೈತರು ಬಿತ್ತಬೇಕಂತ ಇರ್ತಾರೆ, ಬಿತ್ತನೆ ಮಾಡೋದು ಆಗೋದಿಲ್ಲ, ಆ ಹಂತದಾಗೂ ಅವರು ಬೆಳೆ ವಿಮೆ ಮಾಡ. ಆದ್ರೆ 75% ಅಷ್ಟು ಕ್ಷೇತ್ರ ಬಿತ್ತನೆ ಆಗಿರಬಾರ್ದು ಅವಾಗ. ಆ ಒಂದು ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಇದ್ದಾಗ, ಪಂಚಾಯತಿಗೆ ಅಂದ್ರೆ ಐಯು ಅಂತೇವೆ, ಇನ್ಶೂರೆನ್ಸ್ ಯೂನಿಟ್ಸ್ ಅಂತೀವಿ, ಅಲ್ಲಿ 75% ಅಷ್ಟು ಸೋಯಿಂಗ್ ಆಗದೆ ಇದ್ದಾಗ ಅವ್ರಿಗೆ ಅದು ಬೆನಿಫಿಟ್ ಬರ್ತದೆ. ಜೊತೆಗೆ ಇನ್ನ ಪ್ರಕೃತಿ ವಿಪೋಕ ಆದಾಗ ಅದನ್ನ 48 ತಾಸಿನಾಗ ರೈತರು ನನ್ನ ಬೆಳೆ ಹಾಳಾಗಿದೆ ಅಂತ ಹೇಳಿ ಅಲ್ಲಿಂದ ಹೇಳಿ ಆದ್ರೆ 48 ತಾಸಿಂದ 72 ತಾಸು ಅಂದ್ರೆ 3 ದಿನ ಅಥವಾ 5 ದಿನದ ಗ್ಯಾಪ್ ಅನ್ಕೊಂಡು, ಅಷ್ಟರಲ್ಲಿ 72 ತಾಸಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. ಹೋದ ಬಾರಿ ಲಾರ್ಜ್ ಸ್ಕೇಲ್ ಅಲ್ಲಿ ಬಾ ಆಯ್ತು ಈ ನಮ್ಮ ಹೆಸರು ಬೆಳೆ. ಸೊ ಅವಾಗ ಈ ರ್ಯಾಂಡಮ್ ಸರ್ವೆ ಮಾಡಿ ಅದನ್ನ ಕನ್ಕ್ಲೂಷನ್ ಬಂದ್ರು ಈ ತರ. ಆಮೇಲೆ ಇನ್ನೊಂದು, ಈ ಬೆಳೆ ಬೆಳೆದಿರ್ತಾರೆ, ಹಾರ್ವೆಸ್ಟ್ ಆಗಿರ್ತದೆ, ಒಣಗ ಹಾಕಿರ್ತಾರೆ, ಒಣಗ ಹಾಕಿದ ಪಿರಿಯಡ್ 10-14 ದಿವಸ ಪಿರಿಯಡ್ ಅಲ್ಲಿ ಅದೇನೋ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಒಳಗಾಯ್ತಂದ್ರೆ ಅಲ್ಲೂ ನಿಮಗೆ ವಿಮೆ ಬರ. ಇದೆಲ್ಲ ಜೊತೆಗೆ ಒಟ್ಟಾರಿಗೆ ಬೆಳೆ ಬಂತು, ಎಲ್ಲಾನು ಆಯ್ತು, ಆದ್ರೆ ಇಳುವರಿ ಪ್ರಮಾಣ ಕಡಿಮೆ ಆಯ್ತು. ಆ ಇಳುವರಿಯ ಕಂಟಿನ್ಯೂಸ್ ಬೆಸ್ಟ್ ಒಳ್ಳೆ 5 ವರ್ಷದ ಆವರೇಜ್ ತಗೋತಾರೆ, ಒಟ್ಟಾರೆ ಆಗಿ ತಗೊಳ್ಳಲ್ಲ, ಬೆಸ್ಟ್ ಆವರೇಜ್. ಅಂದ್ರೆ ಒಂದೆರಡು ಬರಗಾಲ ಬಂದಿರ್ತವೆ ಅಥವಾ ಒಂದು ಮಳೆ ಹೆಚ್ಚಾಗಿರ್ತದೆ ಅವನ್ ಬಿಡ್ತಾರೆ. ಅವಾಗ ನೋಡಿದಾಗ ಏನ್ ಇಳುವರಿ ಈ ವರ್ಷದ ಬಂದಿರ್ತದ, ಕ್ರಾಪ್ ಕಟಿಂಗ್ ಎಕ್ಸ್ಪರಿಮೆಂಟ್ ಪ್ರಕಾರ 5 ವರ್ಷದ ಏನ್ ಸರಾಸರಿಗಿಂತ ಕಡಿಮೆ ಇದ್ದಾಗ ಆ ಪರ್ಸೆಂಟೇಜ್ ಮೇಲೆ ಶಾರ್ಟ್ ಫಾಲ್ ಅಂತ ಹೇಳಿ ಇದು ಹೇಳ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ನಾವು ವಿಚಾರಗೋಷ್ಠಿಗಳಾಗ್ಯಾವೆ, ತರಬೇತಿಗಳಾಗ್ಯಾವೆ, ರೈತರುಗಳನ್ನು ಇದ್ರ ಬಗ್ಗೆ ವಿಷಯ ಮನದಟ್ಟನೆ ಅದ. ಇದನ್ನ ಲಾಭ ಈ ಬಾರಿನು ತಗೊಳ್ಬೇಕಾದ್ರೆ ಮಳೆ ಆಗಲ್ಲ ಅಂತ ಈಗ ಇದೇ ಇದ್ರಲ್ಲಿ 3-4 ಬಾರಿ ಹೇಳಿದ್ವಿ. ಹೌದಾ? ಅದಕ್ಕೆ ಈಗ ಜನರಿಗೆ ಅದ್ರ ಬಗ್ಗೆ ನಾವು ಮುಂದಿನ ವಾರದಾಗ ಮಾಹಿತಿ ಕೊಡ್ತೀವಿ, ಪೇಪರ್ನೆಲ್ಲ ಪ್ರಚಾರ ಕೊಡ್ತೀವಿ, ಅದನ್ನ ಲಾಭ ಪಡಿಬೇಕು ರೈತರು.
3: ಮೇಡಮ್, ಈಗ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳಿಗೆ ಈ ಪರ್ಯಾಯ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನ ಕೊಡಿ.
0: ಈಗ ಯಾವುದೇ ಬೆಳೆ ಬೆಳಿಬೇಕಂದ್ರೆ ಎಲ್ಲಾ ಪೋಷಕಾಂಶಗಳ ಅಗತ್ಯತೆ ಇದೆ ಅಂತ ಪ್ರಾರಂಭದಲ್ಲೇ ಹೇಳಾಯ್ತು. ನಾವು ಬರೀ ಯೂರಿಯಾ ಡಿಎಪಿ ಅಂತ ಅಷ್ಟೇ ಹೋಗ್ಬಿಟ್ರೆ ನಮ್ಗೆ ಕಾಳು ಕಟ್ಟೋದು ಅಥವಾ ಎಣ್ಣೆ ಕಾಳದಾಗ ಎಣ್ಣೆ ಪ್ರಮಾಣ ಇದು ಹೆಚ್ಚಾಗೋದಿಲ್ಲ. ಆಮೇಲೆ ಅದರಲ್ಲಿ ಒಂದು ಪೊಟ್ಯಾಶ್ ಒಂದು ಕೊರತೆ ಆಗ್ಬಿಡ್ತದೆ. ಡಿಎಪಿ ತಗೊಂಡ್ರೆ ಪೊಟ್ಯಾಶ್ ಇರೋದಿಲ್ಲ, ಯೂರಿಯಾ ತಗೊಂಡ್ರೆ ನಿಮ್ಗೆ ಎರಡು ಪೋಷಕಾಂಶಗಳು ರಂಜಕ ಆ್ಯಂಡ್ ಪೊಟ್ಯಾಶ್ ಸಿಗೋದಿಲ್ಲ. ಆದರೆ ದರ ಒಂದೇ ನೋಡ್ಬಿಟ್ಟು ರೈತರು ನಮ್ಗೆ ಅಫೋರ್ಡೆಬಲ್ ಆಗೋದಿಲ್ಲ ಅಂತೇಳಿ ಒಂದಕ್ಕೆ ತೂಗ್ಬೀಳಾರ್ದೆ ಈಗ ಹೇಳಿದೆ ಸಂಯುಕ್ತ ಗೊಬ್ಬರಗಳಾದ 20-20-13 ಅದರಲ್ಲಿ ಗಂಧಕ ಇರ್ತದೆ, ಅದ್ರ ಜೊತೆಗೆ 15-15-15 ಇದೆ, 10-26-26 ಇದೆ, 12-32-16 ಇದೆ. ನಮ್ಮ ಜಿಲ್ಲೆಗಳಿಗೆ 14-35-14 ಬರ್ತದ, 17-17-17 ಇದೆ, ಮತ್ತೆ 9-24-24 ಇದೆ, 16-23-0 ಈ ತರ ಬೇರೆ ಬೇರೆ ಈ ಸಂಯುಕ್ತ ಗೊಬ್ಬರಗಳಿದಾವೆ. ಇವನ್ ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಂಡ್ರೆ ಬೆಳೆಗಳ ಬೆಳವಣಿಗೆಗೆ ಮತ್ತು ಇಳುವರಿಗೆ ಬೆಳೆ ಏನೋ ಬೆಳೀತದೆ, ಯೂರಿಯಾ ಹಾಕಿದಾಗ ಬೆಳೆ ಬೆಳೀತದ, ಹಸಿರಾಗಿ ಕಾಣ್ತದೆ, ಹಸಿರು ಕಂಡ ತಕ್ಷಣ ಅದು ಇಳುವರಿಗೆ ಅದರದ್ದು ಏನು ಕೊಡ್ತದ ಅಂತಲ್ಲ. ನಮಗೆ ಬೇಕಾಗೋದು ಇಳುವರಿಗೆ ರಂಜಕ ಆ್ಯಂಡ್ ಮತ್ತು ಪೊಟ್ಯಾಶ್ ಬೇಕು. ಅಂದರೆ ಬೆಳವಣಿಗೆ ಸ್ಟಾರ್ಟಿಂಗ್ ಬೆಳಕ್ಕೆ ನಮಗೆ ಸಾರಜನಕ ಬೇಕು. ಮತ್ತು ಇನ್ನೂ ಒಂದು, ಒಂದೇ ಒಂದು ಸಂಸ್ಥೆ ತಂದ್ಬೇಡ, ಒಂದೇ ಒಂದು ಕಂಪ್ನಿ ತಂದ್ಬೇಡ್ರಿ, ಎಲ್ಲ ಪ್ರಾಡಕ್ಟ್ಸಾಗಿ. ಅಂದರೆ ಈಗ DAP ತಗೋತೀರಾ, ಬೇರೆ ಬೇರೆ ಕಂಪ್ನೀಸ್ ಇರ್ತದೆ, 10-26 ಇರ್ತದೆ, 20-20-13 ಇದೆ, ಬೇರೆ ಬೇರೆ ಸಂಸ್ಥೆ ಬೇರೆ ಬೇರೆ ಕಂಪ್ನಿದಲ್ಲೂ ಅದರಲ್ಲಿರುವಂಥ ಕಂಟೆಂಟ್ ಸೇಮ್ ಇರ್ತದೆ. ಅದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಎಲ್ಲ ಪ್ರತಿ ಒಂದು ಶಾಪನ್ನು ನಾವು ವರ್ಷದಲ್ಲಿ ಒಂದು ಬಾರಿಯಾದ್ರೂ ವಿಸಿಟ್ ಮಾಡಬೇಕು, ಅಲ್ಲಿ ಮಾದರಿ ತೆಗೆದು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಂತ ನಮಗೂ ಟಾರ್ಗೆಟ್ ಇದೆ. ನಮ್ಮಲ್ಲಿ 29 ಫ್ಯಾಕ್ಟರ್ಸ್ ಇದ್ದೀವಿ, ಬೀಜ ರಸಗೊಬ್ಬರ ಕೀಟನಾಶಕಗಳ ಪರಿವೀಕ್ಷಕರಿದ್ದೀವಿ. ಅವರು ಈ ಸ್ಯಾಂಪಲ್ಸ್ ತೆಗೆದು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡ್ತಾರೆ. ರೈತರಿಗೆಲ್ಲ ಡೌಟ್ ಬಂದರೆ ಅವರು ನಮಗೆ ಹೇಳಿದಲ್ಲಿ ಇಮಿಡಿಯೇಟ್ ಆಗಿ ಸ್ಯಾಂಪಲ್ ಕಳಿಸಿ ಶೀಘ್ರದಲ್ಲಿ ಅದರ ಅಂದರೆ ಅದಕ್ಕೆ ಅರ್ಜೆಂಟ್ ಅಂತ ಬರೀತೀವಿ, ಬರೆದು ಕಳಿಸಿ ಸ್ಯಾಂಪಲ್ ಅನಾಲಿಸಿಸ್ 3 ಡೇಸ್ನಾಗ ಮಾಡಿಕೊಡ್ತಾರೆ. ಹಂಗೇನಾರ ಇತ್ತಂದರೆ ನೀವು ನಮ್ಮ JD ಆಫೀಸ್ಗೋ ಅಥವಾ ಉಪಕೃಷಿ ನಿರ್ದೇಶಕರ ಕಚೇರಿ ಗದಗ ಇದೆ, ರೋಣಕ್ ಇದೆ, ಅಲ್ಲದೆ ತಾಲೂಕಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯಾಲಯ ಇದಾವೆ, ಅಲ್ಲೂ ನೀವು ಭೇಟಿ ಕೊಟ್ಟು ಈ ನಿಮ್ಮ ತಮ್ಮ ಏನಾರ ಸಮಸ್ಯೆಗಳಿದ್ದರೆ ಅಥವಾ ಈ ಬಗ್ಗೆ ಗೊಬ್ಬರ ಬಗ್ಗೆ ಯಾವ ಸಂಶಯ ಇತ್ತಂದರೆ ನೀವು ತಿಳಿಸ್ಬೋದು.
3: ಮೇಡಮ್, ಈಗ ನಾವು ರೈತರಿಗೆ ಮುಖ್ಯವಾಗಿ ಈ ಸಮತೋಲನ ರಸಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳ್ತೀವಿ. ನಾವು ಕ್ಷೇತ್ರ ಭೇಟಿಗೆಲ್ಲ ಹೋದಾಗ ನಾವು ಯುವಕರನ್ನ ಮತ್ತು ಉತ್ಸಾಹಿಗಳನ್ನ ನಾವು ಕೆಲವೊಬ್ರು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡವ್ರನ್ನ ನಾವು ಕಂಡಿದ್ದೀವಿ. ಈ ಒಂದು ನೈಸರ್ಗಿಕ ಕೃಷಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ರೈತರು ಅಳವಡಿಸಿಕೊಳ್ಬೇಕಂದ್ರೆ ಯಾವ ರೀತಿ ಅದನ್ನ ಅವರು ಅಳವಡಿಸಿಕೊಳ್ಬೇಕು ಅಂತೀವಿ?
0: ನಮ್ಗೆ ಗೊತ್ತಿರುವಂಗೆ ತಮ್ಮಿಂದನ ವಿಜ್ಞಾನಿಗಳಿಂದ ಕೊಟ್ಟಿಗೆ ಗೊಬ್ಬರ ಬಿಡುವಂತೆ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಹಿಂದಿನಿಂದ ನಮ್ಮ ಹಿರಿಯರು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಅವಾಗ ನಮಗೆ ಏನು ಸ್ವತಂತ್ರ ಆದ ಕೂಡ ನಮ್ಮ ಆಹಾರ ಕೊರತೆ ಆಗಿತ್ತು, ಅದನ್ನು ನೀಗಿಸಕ್ಕೆ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ ಅಷ್ಟೇ ಹಾಕ್ರಿ ಅಥವಾ ಬಳಸ್ರಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಏನಿತ್ತು, ದಿನದಿನಕ್ಕೆ ಮನೆಯಲ್ಲಿ ಈ ದನಕರುಗಳು ಕಡಿಮೆ ಆದವು. ದನಕರುಗಳು ಕಮ್ಮಿ ಆದ್ಮೇಲೆ ಅದನ್ನು ಹೊರಗಿನಿಂದ ಕೊಂಡು ತಂದು ಹಾಕೋದು ಅಷ್ಟು ಸುಲಭದ ಮಾತಾಗಲಿಲ್ಲ. ಕಾರಣ, ರೈತರು ರಾಸಾಯನಿಕ ಗೊಬ್ಬರಗಳಿಗೆ ನೆಚ್ಚಿಕೊಂಡ್ಬಿಟ್ರು. ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿಯಾಗಿ ನೀರು ಅತಿ ಹಾಯಿಸೋದ್ರಿಂದ ಭೂಮಿ ಹಾಳಾಗ್ತಾ ಬರ್ತಾ ಇದೆ. ಅದನ್ನ ಮನದಟ್ಟು ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯವರು ಎಲ್ಲ ಸಭೆಗಳು ಹೇಳ್ತಾ ಇದ್ದಾರೆ, ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ರಿ, ಅಂದ್ರೆ ಸಮತೋಲಿತವಾಗಿ ವಿವೇಚನೆಗೆ ಒಳಪಟ್ಟು ಮಾಡ್ರಿ, ಹೆಚ್ಚೆಚ್ಚು ಬಳಸಬೇಡ್ರಿ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನ ಹೆಚ್ಚು ಬಳಸಬಾರ್ದು. ಆ ಇಳುವರಿ ಪ್ರಮಾಣನು ಹಂಗೆ ಬರ್ಬೇಕು ನಮ್ಗೆ. ಯಾಕಂದ್ರೆ ನಾವು ಮತ್ತೆ ಬೇರೆ ದೇಶದ ಕೈಗೆ ಕೈಗೊಡುವಂತದಾಗಿಲ್ಲ. ಭಾರತ ಬಹಳ ಸ್ವಾವಲಂಬನೆ ಆಗಿದೆ. ಸೊ ಅದನ್ನೇ ನಾವು ಸ್ವಾವಲಂಬನೆಯನ್ನ ಆಹಾರ ಉತ್ಪಾದನೆಯಲ್ಲೂ ಮುಂದುವರಿಸ್ಕೋಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಇನ್ನೊಂದು ಪರ್ಯಾಯ ದಾರಿ ನೈಸರ್ಗಿಕ ಕೃಷಿ. ಈ ಲಾಸ್ಟ್ ಟೈಮ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಕೀಟನಾಶಕ ಬಳಸದೆ ಸಂಪೂರ್ಣವಾಗಿ ಪ್ರಕೃತಿಯ ನಿಮ್ಮದ ಅದರ ಮೇಲೆ ಏನು ಲಭ್ಯತೆ ಇದಾವ ಅದನ್ನ ಬಳಸ್ಕೊಂಡು ನಾವು ಬಳಸೋದು ಎರೆಹುಳು ಗೊಬ್ಬರ ಬಳಸ್ತೀವಿ, ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ, ಅದಲ್ಲದೆ ಜೀವಾಮೃತ ಮಾದರಿಯಲ್ಲಿ ಅದನ್ನ ಭೂಮಿಗೆ ಕೊಟ್ಟು ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡ್ತಾ ಇದೆ. ಜೊತೆಗೆ ಬೀಜಗಳಿಗೆ ಬೀಜೋಪಚಾರ ಬೀಜಾಮೃತ ಬಳಸ್ಕೊಂಡು ಬೀಜ ಉಪಚಾರ ಮಾಡೋದ್ರಿಂದ ಏನು ಬೀಜಕ್ಕಾಗುವಂಥ ತೊಂದರೆ, ಬೀಜದೇನು ಬಿತ್ತಾದ್ಮೇಲೆ ನಮ್ಗೇನು ಹಾಳಾಗಬಾರ್ದು ಅದನ್ನು ತಡೆಗಟ್ಕೊಂಡು ಅದನ್ನು ಕಠಿಣಗೊಳಿಸ್ಕೋಗೋದ್ರ ಜೊತೆಗೆ ಈ ಬೀಜಾಮೃತದ ರೋಲ್ ಇದೆ. ಮತ್ತು ಚೇತನ್ ಬಾಬು ಅವರು ಹೇಳಿದ್ರು, ಏನು ನಿಮ್ಮ ಟ್ರ್ಯಾಶ್ ಇರ್ತದೆ ಈ ಮೆಕ್ಕೆಜೋಳದಿರ್ಕೊಳ್ಳಿ ಜೋಳದಿರಲಿ ಅದನ್ನು ಸುಡಲಾರ್ದೆ ಅದನ್ನು ಭೂಮಿಗೆ ಸೇರಿಸ್ಬೇಕು ಅಂತ. ಸೊ ಅಷ್ಟೇ ಅಲ್ಲದೆ ನಾವು ಸೆಣಬು ಬಳಿಲಿ, ಡೆಂಚಾ ಬಳಿಲಿ, ಅಥವಾ ಗ್ಲಿರಿಸಿಡೆ ಇರ್ಕೊಳ್ಳಿ, ಗೊಬ್ಬರ ಗಿಡ, ಅಲ್ಲದೆ ಹುಲ್ಗಿಲ ಗಿಡ ಏನಿರ್ತವೆ, ಇದರ ಎಲೆಗಳನ್ನ ಬೆಳೆ ಬೆಳೆದಾದ್ಮೇಲೆ ಉಳಿಯುವಂತ ಉಳಿಕೆಗಳನ್ನ ಹಾರ್ವೆಸ್ಟ್ ಮಾಡಿ ನಮ್ಗೇನ್ ತೆನೆ ತಕೋತೀವಿ ಅದಾದ್ಮೇಲೆ ಉಳಿದದನ್ನ ಅಲ್ಲೇ ಪೌಡರ್ ಮಾಡಿ ಅಲ್ಲೇ ಭೂಮಿಗೆ ಸೇರಿಸಿದಿಂದ ನಮ್ಗೆ ತೇವಾಂಶ ಹಿಡಿದುಗಟ್ಟುವ ಪ್ರಮಾಣ ಜಾಸ್ತಿ ಆಗ್ತದೆ, ಮತ್ತೆ ಕಳೆನೂ ನಿಯಂತ್ರಣ ಆಗ್ತದೆ. ಆಮೇಲೆ ರಾಸಾಯನಿಕ ಬಳಸೋದು ಹೇಳಿದ್ವಲ್ಲ, ಈ ಏನು ನಮ್ಮಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಾನೆ ತಗೊಂಡ್ಬಿಟ್ಟು ಪೆಸ್ಟಿಸೈಡ್ ಬಡ್ಲಿ ದಶಪಾಲನೆ ಮಾಡ್ತಾ ಇದ್ದಾರೆ. ದೆನ್ ಈ ತರ ಬೇರೆ ಬೇರೆ ರೈತರೇ ದಾರಿ ನೋಡ್ಕೊಂಡಿದ್ದಾರೆ, ಪ್ಲಸ್ ಅದು ಹಿಂದಿನ ಕಾಲದಿಂದಾನು ಮಾಡ್ತಾ ಇದ್ರು, ಹೊಸದೆಲ್ಲ ಕೀಟನಾಶಕ ಸಲುವಾಗಿ ಮೆಣಸಿನ್ಕಾಯಿದ್ದು ಕಷಾಯ ಮಾಡ್ಕೊಂಡು ಬೇರೆ ಬೇರೆ ಏನ್ ನಮ್ಮಲ್ಲಿ ನ್ಯಾಚುರಲಿ ಅವೈಲೇಬಲ್ ಇದೆ ಅದನ್ನೇ ಬಳಸ್ಕೊಂಡು ತಯಾರಿ ಮಾಡ್ತಾ ಇದ್ದಾರೆ, ರೈತರಿಗೆ ಅದ ಕಡೆ ಒಲವು ತೋರಿದ್ದಾರೆ. ನಮ್ಮಲ್ಲಿ ಸುಮಾರು 1575 hectares ಅಷ್ಟು ನಾವು ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದ್ವಿ ಇದಕ್ಕೆ ಇನಿಶಿಯೇಷನ್ ಮಾಡಕ್ಕೆ. ಅದರಲ್ಲಿ 9 BRCs ಅಂದ್ರೆ ರೈತರಿಗೆ ತಿಳಿಸಿರಕ್ಕೆ ರೈತರದೇ ಲೀಡರ್ ಮಾಡಿದ್ವಿ, ಮುಖ್ಯಸ್ಥರು ಮಾಡಿದ್ವಿ. 9 BRCs ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಅವರು ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾರೆ, ಅಂತವ್ರನ್ನೇ ಆರಿಸ್ಕೊಂಡಿದೀವಿ. ಅವ್ರನ್ನ ಮತ್ತೆ ಹೆಚ್ಚು ರೈತರಿಗೆ ತಿಳಿಸಕ್ಕೆ ಅಲ್ಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ಅವರ ಇದಕ್ಕೆ ತಾಕುಗಳಿಗೆ ರೈತರು ಭೇಟಿ ಮಾಡಿಸಿ ಹೆಚ್ಚೆಚ್ಚು ರೈತರು ಪಾಲ್ಗೊಳ್ಬೇಕು. ಈ ಬೀಜಾಮೃತ ಇದ್ರೆ ಜೀವಾಮೃತ ಇದ್ರೆ ಅವ್ರ ಕಡೆ ಕಲ್ಚರ್ಸ್ ಇರ್ತವೆ, ಆ ಕಲ್ಚರ್ ಅವ್ರು ಕೊಡ್ತಾರೆ. ಅಂದ್ರೆ ಒಂದು ಹೆಪ್ಪು ಹೆಂಗ್ ಹಾಕ್ತೀವ ಆ ತರ ಕೊಟ್ಟು ಅದನ್ನ ಹೆಚ್ಚೆಚ್ಚು ಏರಿಯಾ ಕ್ಷೇತ್ರವನ್ನ ನಾವು ಮಾಡ್ತಾ ಇದ್ವಿ. ಜೊತೆಗೆ ಮಿಶ್ರ ಬೆಳೆ, ಅಂತರ ಬೆಳೆ ಬೆಳೆಯೋದು, ಕಡಿಮೆ ನೀರು ಹಾಯಿಸೋದು, ಮಣ್ಣಿನಾಗ ಇರುವಂತ ಗಾಳಿ ಮತ್ತು ತೇವಾಂಶ ಇವನ್ನ ಮೇಂಟೈನ್ ಮಾಡೋದು, ಇದೆಲ್ಲನೂ ನೈಸರ್ಗಿಕ ಕೃಷಿಯಲ್ಲಿ ಬರುತ್ತೆ. ಹೆಚ್ಚೆಚ್ಚು ನೈಸರ್ಗಿಕ ಕೃಷಿ ಕಡೆ ವಾಲಿ ರೈತರು ನಮ್ಮ ಫಲವತ್ತತೆಯನ್ನ ಹೆಚ್ಚಿಸಿಕೊಂಡು ಭೂಮಿ ಸಂರಕ್ಷಣೆ ಮಾಡೋದು ಈಗಿನ ಸದ್ಯದ ಪರಿಸ್ಥಿತಿಯ ಅಲ್ಲಿ ಇದು ಪ್ರಯಾರಿಟಿ ಮೇಲೆ ಮಾಡ್ಬೇಕು ರೈತರು.
3: ಧನ್ಯವಾದಗಳು ಮೇಡಮ್. ಈ ಒಂದು ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ವಿವಿಧ ಬೆಳೆಗಳಲ್ಲಿ ಈ ಬೀಜೋಪಚಾರ ಮತ್ತು ಅದರ ಮಹತ್ವವನ್ನ ತಿಳಿಸ್ಕೊಡ್ಬೇಕಂತ ಕೇಳ್ತೀನಿ.
2: ಈ ಬೀಜೋಪಚಾರ ಅಂದ್ರೆ ನಾವು ಬಿತ್ತನೆ ಬೀಜವನ್ನು ಬಿತ್ತುವ ಕೆಲವು ಗಂಟೆಗಳ ಮೊದಲು ಯಾವುದೇ ಒಂದು ಪದಾರ್ಥ ಅಥವಾ ಸಾವಯವ ಪದಾರ್ಥ ಆಗಬಹುದು, ಕೀಟನಾಶಕ ಅಥವಾ ರೋಗನಾಶಕಗಳಿಂದ ಈ ಬೀಜದ ಮೇಲೆ ಉಪಚಾರ ಮಾಡಿ ನಾವು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು, ಈ ಕ್ರಿಯೆಯನ್ನು ಬೀಜೋಪಚಾರ ಎಂದು ಕರಿತೇವೆ. ಸೊ ಈ ಬೀಜೋಪಚಾರದಲ್ಲಿ ವಿವಿಧ ಮುಖ್ಯವಾಗಿ ಜೈವಿಕ ಗೊಬ್ಬರಗಳಾದ ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಮತ್ತು PSB ಅನ್ನು ಬಳಸುತ್ತೀವಿ, ಹಾಗೂ ಏಕದಳ ಧಾನ್ಯಗಳಿಗೆ ನಾವು ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು ನಾವು ಬೀಜೋಪಚಾರಕ್ಕೆ ಬಳಸ್ತೀವಿ. ಮತ್ತೊಂದು ಈ ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ರಾಸಾಯನಿಕ ಬೀಜೋಪಚಾರ ಅನ್ನೋದು, ಅಂದ್ರೆ ಇದರಲ್ಲೂ ಸಹ ಎಲ್ಲಿ ನಮ್ಗೆ ಈಗ ಪ್ರಸ್ತುತವಾಗಿ ಎಲ್ಲಾ ಕಡೆ ನಮ್ಗೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ಕೀಟನಾಶಕಗಳು ಸಿಗ್ತಾ ಇಲ್ಲ. ಮತ್ತೊಂದು ಮುಖ್ಯವಾಗಿ ಜೈವಿಕ ಶಿಲೀಂಧ್ರನಾಶಕ ಅಂದ್ರೆ ಟ್ರೈಕೋಡರ್ಮ, ನಾವು ಮುಖ್ಯವಾಗಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ತಡೆಯಲು ಈ ಟ್ರೈಕೋಡರ್ಮ ಎನ್ನುವ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಕಾಂಡ ಕೊಳೆ ರೋಗ ಹಾಗೂ ಬೇರು ಕೊಳೆ ರೋಗವನ್ನು ನಾವು ಶೇಕಡ 60% ನಾವು ತಡೆಯಬಹುದು. ಇವು ಜೈವಿಕ ಪದಾರ್ಥಗಳು. ಮತ್ತೊಂದು ರಾಸಾಯನಿಕ ಪದಾರ್ಥಗಳು ಸಹ ನಾವು ನಾರ್ಮಲ್ ಆಗಿ ಇವಾಗ ಹೆಸರು ಬೆಳೆಯಲ್ಲಿ ನಂಜನ ರೋಗ ಜಾಸ್ತಿ ಇರುತ್ತೆ, ಸೊ ಅದನ್ನು ತಡೆಯಲು ನಾವು ಇಮ್ಡಾಕ್ಲೋಪ್ರಿಡ್ ಅಥವಾ ಥಯೋಮಿಥಾಕ್ಸಮ್ ಎನ್ನುವ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬಹುದು. ಮತ್ತು ನಾವು ಶಿಲೀಂಧ್ರ ರೋಗಗಳು ಅಂದ್ರೆ ಇವಾಗ ಗೋಧಿಯಲ್ಲಿ ಹಾಗೂ ಗೋವಿನ ಜೋಳದಲ್ಲಿ ಎಲೆ ಟರ್ಸಿಕಮ್ ಲೀಫ್ ಬ್ಲೈಟ್ ಅನ್ನೋದೊಂದು ಎರೆ ಹುರಿಜಿಂಗ್ ರೋಗ ಅನ್ನೋದು ಬರುತ್ತೆ ನಮ್ಗೆ ಮೇಜಲ್ಲಿ, ಮತ್ತೆ ರಸ್ಟ್ ಯಾವ್ದ್ರಲ್ಲಿ ಬರುತ್ತೆ ನಮ್ಗೆ ಗೋಧಿಯಲ್ಲಿ ಬರುತ್ತೆ. ಸೊ ಇವುಗಳನ್ನು ತಡೆಯಲು ನಾವು ಈ ಕಾರ್ಬೆಂಡೇಜಿಯಂ ಅನ್ನೋ ಒಂದು ರಾಸಾಯನಿಕ ಶಿಲೀಂಧ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ರೋಗವನ್ನು ನಾವು ಮೊದಲ ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಮತ್ತು ಇವು ಎರಡು, ಹೀಗೆ ಬೀಜೋಪಚಾರ, ಒಂದು ಜೈವಿಕ ಪದಾರ್ಥ ಉಪಯೋಗಿಸಿ ಮತ್ತೊಂದು ರಾಸಾಯನಿಕ ಪದಾರ್ಥಗಳನ್ನು ಹೀಗೆ ಮಾಡಿದರೆ ಬೀಜೋಪಚಾರದ ಮಹತ್ವ ಅಂದರೆ, ಒಂದು ಬಿತ್ತನೆ ಮಾಡುವ ಹಂತದಲ್ಲಿ ನಮ್ಮ ಬೆಳೆಗೆ ಅಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿ ಇರೋದಿಲ್ಲ, ಸೊ ಅಂಥ ಸಮಯದಲ್ಲಿ ಕೀಟ ಹಾಗೂ ರೋಗದ ನಿರ್ವಹಣೆ ಅಂದರೆ ನಿಯಂತ್ರಣವನ್ನು ಮಾಡಬಹುದು. ಮತ್ತೊಂದು, ತದನಂತರ ಬರುವ ರೋಗಗಳನ್ನು ನಾವು ತಡೆಯಬಹುದು. ಮತ್ತು ಉತ್ತಮ ಮೊಳಕೆ ಹಾಗೂ ಯೂನಿಫಾರ್ಮ್ ಪ್ಲಾಂಟಿಂಗ್ ಅಂದ್ರೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಮೊಳಕೆ ಹೊಡೆಯುತ್ತೆ, ಸೊ ಕಂಪ್ಲೀಟ್ 80-90% ಮೊಳಕೆ ಹೊಡೆಯೋದು ನಾವು ಕಂಡ್ಕೋಬಹುದು. ಮುಖ್ಯ ಮಹತ್ವ ಅಂದ್ರೆ ಈ ಜೈವಿಕ ಗೊಬ್ಬರಗಳಂತೀವಲ್ಲ ರೈಜೋಬಿಯಂ ಮತ್ತು ಅಜೋಸ್ಪಿರಿಲಂ PSB ಅನ್ನೆಲ್ಲ, ಸೊ ಇವುಗಳಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಶೇಕಡ 20% ಸಾರಜನಕ ಹಾಗೂ ಶೇಕಡ 20% ರಂಜಕ ಅನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಇಟ್ಕೊಳ್ಳಿ, 100 kg ಯೂರಿಯಾ ಬಳಸುವ ಆ ಒಂದು ಬೆಳೆಗೆ ಸುಮಾರು 20-25 kg ಯೂರಿಯಾವನ್ನು ನಾವು ಕಡಿಮೆ ಮಾಡಬಹುದು. ಯಾವ ರೀತಿ, ಈ ರೈಜೋಬಿಯಂನಿಂದ ನಾವು ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿಯನ್ನು ಬಿತ್ತನೆ ಮಾಡಿದ್ರೆ ಈ ರಾಸಾಯನಿಕ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಕೊನೆಯದಾಗಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣವನ್ನು ಹೆಚ್ಚಿಸಿ ಮಣ್ಣನ್ನು ಜೀವಂತವಾಗಿ ನಾವು ಉಳಿಸಬಹುದು ಮತ್ತು ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಜಸ್ಟ್ ಬರೀ ಆಸ್ತಿ ಕೊಡಬಾರದು ಅಂದ್ರೆ ಜೀವಂತ ಮಣ್ಣು ಕೊಡಬಹುದು. ಸೊ ಈ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಸುಸ್ಥಿರವಾಗಿ ಮಣ್ಣನ್ನು ಜೀವಂತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ನಾವು ಈ ಫಲವತ್ತತೆಯನ್ನು ಕಾಪಾಡಿಕೊಂಡು ಒಳ್ಳೆಯ ಜೀವನವನ್ನು ನಮ್ಮ ಜೀವನ ಮಣ್ಣಿನ ಜೀವನ ಹಾಗೂ ನಮ್ಮ ದೇಶದ ಎಲ್ಲಾ ಇಡೀ ರೈತರ ಜೀವನವನ್ನು ನಾವು ಕಾಪಾಡಬಹುದು ಅಂತ ತಿಳಿಸಿದ್ದೀನಿ.
3: ಧನ್ಯವಾದಗಳು ಸರ್. ಇದುವರೆಗೆ ಗದಗ್ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್ ಹಾಗೂ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಬಾಬು ಸರ್ ಇಬ್ಬರೂ ಕೂಡ ಈ ಒಂದು ಗದಗ್ ಜಿಲ್ಲೆಯ ರೈತರಿಗೆ ಬೇಕಾಗಿರುವ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮದ ಆಶಯವಾಗಿದೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್.
0: ಧನ್ಯವಾದ
2: ಧನ್ಯವಾದಗಳು.

ಇದುವರೆಗೆ ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಚರ್ಚೆ ಕೇಳಿದ್ದೀರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಒಂಟಿಯಾಗಿದ್ದರೆ ನಾಯಿತು. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಕಥೆ ಒಂಟಿಯಾಗಿದ್ದರೇನಾಯಿತು. 1979 ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಭೀಕರ ಪ್ರವಾಹ ಬಂದಿತು. ಜೋರಾಟ ಪ್ರದೇಶ ನೀರಿನಿಂದ ಪೂರ್ಣ ಆವೃತವಾಗಿತ್ತು. ಅಲ್ಲಿಯ 16 ವರ್ಷದ ಬಾಲಕ ಜಾಧವ್ ನೋಡುತ್ತಾನೆ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾವುಗಳು ಸತ್ತು ಬಿದ್ದಿರುವುದನ್ನು. ಬಾಲಕ ಹಾವುಗಳಿಗೆ ಆಶ್ರಯ ನೀಡುವ ಡಂಬು ಬೆಳೆಯಬೇಕೆನ್ನುತ್ತಾನೆ. ಅರಣ್ಯ ಇಲಾಖೆಗೆ ಹೋದರೆ ಅದು ಬಂಜರ ಭೂಮಿ, ಏನೂ ಬೆಳೆಯಲಾಗುವುದಿಲ್ಲ ಎಂದು ತಿಳಿಸುತ್ತಾರೆ. ಆದರೆ ಆ ಯುವಕ ಎದೆಗುಂದುವುದಿಲ್ಲ. 20 ಡಂಬು ಬೆಳೆಗಳ ನಾಟಿ ಮಾಡುತ್ತಾನೆ. ಇದರ ಜೊತೆ 50 ಬೇರೆ ಗಿಡಮರ ಹಚ್ಚುತ್ತಾನೆ. 1979 30 ವರ್ಷ ಈ ಯುವಕ 1,360 ಹೆಕ್ಟೇರ್ ಪ್ರದೇಶದಲ್ಲಿ ನಿರಂತರ ಗಿಡಗಳನ್ನು ಬೆಳೆಸುತ್ತಾನೆ. ದಟ್ಟ ಅರಣ್ಯವೇ ಅವನ ಪ್ರಯತ್ನದಿಂದ ಸಾಕಾರಗೊಂಡಿರುತ್ತದೆ. 2009 ಜಿಡ್ಡು ಎಂಬ ಹೆಸರಿನ ಪತ್ರಕರ್ತ ಬಂಜರು ಪ್ರದೇಶವೆಂದು ಬರೆದಾಗ ಅರಣ್ಯ ಕಂಡು ಅವ್ವಕ್ಕಾಗುತ್ತಾನೆ. ಒಳಹೊಕ್ಕು ನೋಡಿದಾಗ ಅರಣ್ಯ ಬೆಳೆಸಿದ ವ್ಯಕ್ತಿ ಜಾಧವ್ನನ್ನು ಭೇಟಿಯಾಗುತ್ತಾನೆ. ಪತ್ರಕರ್ತ ಈ ಅದ್ಭುತ ಸಾಧನೆಯನ್ನು ಸ್ಥಳೀಯ ಪತ್ರಿಕೆಗಳಲ್ಲಿ ವರದಿ ಮಾಡುತ್ತಾನೆ. ಈ ವರದಿಯ ಫಲವಾಗಿ ದೊಡ್ಡ ಪತ್ರಿಕೆಯಲ್ಲೂ ವರದಿಯಾಗುತ್ತದೆ. 2012 ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಇವರನ್ನು ಆಮಂತ್ರಿಸಿ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಮುಂದೆ APJ ಅಬ್ದುಲ್ ಕಲಾಂ 2.5 ಲಕ್ಷ ರೂ ನೆರವು ಒದಗಿಸುತ್ತಾರೆ. ಗಿಡ ನೆಡುವುದನ್ನು ಪ್ರಾರಂಭಿಸಿದ ಬಾಲಕ ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಭಾರತ ಸರ್ಕಾರ 2015 ಇವನಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು. ಪರಿಸರ ಪ್ರೇಮಿ ಲಕ್ಷಾಂತರ ಮರ ಬೆಳೆಸಿದ್ದರ ಫಲವಾಗಿ ರೈನೋ ಹುಲಿ ಸೇರಿ ಎಲ್ಲ ಜಾತಿಯ ಪಶುಗಳು ಲಕ್ಷಾಂತರ ಪಕ್ಷಿಗಳು ಈ ಅರಣ್ಯದಲ್ಲಿ ವಾಸವಾಗಿವೆ. ಪರಿಸರ ಸಂರಕ್ಷಣೆಯ ವಿಷಯ ಬಂದಾಗ ಅತ್ಯಂತ ಸ್ಮರಣೀಯರೆಂದು ಈತ ಇಂದು ಸ್ಮರಿಸಲ್ಪಡುತ್ತಾನೆ. ಅಮೆರಿಕ ಸೇರಿ ವಿಶ್ವದ ಅನೇಕ ದೇಶಗಳಲ್ಲಿ ಪರಿಸರ ಕಾಳಜಿ ವಿಷಯ ಪ್ರಸ್ತಾಪಿಸಿ ಜಾಧವ್ನ ಸಾಧನೆ ಬಣ್ಣಿಸಲಾಗುತ್ತದೆ. ಒಂಟಿಯಾಗಿ ನಾನೇನು ಮಾಡಬಲ್ಲೆ ಎಂದು ಕೈಕಟ್ಟಿ ಕುಳಿತಿದ್ದರೆ ಈ ಸಾಧನೆ ಸಾಧ್ಯವಾಗುತ್ತಿತ್ತೆ? ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯ ಪಣಕ್ಕಿಟ್ಟು ಕೆಲಸ ಮಾಡಿದಾಗ ಅದ್ಭುತ ಸಾಧನೆ ಸಾಧ್ಯ. ಜಾಧವ್ ಬೆಳೆಸಿದ ಮರಗಳೇ ಒಂದು ಉದಾಹರಣೆ.

ಮಸಾಲೆಗಳ ರಾಣಿ ಏಲಕ್ಕಿ, ತಿನ್ನುವವನು ಇನ್ನೂ ಲಕ್ಕಿ. ನಾವು ಮಾಡುವ ಯಾವುದೇ ಸಿಹಿ ಅಡುಗೆ ಪದಾರ್ಥಗಳಿರಲಿ, ಎಲ್ಲ ಸಿದ್ಧವಾದ ನಂತರ ಅದಕ್ಕೆ ಒಂದಷ್ಟು ಏಲಕ್ಕಿ ಪುಡಿ ಹಾಕಿ ಮಗುಚದಿದ್ದರೆ ಆ ಸಿಹಿ ಅಡುಗೆ ಅಪೂರ್ಣವಾದಂತೆಯೇ ಸರಿ. ಕಾರಣವಿಷ್ಟೇ, ಬೆಲ್ಲದ ಅಡುಗೆ ತುಸು ಉಷ್ಣಸ್ವರೂಪದ್ದು. ಪ್ರತಿದಿನ ಬೆಲ್ಲದ ಅಡುಗೆ ಉಣ್ಣುವುದರಿಂದ ಉಷ್ಣಬಾಧೆಯಾಗುತ್ತದೆ. ಸಾಧ್ಯವಾದಷ್ಟು ಎಲ್ಲ ಸಿಹಿ ಅಡುಗೆಗಳಲ್ಲಿ ಕೊಬ್ಬರಿ, ಗಸಗಸೆ ಮತ್ತು ಏಲಕ್ಕಿಗಳು ಬೇಕು. ಉಳಿದವೆರಡು ಆಪ್ಷನಲ್, ಆದರೆ ಏಲಕ್ಕಿ ಮಾತ್ರ ಕಡ್ಡಾಯವಾಗಿ ಹಾಕಲೇಬೇಕಾದ ಮಧುರ ರುಚಿಯುಳ್ಳ ಮಸಾಲೆ ಪದಾರ್ಥ. ಅಷ್ಟರ ಮಟ್ಟಿಗೆ ಅಡುಗೆ ಮನೆಯಲ್ಲಿ ಏಲಕ್ಕಿಯ ಪ್ರಭಾವ ಇರುತ್ತದೆ. ಇನ್ನು ಯಾರಿಗಾದರೂ ಉಷ್ಣದ ತೊಂದರೆಯಿಂದ ಬಾಯಲ್ಲಿ ಗುಳ್ಳೆಗಳಾಗಿದ್ದರೆ ಏಲಕ್ಕಿಯ ಪಳಕುಗಳನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿದು ತಿನ್ನಲು ಹೇಳುತ್ತಾರೆ. ಇದರಿಂದ ಬಾಯಿಯಲ್ಲಿ ಉಂಟಾದ ಗುಳ್ಳೆಗಳು ಶಮನವಾಗುತ್ತವೆ. ಯಾರಾದರೂ ಊರಿಂದ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದು ಗಾಡಿಯಲ್ಲಿ ಅವರಿಗೆ ತಲೆ ಸುತ್ತಿದ ಇಲ್ಲವೇ ವಾಂತಿ ಬಂದ ಅನುಭವವಾದರೆ ಮೊಟ್ಟ ಮೊದಲು ಅವರು ತಡಕಾಡುವುದು ತಮ್ಮ ಬ್ಯಾಗಿನಲ್ಲಿರುವ ಇಲ್ಲವೇ ಜೇಬಿನಲ್ಲಿರುವ ಏಲಕ್ಕಿಯ ಪೊಟ್ಟಣಕ್ಕೆ. ಹಾಗೆ ಏಲಕ್ಕಿಯನ್ನು ಬಿಡಿಸಿ ಅದರಲ್ಲಿರುವ ಪುಟ್ಟ ಏಲಕ್ಕಿ ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಂಡು ತುಸು ಕಡಿದು ಅದರ ರಸವನ್ನು ಜಗಿಯುತ್ತಾ ಕುಳಿತರೆ ತಲೆ ಸುತ್ತುವ ಮತ್ತು ವಾಂತಿ ಬರುವ ಅನುಭವದಿಂದ ಮುಕ್ತರಾಗುತ್ತಾರೆ. ಇನ್ನು ತಾಂಬೂಲದಲ್ಲಿಯೂ ಕೂಡ ಏಲಕ್ಕಿ ಕಡ್ಡಾಯ. ಊಟದಲ್ಲಿ ಹಸಿ ಈರುಳ್ಳಿ, ಬೆಳ್ಳುಳ್ಳಿಯಂತಹ ಪದಾರ್ಥಗಳನ್ನು ಸೇವಿಸಿದಾಗ ಬಾಯಿಂದ ಬರುವ ಅಡ್ಡವಾಸನೆಯನ್ನು ತಡೆಯಲು ಏಲಕ್ಕಿಯನ್ನು ಸೇವಿಸುತ್ತಾರೆ. ಬೇಸಿಗೆಯಲ್ಲಿ ನಮ್ಮ ತಾಯಂದಿರು ಊರಿಂದ ಊರಿಗೆ ಕಟ್ಟುವ ಮೊಸರನ್ನದ ಬುತ್ತಿಗೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕುತ್ತಾರೆ. ಬೇಸಿಗೆಯ ಬಿಸಿಲಿನ ಜಳದಿಂದ ನಾವುಗಳೇ ಬಾಡಿ ಬೆಂದಿರುವಾಗ ಊಟದ ಕೊನೆಯಲ್ಲಿ ಏಲಕ್ಕಿಯನ್ನು ಹಾಕಿ ಕಲಸಿದ ಮೊಸರನ್ನ ಅಮೃತ ಸಮಾನವಾಗಿ ತೋರಲು ಕಾರಣ ಅದರಲ್ಲಿರುವ ತಂಪು ಗುಣ. ಯಾವುದಾದರೂ ಅಡಿಗೆಯ ಮೂಲಕ ವಿಷಪ್ರಾಶನ ಮಾಡಲಾಗುತ್ತಿದೆ ಎಂಬ ಅನುಮಾನ ಬಂದರೆ ಊಟ ಸೇವಿಸುವ ಮೊದಲು ಒಂದೆರಡು ಏಲಕ್ಕಿ ಕಾಯಿಗಳನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಜಗಿದು ಆಹಾರವನ್ನು ಸೇವಿಸುತ್ತಾರೆ. ಏಲಕ್ಕಿಯಲ್ಲಿರುವ ನಿರ್ವಿಷೀಕರಣ ಗುಣವು ಆಹಾರದಲ್ಲಿರುವ ವಿಷವನ್ನು ತೆಗೆದುಹಾಕುತ್ತದೆ. ಏಲಕ್ಕಿ, ಯಾಲಕ್ಕಿ ಎಂದು ಕರೆಯಲ್ಪಡುವ ಏಲಕ್ಕಿಯು ಸಾಂಬಾರ್ ತಯಾರಿಸುವ ಮಸಾಲೆ ಪದಾರ್ಥಗಳ ಮುಖ್ಯ ಸಾಮಗ್ರಿಯಾಗಿದ್ದು ಔಷಧಿ ಪದಾರ್ಥವಾಗಿಯೂ ಬಳಸಲ್ಪಡುತ್ತದೆ. ಏಲಕ್ಕಿ ಕಾಯಿಯು ಪುಟ್ಟ ಗಟ್ಟಿಯಾದ ಕಪ್ಪು ಬಣ್ಣದ ಹಳಕುಗಳನ್ನು ಹೊಂದಿದ್ದು ತನ್ನ ಸುಮಧುರ ವಾಸನೆಯಿಂದ ಪ್ರಸಿದ್ಧವಾಗಿದೆ. ಅಜೀರ್ಣ ಸಂಬಂಧಿ ತೊಂದರೆಗಳಲ್ಲಿ ಏಲಕ್ಕಿ ಬಳಸಲ್ಪಡುತ್ತದೆ. ಜೀವಸತ್ವಗಳು, ಸಾರಜನಕ ತೈಲ, ಫಿನಾಲ್ಗಳು, ಟ್ಯಾಲಿನ್ಗಳು, ಫ್ಲೆವನಾಯ್ಡ್ಗಳು, ಖನಿಜಗಳು ಮತ್ತು ನಾರನ್ನು ಹೊಂದಿರುವ ಏಲಕ್ಕಿಯಲ್ಲಿ ಹಲವಾರು ತೊಂದರೆಗಳಿಗೆ ರಾಮಬಾಣುವಾಗುವಂತಹ ಔಷಧೀಯ ಗುಣವಿದೆ. ಮಲಬದ್ಧತೆಯ ತೊಂದರೆಯನ್ನು ನಿವಾರಿಸುವ, ಜೀರ್ಣಕ್ರಿಯೆಯಲ್ಲಿ ಉತ್ತಮ ಪಾಚಕವಾಗಿ ಕಾರ್ಯನಿರ್ವಹಿಸುವ ಏಲಕ್ಕಿಯು ಹೃದಯ ತೊಂದರೆಯಲ್ಲಿ ಮತ್ತು ಮೆದುಳಿನ ಪಾರ್ಶ್ವವಾಯು ಸಮಸ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುತ್ತದೆ. ರುಮಟಾಯ್ಡ್ ಅರ್ಥ್ರೈಟಿಸ್ ಅಂದರೆ ಮೆದುಳಿನ ಸ್ಕಿರೋಸಿಸ್ನಂತಹ ಕಾಯಿಲೆಗಳಿಗೆ ಏಲಕ್ಕಿಯನ್ನು ಬೇರೆ ದೇಶಗಳಲ್ಲಿ ಬಳಸಲಾಗುತ್ತದೆ. ಮೊರಕ್ಕೋದಂತಹ ದೇಶದಲ್ಲಿ ಎರಡು ಹಿಡಿ ಏಲಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ಕಾಸಿ ಕುದಿಸಿ ಅದರ ರಸದಿಂದ ಕಷಾಯವನ್ನು ತಯಾರಿಸಿ ರೋಗಿಗಳಿಗೆ ಕೊಡುವ ಮೂಲಕ ನರರೋಗ ಸಂಬಂಧಿ ಚಿಕಿತ್ಸೆ ನೀಡುತ್ತಾರೆ. ಪ್ರತಿದಿನವೂ ಒಂದೆರಡು ಏಲಕ್ಕಿಯನ್ನು ತಿನ್ನುವುದರಿಂದ ಬಾಯಿಯ ಪಿಹೆಚ್ ಮಟ್ಟ ಉತ್ತಮವಾಗಿದ್ದು ಬಾಯಲ್ಲಿ ದುರ್ವಾಸನೆಯನ್ನು ಹೊರಸೂಸುವ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ಗಳಿಂದ ದೂರವಿರಿಸುತ್ತದೆ. ಪ್ರತಿದಿನವೂ ಒಂದು ಕಪ್ ಏಲಕ್ಕಿ ಬೆರೆಸಿದ ಚಹಾವನ್ನು ಕುಡಿಯುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸಬಹುದು. ಚಯಾಪಚಯ ಕ್ರಿಯೆಯ ತೊಂದರೆಯಿಂದ ಬಳಲುತ್ತಿರುವವರಲ್ಲಿ ಮಧುಮೇಹ, ಹೃದ್ರೋಗ, ಬೊಜ್ಜು, ಅಧಿಕ ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಅಂಶದ ಹೆಚ್ಚಳದಂತಹ ತೊಂದರೆಗಳು ಕೂಡ ಅಧಿಕ. ಏಲಕ್ಕಿಯಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣವು ಅಧಿಕ ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ರೋಗವನ್ನು ನಿಯಂತ್ರಣದಲ್ಲಿ ಇಡಲು ಕಾರಣವಾಗುತ್ತದೆ. ಏಲಕ್ಕಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಹೃದಯ ಸ್ತಂಭನದ ತೊಂದರೆಗಳು ದೂರವಾಗುತ್ತವೆ.
ಪ್ರತಿದಿನವೂ ಊಟವಾದ ನಂತರ ಎಲೆ ಅಡಿಕೆಯ ಜೊತೆಗೆ ಏಲಕ್ಕಿಯನ್ನು ಸೇವಿಸುವ ಮೂಲಕ ನಮ್ಮ ಹಿರಿಯರು ಹುಳುಕುಹಲ್ಲು, ಹಲ್ಲಿನ ಸವಕಳಿಯಂತಹ ಬ್ಯಾಕ್ಟೀರಿಯಾ ತೊಂದರೆಯಿಂದ ಉಂಟಾಗುವ ದಂತಕುಳಿಗಳಿಂದ ರಕ್ಷಣೆ ಪಡೆಯುತ್ತಿದ್ದರು. ಏಲಕ್ಕಿಯಲ್ಲಿ ದೇಹದ ಯಕೃತ್ ಭಾಗದ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುವ ಶಕ್ತಿ ಇದೆ. ಹೀಗಾಗಿ ದೇಹದ ಸ್ವಚ್ಛತಾ ಕಾರ್ಯದಲ್ಲಿ ಏಲಕ್ಕಿಗಳ ಪಾತ್ರ ಮರೆಯುವಂತಿಲ್ಲ. ವಿಪರೀತ ಕೊಬ್ಬಿನ ತೊಂದರೆಯಿಂದ ಬಳಲುತ್ತಿರುವವರು ಏಲಕ್ಕಿಯನ್ನು ನಿಯಮಿತವಾಗಿ ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ತಮ್ಮ ದೇಹದಲ್ಲಿನ ಕೊಬ್ಬು, ಕೊಲೆಸ್ಟ್ರಾಲ್ ಅಂಶ ಮತ್ತಿತರ ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರಹಾಕಬಹುದು. ಕನಿಷ್ಠ 15 ದಿನಗಳ ಕಾಲ ನಿರಂತರವಾಗಿ ಏಲಕ್ಕಿಯ ಸೇವನೆಯಿಂದ ಕ್ಯಾನ್ಸರ್ ಗೆಡ್ಡೆಯ ಗಾತ್ರ ಮತ್ತು ತೂಕ ಹೆಚ್ಚುತ್ತದೆ. ಕೆಲವೊಮ್ಮೆ ಚರ್ಮ ಸಂಬಂಧಿತ ಕ್ಯಾನ್ಸರ್ ಸಮಸ್ಯೆಗಳಿಗೂ ಕೂಡ ಏಲಕ್ಕಿಯಲ್ಲಿ ಪರಿಹಾರವಿದೆ. ಏಲಕ್ಕಿಯಲ್ಲಿ ನೈಸರ್ಗಿಕವಾದ ಫೈಟೋಕೆಮಿಕಲ್ ಅಂಶಗಳಿದ್ದು ಇದು ಕ್ಯಾನ್ಸರ್ ರೋಗದ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯ ಏರುಪೇರಿನಿಂದ ಹೊಟ್ಟೆಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ಕೂಡ ಇದರಿಂದ ನಿವಾರಿಸಿಕೊಳ್ಳಬಹುದು. ಏಲಕ್ಕಿಯು ಹೊಟ್ಟೆಯಲ್ಲಿ ಹಾಗೂ ಎದೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಿಸಿ ಆರೋಗ್ಯಕರ ಜೀರ್ಣ ವ್ಯವಸ್ಥೆಯನ್ನು ನಮ್ಮದಾಗಿಸುತ್ತದೆ. ಜೊತೆಗೆ ಮಲಬದ್ಧತೆ ಸಮಸ್ಯೆ ಎದುರಾಗದಂತೆ ಕಾಪಾಡುತ್ತದೆ. ಬ್ರಾಂಕೈಟಿಸ್, ಅಸ್ತಮಾ, ನೆಗಡಿ, ಗಂಟಲು ನೋವು ಮತ್ತು ಸೈನಸೈಟಿಸ್ ಸೇರಿದಂತೆ ಹಲವಾರು ಉಸಿರಾಟದ ಕಾಯಿಲೆಗಳ ಲಕ್ಷಣಗಳನ್ನು ಶಮನಗೊಳಿಸಲು ಬಹಳ ಹಿಂದಿನಿಂದಲೂ ಏಲಕ್ಕಿಯನ್ನು ಬಳಸಲಾಗುತ್ತದೆ. ಇದು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ಉಸಿರಾಟದ ಸೋಂಕುಗಳಿಗೆ ಪ್ರಯೋಜನಕಾರಿ ಪರಿಹಾರವಾಗಿದೆ. ಹೀಗೆ 10 ಹಲವು ಪ್ರಯೋಜನಗಳನ್ನು ಹೊಂದಿರುವ ಏಲಕ್ಕಿಯ ಸೇವನೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಕಾಯ್ದುಕೊಳ್ಳಬಹುದು. ನಮ್ಮ ಹಿರಿಯರು ಕೂಡ ಹೀಗೆಯೇ ಮಾಡುತ್ತಿದ್ದರಲ್ಲವೇ ಸ್ನೇಹಿತರೆ?

0: ಇಲ್ಲಿಯವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನೀಲನೆಚ್ಚಿನ 90.6 FM ಕಂಪನಾಂಗದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮುಂಜಾನೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋ

0: ದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-86-0-58-78. ಮತ್ತೊಂದು ಸಂಖ್ಯೆ 944-86-15-70-8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ,

0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ

ಇದು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದು ಸೋಮವಾರ, ದಿನಾಂಕ 15 ಜೂನ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.

0: ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

ಇಲ್ಲಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ತೇಜಸ್ವಿನಿ ಸೊರಟೂರ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಜಗನ್ನಾಥ ಜಮಾದಾರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದಾರೂಢ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಮಂಗಲಾ ಪಾಟೀಲ್ ಅವರು. ಸುನೀತಿ ಪಥ ನಾಟಕದಲ್ಲಿ ಯೋಗ ಯೋಗ ನಾಟಕವನ್ನು ಕೇಳುವಿರಿ. ತತ್ವಪದ ಹಾಡಲಿದ್ದಾರೆ ಪ್ರಭು ಹೊಸಳ್ಳಿ ಅವರು. ವಿಶೇಷ ಕಾರ್ಯಕ್ರಮ ಖೇತ್ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್ ಅವರಿಂದ, ಡಾಕ್ಟರ್ ಚೇತನ್ ಬಾಬು ಅವರಿಂದ, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಚರ್ಚೆ ಕೇಳುವಿರಿ. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಒಂಟಿಯಾಗಿದ್ದರೇನಾಯಿತು ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

ಬಹಳ ದೊಡ್ಡ ಆಶ್ರಮ. ಆಶ್ರಮಗಳು ಅಂದರೆ ವಿದ್ಯಾ ಕೇಂದ್ರಗಳು, ಎಲ್ಲಿ ಗುರುಗಳಿರ್ತಾರೆ, ಎಲ್ಲಿ ನೂರಾರು ಜನ ಶಿಷ್ಯರು ಕಲೀಲಿಕ್ಕೆ ವಾಸ ಮಾಡಿರ್ತಾರೆ. ಅಂಥ ಒಂದು ಪ್ರಶಾಂತ ಸ್ಥಳಕ್ಕೆ ಆಶ್ರಮ ಅಂತ ಕರೀತಾರೆ. ಭಾರತ ದೇಶ ಆಶ್ರಮಗಳ ದೇಶ ಅಂತೆ ಜಗತ್ತಿನಲ್ಲಿ ಪ್ರಚಾರ ಆಯಿತು. ಋಷಿಗಳಂದರೆ ಆಶ್ರಮ ವಾಸಿಗಳು, ಆಶ್ರಮ ಅಂದರೆ ಋಷಿ, ಎರಡನ್ನ ಬೇರ್ಪಡಿಸಲಿಕ್ಕೆ ಬರೋದಿಲ್ಲ, ಅಷ್ಟು ಎರಡರಲ್ಲಿ ಸಂಲಗ್ನತ. ಹಂಗೆ ಹೇಗೊಬ್ಬ ಋಷಿ ಇದ್ದ ಅಂತ ಶುರು ಮಾಡ್ತದೆ ಭಾರತೀಯ ಕಥೆ. ಅಷ್ಟು ಋಷಿಗಳಿಗೆ ಮತ್ತು ಆಶ್ರಮಗಳಿಗೆ ಸಂಬಂಧ. ಯಾವ ದೇಶದಲ್ಲಿ ಯಾವ ಸ್ಥಾನದಲ್ಲಿ ಋಷಿಗಳು ವಾಸ ಮಾಡ್ತಾರೋ ಅಂಥವರಿಗೆ ಅಂಥ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಲ್ಲಿ ಋಷಿಗಳಂದ್ರೆ ಯಾರು? ಅವರು ತಪಸ್ವಿಗಳು ಅಷ್ಟೇ. ಜ್ಞಾನ ತಪಸ್ವಿಗಳಿರಬಹುದು, ಶಾರೀರಿಕ ತಪಸ್ವಿ ಇರಬಹುದು, ಲೌಕಿಕ ತಪಸ್ವಿ ಇರಬಹುದು. ತಪಸ್ವಿಗೆ ಋಷಿ ಅಂತಾರೆ. ಅಂಥವರು ವಾಸ ಮಾಡುವ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಂಥ ಒಂದು ಆಶ್ರಮ ಇತ್ತು. ಅಲ್ಲಿ ಅನೇಕ ಜನ ಶಿಷ್ಯರು ಇರ್ತಿದ್ರು. ಅವರು ಒಂದು 10-12 ವರ್ಷ ಕಲಿಯೋದು, 8 ವರ್ಷಕ್ಕೆ ಬರ್ತಿದ್ರು, 10-12 ವರ್ಷ ಕಲಿತಿದ್ರು. ಆ ಬಳಿಕ ವಿದ್ಯೆ, ಒಂದೊಂದು ಭಾಗದ ವಿದ್ಯೆಯನ್ನು ಮುಗಿಸ್ತಿದ್ರು. ಆ ನಂತರ ಗುರುಗಳು ಹೇಳ್ತಿದ್ರು, ನೀವು ಹೋಗಬಹುದು ಅಂತ ಹೇಳ್ತಿದ್ರು, ಕಳಿಸಿಕೊಡ್ತಿದ್ರು ತಮ್ಮ ತಮ್ಮ ಊರಿಗೆ ಮನೆಗೆ. ಅಲ್ಲಿ ಒಬ್ಬ ಶಿಷ್ಯ ಇದ್ದ. ಆತ ಬಹಳ ವರ್ಷಗಳ ಹಿಂದೆ ಬಂದಿದ್ದ. ಎಲ್ಲ ಶಿಷ್ಯರು ಅವನು ಕೂಡ ಬಂದವರೆಲ್ಲ ಹೋಗ್ತಾನೆ ಇದ್ರು, ಅವ ಮಾತ್ರ ಹಂಗೆ ಉಳ್ಕೊಂಡಿದ್ದ. ಅವನಿಗೆ ಏನು ಮನಸ್ಸು ಇದು ಸಾಧ್ಯ ಆಗಲಿಲ್ಲ. ಕೇಳಿದಾಗ ಒಮ್ಮೆ ಗುರುಗಳು ಏನಂತಿದ್ರು, ಇನ್ನ ನಿನಗೆ ಬರುದಲ್ಲಪ್ಪ, ಈಗ ನಿಲ್ಲಬೇಕಾಗ್ತದೆ ಅಂತಿದ್ರು. ಅವರು ವಿದ್ಯಾ ಇಲ್ಲದೆ ಇದ್ರು ಊರಾಗ ಕಳಿಸ್ತಿರ್ಲಿಲ್ಲ, ಇದು ವೈಶಿಷ್ಟ್ಯವಾಗ. ಮತ್ತೇನ್ರೆ ಮಾಡ್ಯಾನ ಅಂತ ಊರಾಗ ಹೋಗಿ ಪ್ರಪಂಚ ಮಾಡಬೇಕಾದ್ರೆ ಸಾಮರ್ಥ್ಯ ಬೇಕು ಅಂತಿದ್ರು. ಅದಕ್ಕೆ ಅವರು ಅದನ್ನು ಕೊಟ್ಟರೆ ಇವ ಸಮರ್ಥದಾನ ಅಂತ ಊರಾಗ ಕಳಿಸಿದ್ರೆ, ವಿದ್ಯಾ ಸರಿಯಾಗಿ ಕಲ್ತಾನಂತ ಕಳಿಸಿದ್ರೆ ಅವನಿಗೆ ಲಗ್ನ ಮಾಡ್ತಿದ್ರು. ಇಲ್ಲಿಗೆ ಯಾರೂ ಕೊಡತಿದ್ದಿಲ್ಲ. ಹಂಗೆ ಒಂದು ಕಾಲ ಇತ್ತು. ಹಾಗೆ ಅವರು ತಯಾರ ಮಾಡಿ ಊರನ್ನು ಅದ್ಭುತಗೊಳಿಸಿ ಬಿಡ್ತಿದ್ರು. ಊರಾಗಿರೋರೆಲ್ಲರೂ ಧಾರ್ಮಿಕರಾಗಬೇಕು ಹಂಗೆ ಮಾಡ್ತಿದ್ರು. ಹಾಗೆ ಈ ಹುಡುಗ ಕೇಳಾವ, ಅವರನ್ನವರು ಇನ್ನ ನಿನಗೆ ಆಗ್ತಾ ಇಲ್ಲ, ಹೋಗಬೇಡ ಅಂತ. ಎಷ್ಟು ಸಲ ರೀ ಹೀಗೆ ಕೇಳೋದು? ನನಗಂತೂ ಆಗೋದೇ ಇಲ್ಲ, ಇದು ಆಗೋದೇ ಇಲ್ಲ. ಮೈಗೆ ಹತ್ತೋದಿಲ್ಲ, ಮನಸ್ಸಿಗೆ ಹತ್ತೋದಿಲ್ಲ, ಇಲ್ಲಿದ್ದು ಉಪಯೋಗ ಆಗೋದಿಲ್ಲ. ಗುರುಗಳಿಗೆ ಹೇಳ್ದಂಗೆ ಹೋಗಬೋಣ ಅಂತ ಒಂದು ದಿವಸ ನಿರ್ಣಯ ಮಾಡಿದೆ. ಎಲ್ಲ ರಾತ್ರಿ ಬಿಟ್ಟು ಹೊರಟ. ಬೆಳಗಾಯಿತು. ಹಾಗೆ ನಡೀತಾ ನಡೀತಾ ಹೋಗ್ತಾ ಇದ್ದ. ನೀರಡಿಕೆ ಆಗಿತ್ತು, ಮಧ್ಯಾಹ್ನ ಬಿಸಿಲ, ದಾರಿ ನಡೆದದ್ದ ಬಹಳಷ್ಟು. ಅವನಿಗೆ ನೀರು ಎಲ್ಲಿ ಸಿಕ್ಕಿರಲಿಲ್ಲ. ಹಾಗೇ ನಡೀತಾ ನಡೀತಾ ಬಂದ, ಭಾರಿ ನೀರಡಿಕೆ ಆಗಿತ್ತು. ಅಲ್ಲೇ ಸಮೀಪದಲ್ಲಿ ಒಂದು ಬಾವಿ ಕಂಡಿತು. ಅದು ಕಲ್ಲಿನ ಬಾವಿ, ರಾಟಿ ಇರ್ತದಲ್ಲ ಹಂಗೆ, ಅಂಥ ಬಾವಿ ಅದು. ಆ ಬಾವಿ ನೋಡ್ದ, ಭಾಳ ಆನಂದ ಆಯಿತು. ನೀರ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಅಲ್ಲಿ ಒಬ್ಬ ಹೆಣ್ಣುಮಗಳು, ಆಕೆ ನೀರ ಸೇತ್ತಿದ್ಲು. ಆ ಸೇದೋ ಕೊಡ ಅದು ಮಣ್ಣಿನ ಕೊಡ, ಅವಾಗ ಏನಿರಲಿಲ್ಲ ಮಣ್ಣಿನ ಕೊಡಗ. ಅದನ್ನು ಸೇದಿ ಒಂದು ಕೊಡ ಹಿಂಗೆ ಇಡ್ತಿದ್ಲು ಒಂದು ಕಲ್ಲು ಮೇಲೆ. ಅದನ್ನು ಅದು ಅಲ್ಲೇ ಮತ್ತೆ ಸೇತಿದ್ಲು, ಮತ್ತೆ ಇಡ್ತಿದ್ಲು, ಸೇತಿದ್ಲು, ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ. ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ, ಅಲ್ಲಿ ತಗ್ಗು ಬಿದ್ದಿತ್ತು, ಕಲ್ಲಾಗ ತಗ್ಗು ಬಿದ್ದಿತ್ತು.
ಅವ ನೀರು ಕುಡಿಯೋದ ನಿಲ್ಲಿಸಿ ಕೇಳ್ದ, ಇದ್ಯಾಕೆ ತಗ್ಗು ಬಿತ್ತಿಲ್ಲ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ಟರೆ ಇಟ್ಟರೆ ಮೆಲ ಮೆಲ ಇಟ್ಟರೆ ತಗ್ಗು ಬಿದ್ದೇ ಬೀಳ್ತದ ಅಂತ. ಅವಾಗ ಅವಾಗ ಹೊಳಿತು, ಏನು ಮಾಡಿದರೆ ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ಟರೆ ಕಲ್ಲು ಸವಿತದಂದ್ರೆ ಓದಿದರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ, ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಮುಂದೆ. ಬರೇ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನು ಸವಿಸಿ ಬಿಡ್ತದೆ, ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ, ಜಗ್ಗಿ ಜಗ್ಗಿ ಜಗ್ಗಿ ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡ್ದ, ಅವಾಗ ಅವನಿಗೆ ಅನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ, ಏನು ಅಸಾಧ್ಯದ ಅಂತೇನು ಅದ ಅಲ್ಲ ಅದನ್ನು ತೆಗಿ ಮೊದಲ, ಅಲ್ಲಿಗೆ ತಪಸ್ಸು ಶುರುವಾಗ್ತದೆ. ಯಾವುದು ಆಗವ ಅಸಾಧ್ಯ, ಈಗ ಆಗಲಿಕ್ಕಿಲ್ಲ, ಇನ್ನೊಂದಿಷ್ಟು ಮುಂದೆ, ವರ್ಷ ಆಗಲಿಕ್ಕಿಲ್ಲ, ಎರಡು ವರ್ಷ, ಹತ್ತು ವರ್ಷ. ಎಂಥ ಸಾದಾ ಭೂಮಿಗಳನ್ನು ಹೆಂಗೆ ಮಾಡ್ಯಾರ, ಈಗ ಮಣ್ಣು ಭೂಮಿ ಉಸುಕಿನ ಭೂಮಿ ಎಷ್ಟು ಅದ್ಭುತ ಮಾಡಿಬಿಟ್ಟಾರೆ, ಮಾಡ್ಯಾರಷ್ಟೇ. ತಾನೇ ಆಗ್ಯದಂತೆಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡ್ಯಾರ ಹೇಳಿ, ಇಷ್ಟೆಲ್ಲ ಮಾಡ್ಯಾರ. ಇದು ವನ ಅದಲ್ಲ, ಈಗ ನೋಡಿರಲ್ಲ, ಇದು ವನ. ಇಲ್ಲೇನು ಒಂದು ಗಿಡ ಬೆಳೀತಿತ್ತೇನು, ಒಂದು ಹುಲ್ಲು ಕಡ್ಡಿ ಬೆಳೀತಿತ್ತೇನು, ಬರೀ ಕಲ್ಲ, ಏನೂ ನೀರು ಹಿಡಿಯದ ಕಲ್ಲ, ಅಂಥದ್ದು ಭಯಾನಕ, ಇದು ದಪ್ಪಾದ ಕಲ್ಲ. ಇಂಥದ್ರಾಗ ಇಷ್ಟು ಅದ್ಭುತ ಬೆಳೆದದ ಯಾಕೆ, ಮಾಡಿದ್ದಷ್ಟೇ. ಸಾಧ್ಯ ಅದ ಅಂತ ಯಾರೋ ಮಾಡಿದರೂ ಆಯಿತಷ್ಟೆ. ಗಿಡಗಳಂತವ ಸ್ವಲ್ಪ ಅವಕಾಶ ಕೊಟ್ಟು ನೋಡಿ, ಒಡೆದು ಬಿಡ್ತೀನಿ ಕಲ್ಲ ಅಂತ. ಅವು ಇಷ್ಟ ಇರ್ತಾವ, ಆದರೆ ಬಹಳ ಸಾಮರ್ಥ್ಯ, ಬಹಳ ಸಾಮರ್ಥ್ಯ. ಇಲ್ಲೇನು ಬೆಳೀತಿ ಅಂತ ಅದಕ್ಕೆ ಕೇಳಿದ್ರೆ, ಸುಮ್ಮನೆ ನೀವು ದಾರಿ ಕಾಯರ್ ನೋಡ್ರ ನೋಡ್ರಿ, ಅದ ಯಾಲದ ಮರ ಇರೋದಿಲ್ಲ, ಸುಮ್ಮನೆ ಒಂದು ಸಣ್ಣ ಬೇರ್ ಹಿಂಗೆ ಒಳಗೆ ಹೋಗ್ತದೆ, ಮೊದಲು ಸಣ್ಣದು ಇಟ ಇರ್ತದೆ, ಒಳಗೆ ಹೋಗಿ ಹಂಗೆ ಬಲಿತು ಬಲಿತು ಬಲಿತು ಕಲ್ಲನ್ನು ಬಿಚ್ಚಿ ಇಷ್ಟು ದೊಡ್ಡದಾಗ್ತದೆ, ಒಳಗೆ ಹೋಗ್ತದೆ. ಒಂದು ಸಸ್ಯ ಇಷ್ಟು ಸಮರ್ಥದ, ಏನು ಬೇಕಾದ ಮಾಡೇನಿ ಅಂತ ಒಂದು ಸಸ್ಯ ಅಂತದೆ ಮನುಷ್ಯನೇ ಆಗುವುದಿಲ್ಲ ಅಂತ ಯಾಕೆ ನೆಲ ಹಿಡಿತೀಯ. ಇದು ತಪಸ್ಸು. ತಪಸ್ಸಾಗಬೇಕಾದ್ರೆ ಮೊದಲನೇ ಕೆಲಸ ಏನು ಅಂದರೆ, ಆಗೋದಿಲ್ಲ ಅನ್ನೋದನ್ನು ತಲೆಯಾಗಿಂದ ತೆಗೆದುಹಾಕಬೇಕು. ಮತ್ತು ಎಲ್ಲ ಆಗ್ತದನ್ನು ಹುಚ್ಚಿಗೂ ಹೋಗಬಾರದು. ಏ ನಾಯೇನು ಮ್ಯಾಗಿನ ಜಿಗಿ ಬಲ್ಲೆ ಅಂತ ಜಿಗಿದು ಬಿಟ್ರೆ ಆಗತದ, ಅದರ ಸಾಧನೆ ಮಾಡಿದರೆ ಆಗತದೆ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 15ರಂದು 3 ಮಿಲಿಮೀಟರ್ ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿಯ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 82% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಪ್ರಿಯ ಕೇಳಿದರೆ, ನಾನು ಇವತ್ತು ತಮ್ಮ ಜೊತೆ ಬುದ್ಧಿ ಮನಸ್ಸು ಇಂತ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ. ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ಹಂತಗಳಲ್ಲಿ ಜೀವನ ಜೀವಿಸ್ತಾನೆ. ಅವು ಏನ್ಪಾ ಅಂದ್ರೆ, ಮೊದಲನೇದು ಶರೀರ, ಎರಡನೇದು ಬುದ್ಧಿ, ಮೂರನೇದು ಮನಸ್ಸು, ಮತ್ತು ನಾಲ್ಕನೇದು ಆತ್ಮ ಅಂತ. ಶರೀರ, ಬುದ್ಧಿ, ಮನಸ್ಸು, ಆತ್ಮ. ಆದ್ರೆ ನೋಡ್ಲಿಕ್ಕೆ ಶರೀರ ಒಂದು ಕಾಣ್ತದ, ಬುದ್ಧಿ ಎಲ್ಲಿ ಕಾಣ್ತೈತಿ, ಮನಸ್ಸು ಎಲ್ಲಿ ಕಾಣ್ತೈತಿ, ಆತ್ಮ ಎಲ್ಲಿ ಕಾಣ್ತೈತಿ, ಇವು ಕಾಣೋದಿಲ್ಲ. ಏಕರಸವಾಗಿ ಒಂದೇ ಆತ್ಮ ಅನ್ನುವಂಗ ಅನಿಸ್ತೈತಿ ನಮಗೆ. ಯಾ ಮನಸ್ಸು ಮತ್ತು ಆತ್ಮದ ಬಗ್ಗೆ ಬಂದಾಗಂತೂ ಕನ್ಫ್ಯೂಷನ್ ತಿಳಿಲಾರ್ದಂಗ ಆಗ್ತಿದ್ದು. ಮನಸ್ಸು ಯಾವ್ದು, ಆತ್ಮ ಯಾವ್ದು ಅಂತ. ಯಾವುದನ್ನ ನಾವು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತೀವೋ, ಅವುಗಳಿಂದ ಕೂಡಿದ ಮನಸ್ಸಿನಲ್ಲ ಅದು ಮನಸ್ಸು, ಆತ್ಮ ಅಲ್ಲ. ಆತ್ಮ ಅವಿನಾಶಿ, ಆತ್ಮಕ್ಕೆ ಸಾವಿಲ್ಲ. ಅದು ನಮ್ಮ ಜೊತೆ ಇರ್ತದೆ, ನಮ್ ಬಿಟ್ಟು ಹೋತಂದ್ರೆ ನಮ್ದು ಮುಗೀತು ಅವಾಗ ಅವತ್ತಿಗೆ. ಹಿಂಗ ಇದು ಆತ್ಮದ ಸಂಬಂಧ. ಈ ಮನ ಯಾವುದರ ಪ್ರತಿಬಿಂಬವಾಗಿ ಬಂದಿದೆಯೋ ಅದು ಒಳಗೆ ಅವಿತುಕೊಂಡಿರುವ ಮೂಲ ಮನದ ಪ್ರತಿರೂಪ ಆಗಿದೆ, ಅದುವೇ ಆತ್ಮ. ಆನಂದ ವಿಜ್ಞಾನದ ಸಹಕಾರಿಯಾಗಿದೆ. ಅಂತೆ ವ್ಯವಹಾರದಲ್ಲಿ ಮೂರೇ ಹಂತ ಕಾರ್ಯಗತವಾಗಿರುವಂತೆ ತೋರ್ತದೆ. ಸಾಮಾನ್ಯವಾಗಿ ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ತುಂಬಾ ಸೀಮಿತವಾದದ್ದು. ಹಾಗೆ ನೋಡಿದ್ರೆ ಶರೀರ ಬುದ್ಧಿಯ ಆದೇಶದಂತೆ ಕಾರ್ಯನಿರ್ವಹಿಸುತ್ತದೆ. ಆದರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದ ಮೂಲಕ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯಗಳನ್ನ ಶ್ರಮ ಶ್ರೇಣಿಗಳಲ್ಲಿ ಲೆಕ್ಕ ಹಾಕ್ತಾರೆ. ಒಂದು ವೇಳೆ ಶರೀರವನ್ನು ಅಭಿವ್ಯಕ್ತಿಯ ಮಾಧ್ಯಮ ಮಾಡಿದಲ್ಲಿ ಇದರ ಪ್ರಭಾವವನ್ನು ಕೂಡ ಎದುರಾಳಿಯ ಶರೀರದವರಿಗೆ ಮಾತ್ರ ನೋಡಲು ಸಾಧ್ಯ. ಈಗ ಶರೀರ ಬುದ್ಧಿ ಇವು ಒಂದಾದವೇನ್ಪ ಅನ್ನುವಂಗಲ್ಲ. ಶರೀರಕ್ಕೆ ಮನಸ್ಸು ಏನಿರ್ತದ, ಮನಸ್ಸಿಗೆ ಬುದ್ಧಿ ಅಂತ ತಿಳಿಸುತ್ತ ಅದರ ಪ್ರಕಾರ ನಡೀತೈತಿ. ನೀವು ಕೈ ಅದಾವು ಅಂತ ಹೇಳಿದ್ರೆ ಅದು ಕೈ ತಾನ ಕೆಲಸ ಮಾಡಂಗಿಲ್ಲ. ಕಣ್ಣು ಅದಾವು ನೋಡೋದು, ಅದು ದೃಷ್ಟಿಕೋನ ಹೆಂಗೈತಿ ನಿಮ್ದು, ಅದು ಮನಸ್ಸು ನಿಮ್ಮ ಬುದ್ಧಿ ನಿರ್ಣಯ ಮಾಡೋದು. ಹಾಗೆ ಕೆಲವು ಮಂದಿಗೆ ಶಾಸ್ತ್ರೀಯ ಸಂಗೀತ ಬಹಳ ಮೆಚ್ಚುಗೆ ಆಗುತ್ತೆ, ಕೆಲವು ಮಂದಿಗೆ ಶಾಸ್ತ್ರೀಯ ಸಂಗೀತ ಓಡ್ ಹೋಗ್ತಾರ. ಅದು ಕೇಳೋ ಗುಣ ಬೇಕು, ಕೇಳೋ ಮನಸ್ಸು ಬೇಕು, ಕೇಳೋ ಬುದ್ಧಿ ಇರ್ಬೇಕು, ಆ ಕೇಳಿ ಆನಂದಿಸುವುದಿರ್ಬೇಕು. ಈಗ ನೋಡ್ರಿ, ಒಂದು ಕಿರಣ್ ಅದು ಒಂದು ಘರಾಣೆ ಅಂತಾರ ಹಾಡಿನ್ಯಾಗು ಸಹಿತ. ಆ ಘರಾಣೆದ ಹಾಡುಗಳು, ಅವ ಬಹಳ ಚಲೋ ಹಾಡ್ತಾನ ಈ ಘರಾಣೆದ ಹಾಡು. ಅರೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದ್ರೊಳಗೆ ಯಾರಿಗೆ ಬುದ್ಧಿ ಐತಿ, ಯಾರು ಸಂಗೀತ ತಿಳಿದುಕೊಂಡಾರ ಅವ್ರಿಗೆ ಇದು ತಿಳಿತೈತಿ. ಸಂಗೀತದ ಗಂಧ ಇಲ್ದವ್ರಿಗೆ ಎಲ್ಲಿ ತಿಳಿತೈತಿ? ಅದಕ್ಕೆ ಬಹಳ ಬುದ್ಧಿಯ ಕೆಲಸ ಬಹಳ ಮುಖ್ಯವಾದದ್ದು. ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ಸೀಮಿತ ಅಂತ ಹೇಳ್ತಾರ. ಹಾಗೆ ನೋಡಿದರೆ ಶರೀರ ಬುದ್ಧಿಯ ಆದೇಶದಂತೆ ಕೆಲಸ ಮಾಡ್ತ, ಬುದ್ಧಿ ಹೇಳಿದ್ರೆ ಅದು ಕೆಲಸ ಮಾಡೋದು ಇಲ್ಲ. ಆದ್ರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದಿಂದ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯವನ್ನು ನಾವು ಶ್ರಮಶ್ರೇಣಿಯಲ್ಲಿ ಲೆಕ್ಕ ಹಾಕ್ತೀವಿ. ಬುದ್ಧಿಯ ಪ್ರಭಾವ ಬುದ್ಧಿಯ ಮಟ್ಟಿಗೆ ಸೀಮಿತ ಆಗಿರ್ತದೆ. ಬುದ್ಧಿ ಕೆಲಸ ತರ್ಕ ಹುಟ್ಟುಹಾಕುವುದಾಗಿದೆ. ವ್ಯಕ್ತಿ ಪರಸ್ಪರರ ಮಾತುಗಳನ್ನು ತರ್ಕದಲ್ಲಿ ಮುಳುಗಿಸುತ್ತಾನೆ. ತನ್ನ ತರ್ಕವೇ ಸರಿ ಎಂದು ಸಿದ್ಧಿ ಮಾಡಲು ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ತಾ ಹೇಳಿದ್ದ ಸರಿ, ತಾ ನೋಡಿದ್ದ ಸರಿ, ಹೀಗಿರ್ತದ. ಹೌದು, ಬೇರೆ ತರ್ಕ ಒಪ್ಕೊಳ್ಳೋದಿಲ್ಲ ಅವರು. ಶುದ್ಧ ಬುದ್ಧಿ ಎದುರಾಳಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಅಸಮರ್ಥವಾಗಿರ್ತದೆ. ಮನಸ್ಸಿನ ಪ್ರಭಾವ ಮಾತ್ರ ತುಂಬಾ ವ್ಯಾಪಕವಾಗಿದೆ. ಅದಕ್ಕೆ ವಿವರಣೆ ನೀಡಬೇಕಂದ್ರೆ ಕಾರ್ಯ ಭಾವ ಪ್ರಧಾನವಾಗಿರ್ತದೆ. ಅಂತೆ ಮನಸ್ಸಿನ ಕಾರ್ಯದಲ್ಲಿ ಭಾವನೆಗಳ ಅಭಿವ್ಯಕ್ತಿ ಒಳಗೊಂಡಿರುತ್ತದೆ. ಈ ಭಾವನೆಗಳೇ ಶ್ರಮ ಮತ್ತು ಕೌಶಲ್ಯಕ್ಕೆ ಕಲೆಯ ರೂಪ ಕೊಡುತ್ತದೆ. ಕಲೆ ಮನದ ಭಾವನೆಗಳ ಅಭಿವ್ಯಕ್ತಿಯ ಪರ್ಯಾಯ ಹೆಸರಾಗಿದೆ. ಅದು ಒಂದು ಕವನ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಲ್ಲಿ ಬಣ್ಣ ಹಾಕೋ ಕೆಲಸ ಇರ್ಬೋದು. ನೃತ್ಯದಲ್ಲಿ ಎಷ್ಟೇನೋ ಭರತನಾಟ್ಯ ಐತಿ, ಕೂಚಿಪುಡಿ ಐತಿ, ಎಷ್ಟು ನಮೂನಿ ಡಾನ್ಸ್ ಪರಂಪರೆಗಳದಾವು. ಅವುಗಳ ಆಳ ಮತ್ತು ಹರಿವು ಗೊತ್ತಿದ್ದವ್ರಿಗೆ ಗೊತ್ತು. ಈ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯಗಳನ್ನು ಬಿಟ್ಟು ಈಗೇನ್ ಬಂದೈತಿ ಪಾಶ್ಚಾತ್ಯ ಪ್ರಭಾವದ ಸಂಗೀತ ಮತ್ತು ಅದರ ಹಾಡುಗಾರಿಕೆ, ಅದರ ನೃತ್ಯ, ಆ ಫಾರ್ಮ್ಗಳ ಬೇರೆ ಆಗ್ಯವ. ನೀವು ಮನೆಯಾಗ ಬೇಕಾದ್ರೆ ಒಂದ್ ದಿವಸ ಹಳೆ ಸಿನಿಮಾ ಒಂದ್ ನೋಡ್ರಿ, ಜನಕ ಜನಕ ಪಾಯಲ್ ಬಾಜೆ ಅಂತ ಒಂದ್ ಸಿನಿಮಾ ಇತ್ತು ಅಂತ ಇಟ್ಕೊಳ್ರಿ.
ಆ ಜನಕ್ಕೆ ಜನಕ ಪಾಯಲ್ ಬಾಜಿ ಸಿನಿಮಾದಾಗ ಅಲ್ಲಿರುವಂತ ನೃತ್ಯದ ಸ್ವರೂಪ ಬೇರೆ. ಅದೇ ನೀವು ಮುಂದೆ ಬಂದು ಮೈಕ್ಯಾಕರು ರಾಮ್ ಮುಂದೆ ಬುಡ್ಡ ಮಿಲ್ಗಯ್ಯ ಅಂತ ಹಾಡು ಏನಾದ್ರೂ ಕೇಳಿದ್ರೆ, ಅಲ್ಲಿ ಡಾನ್ಸ್ ಏನಾದ್ರು ನೋಡಿದ್ರೆ, ಅದಕ್ಕೂ ಜನಕ್ ಜನಕ್ ಪಾಯಲ್ ಬಾಜಿಗೂ ಎಲ್ಲಿ ಸಂಬಂಧ? ಆಕಾಶ್ ಪಾತಾಳ ಸಂಬಂಧ ಇರುತ್ತೆ. ಆದ್ದರಿಂದ ಈ ಸಂಗೀತ, ನೃತ್ಯ ಅಥವಾ ಚಿತ್ರಕಲೆ ಅಭಿವ್ಯಕ್ತಿಗೊಳಿಸುವ ಒಂದು ಮಾರ್ಗ ಅಷ್ಟೇ. ನಿಮ್ಮ ಅಭಿವ್ಯಕ್ತಿ ಮನಸ್ಸಿನಲ್ಲಿ ಮಾತ್ರ ಇಲ್ಲದವಾದಲ್ಲಿ, ನೀವು ಎಂಥ ಕೌಶಲ್ಯ ತೋರಿದ್ದರು, ಅದು ಶ್ರಮ ವಹಿಸಿದ್ದರು, ಎದುರಾಳಿಯ ಮನದ ಮೇಲೆ ಪ್ರಭಾವ ಉಂಟು ಮಾಡೋದಿಲ್ಲ. ಅದಕ್ಕಾಗಿ ಮನಸ್ಸಿನಿಂದ ಎಲ್ಲ ಕೆಲಸ ಮಾಡಬೇಕು, ಹಾಫ್ ಹಾರ್ಟೆಡ್ಲಿ ಅಲ್ಲ. ಮನಸ್ಸು ಪೂರ್ಣ ತೊಡಗಿಸ್ಬೇಕು. ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಶರೀರ ಇವೆಲ್ಲ ಸಮರಸಗೊಂಡು ಅದು ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಆ ಕ್ರಿಯೆ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ. ಆನಂದವಾಗಿ, ರಸಪೂರ್ಣವಾಗಿ, ನಿರ್ಮಲ ಹಾಗೂ ಶುದ್ಧವಾಗಿರ್ಬೇಕೆಂದು ಮನಸ್ಸು ಬಯಸ್ತದೆ. ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದಾದ್ರೂ ಕೆಲಸ ಮಾಡಿದರೆ ಅದರಿಂದ ರಸೋತ್ಪತ್ತಿ ಆಗೋದಿಲ್ಲ, ಅದು ನೀರಸ ಆಗಿರ್ತದೆ, ಅದು ಪರಿಣಾಮ ಬೀರೋದಿಲ್ಲ. ಈ ಮನಸ್ಸೇ ದೂರವಿರುವ ವ್ಯಕ್ತಿಯ ನೆನಪು ಬರೆಸುವಂತೆ ಮಾಡ್ತದೆ. ಅದೇ ಸಮಯದಲ್ಲಿ ನಾವು ಕೂಡ ಆ ವ್ಯಕ್ತಿಗೆ ನೆನಪು ಮಾಡ್ಕೋತೇವೆ. ಮಾತಿಲ್ಲದೆ ಮನಸ್ಸಿನ ಸಂದೇಶ ಮುಟ್ತದೆ. ನಾವು ಭೇಟಿಯಾಗಿರೋದಿಲ್ಲ, ಮಾತಿರೋದಿಲ್ಲ, ಆದರೆ ನಮ್ಮ ಮಾತು, ನಮ್ಮ ಮನಸ್ಸು ಅಲ್ಲಿ ಮುಟ್ಟಿಸ್ತಾರೆ. ಅದಕ್ಕೆ ಟೆಲಿಪತಿ ಅಂತಿರೋ ಏನು ಬೇಕಾದ ಹೆಸರು ಕರೀರಿ. ಅದು ನಮಗೆ ನಿನ್ನೆ ನೆನಪಾತ್ತೋ ನಿಂದು ಅಂತೆ ಇವತ್ತು ಭೇಟಿಯಾದಾಗ ಅವ್ನಿಗೆ ಹೇಳ್ಬೋದು ನೀವು. ಹಾಗೆ ಮನಸ್ಸು ಅತ್ಯಂತ ಅಮೂಲ್ಯವಾದದ್ದು. ಅದು ಮನುಷ್ಯ ಎಂಥವನೆಂಬುದನ್ನು ಸಹಿತ ತೋರಿಸ್ಕೊಡ್ತದೆ. ಇವನ ಸ್ವಭಾವ ಹೆಂಗೈತಪ್ಪ ಅನ್ನೋದು ಮನಸ್ಸಿನ ಮ್ಯಾಗ ನಾವು ಹೇಳ್ಬೋದು. ಇದರಿಂದ ಮನಸ್ಸು ಸರ್ವ ಸಾಧನೆ. ಜೀವನದಲ್ಲಿ ಎಲ್ಲ ಗುರಿ ಮನಸ್ಸಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿವೆ. ಆಂತರಿಕ ಮನಸ್ಸು ಈಶ್ವರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಿದರೆ ಅವನು ಬೇರೆ ಲೆವೆಲ್ನಲ್ಲಿ ಇರ್ತಾನೆ, ಬೇರೆ ಲೋಕದಲ್ಲಿ ಇರ್ತಾನೆ. ಅದಕ್ಕಾಗಿ ಶರೀರ ಬುದ್ಧಿಯ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಆದರೆ ಮನಸ್ಸು ಶಕ್ತಿಹೀನವಾಗುತ್ತಾ ಇರುತ್ತಾ ಸಾಗಿದೆ. ನಾವು ವೀಕ್ನೆಸ್ ಅಂದರೆ ನಮ್ಮದು ಅವನಿಗೆ ಈ ವಿಷಯದ ಬಗ್ಗೆ ವೀಕ್ನೆಸ್ ಐತಿ. ರಾತ್ರಿ ಸಂಜೆ ಆತಂದ್ರೆ ಅವನೊಂದು ಎರಡು ಪ್ಯಾಕ್ ಬೇಕ್ರಿ, ಇಲ್ಲ ಅಂದರೆ ಮುಂಜಾನೆ ತಂಗಿತೊಂಡು ಹೋಗ್ಬೇಕಂದ್ರೆ ಒಂದು ಚುಟ್ಟನೋ ಸಿಗರೇಟೋ ಎಲ್ಲಡಿಗೆ ತಂಬಾಕನೋ ಏನೋ ಬೇಕ್ರಿ. ಇಂಥ ವೀಕ್ನೆಸ್ಗಳಿಗೆ ನಾವು ಒಳಗಾಗಿವೆಲ್ಲ. ಅದರಿಂದ ನಮ್ಮ ವ್ಯಕ್ತಿತ್ವದ ಬಹಿರಂಗ ಪ್ರದರ್ಶನ ಆಗ್ತದೆ. ಇಂದು ಮುಂದುವರೆದು ವಿಕಾಸಗೊಂಡ ದೇಶಗಳಲ್ಲಿ ಜನರ ಮಾನಸಿಕ ಸ್ಥಿತಿ ಅತ್ಯಂತ ಕರುಣಾಜನಕ ಆಗ್ತದೆ. ಮಾತು ಮಾತಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಮನುಷ್ಯ ಶಾಂತಿ ಸಮಾಧಾನ ಕಳ್ಕೊತಾ ಇದ್ದಾನೆ. ಗಂಡ ಹೆಂಡತಿ ಸಾಯೋ ಮಟ್ಟ ಕೂಡಿರೋದಪ್ಪ ಅಂತ ಒಂದು ಅಗ್ರಿಮೆಂಟ್ ಆಗಿರ್ತೈತಿ ಅಂತ ತಿಳ್ಕೊಂಡ್ರೆ ಮಾನಸಿಕವಾಗಿ ಆಗಿರ್ತೈತಿ. ಏಳೇಳು ಜನದ ಸಂಬಂಧ ನಮ್ಗೆ ಹಿಂದೂಗಳಿಗೆ ಅಂತ ಇದೇ ಒಂದು ಜನ್ಮದ್ದಲ್ಲ. ಏ ಮುಂದಿನ ಜನ್ಮದಾಗೂ ನೀನೇ ನಾನು ಹೆಂಡತಿ ಆಗ್ಬೇಕು ಅಂತ ಇವಾಗ ಕೇಳ್ತಿರ್ತಾನೆ, ಇಲ್ಲ ನೀನೇ ನನ್ನ ಗಂಡ ಆಗ್ಬೇಕಂತ ಆಕೆ ಅಂತಿರ್ತ. ಎಷ್ಟು ಜನ್ಮದ ಸಂಬಂಧ ಅಂದ್ರೆ ಹಿಂದಿನ ಜನ್ಮದಾಗ ನಾವು ಕೂಡಿದ್ವಿ, ಈಗೂ ನಾವು ಕೂಡಿರ್ತೀವಿ, ಮುಂದೆ ನಾವು ಕೂಡಿರ್ತೀವಿ ಅಂತ ಹೇಳ್ತಾರೆ. ಅಂತ ಸಾಕಷ್ಟು ಹಾಡುಗಳನ್ನು ನಾವು ಕೇಳಿ ತಾವು ಕೇಳಿರ್ಬೋದು. ಜನ್ಮ ಜನ್ಮಕ ಸಾತ ಹೇ, ಸಾತ ಜನ್ಮಕ ಸಾತ ಹೇ. ಏನು ನಾವು ಸೌ ಸಾಲು ಪಹಲೆ ನಾನು ನಿನಗೆ ಪ್ರೀತಿ ಮಾಡಿದ್ದೆ ಇಂದು ಹೀಗೆ ಹಾಡುಗಳದಾವ ನೀವು ಕೇಳಿರ್ಬೋದು. ಇವೆಲ್ಲ ಹಳೆ ಹಾಡು. ಈಗೆಲ್ಲ ಇಂಥ ಹಳೆ ಹಾಡುಗಳು ಇಲ್ಲೇ. ಈಗ ಬಿಸಾಲ್ ಬಾದ್ ಇಂಥ ಹಾರರ್ ಫಿಲ್ಮ್ಸ್ ಬಂದವ. ಈಗ ಹಾರರ್ ಫಿಲ್ಮ್ಸು ಭಾವಪ್ರಧಾನವಾದಂಥ, ಪ್ರೀತಿ ಪ್ರಧಾನವಾದಂಥ, ಪ್ರೇಮ ಪ್ರಧಾನವಾದಂಥ, ಅದ್ಭುತವಾದಂಥ ಪ್ರೀತಿಯ ಹುಟ್ಟು ಹಾಕುವಂಥ ಇವತ್ತು ಬದುಕಿನಲ್ಲಿ ದೂರ ಆಗಿದ್ದರಿಂದ ನಾವು ಕೂಡಿರೋದು ಕಡಿಮೆ ಆಗೈತೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಅದೇನು ಡೈವರ್ಸ್ ತಗೊಳ್ಳೋದು ಭಾಳ ಕಾಮನ್ ಆಗಿದೆ. ಇವತ್ತು ಅದರದ್ದು ಪ್ರಭಾವ ನಮ್ಮ ಮೇಲಿನೂ ಆಗಲಿಕ್ಕೆತ್ತದೆ. ಈಗ ನಮ್ಮಲ್ಲೇ ದುಡ್ಡಿಗೆ ಕೊಡ್ತಿಲ್ಲ ಅಂತ ಇಟ್ಕೊಳ್ರಿ. ನೀವು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀರಿ,
ನಿಮ್ಮ ಹೆಂಡತಿನೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ, ಆಕೆ ನೀವು ಕೆಲಸದಲ್ಲ ನಿಮಗಿಂತ ಹೆಚ್ಚಿಗೆ ಒಳ್ಳೆಯ ಸ್ಥಾನದಲ್ಲಿರ್ಬೋದು. ರೊಕ್ಕದ ವಿಷಯದಾಗ ಸ್ವತಂತ್ರ ಸೆಲ್ಫ್ ಡಿಪೆಂಡೆಂಟ್ ಪರಾವಲಂಬನೆ ಇಲ್ಲ. ಅದರ ಸಲುವಾಗಿ ಏನಾರೋ ಒಂದು ಮಾತು ಸ್ವಲ್ಪ ಬಿರಿಸ್ಬಂತಂದ್ರೆ ನಾನ್ಯಾರೋ ನೀನ್ಯಾರೋ ಅನ್ನೋ ಸ್ಥಿತಿಗೆ ನಾವು ಬಂದು ಮುಟ್ಟೀವಿ. ಸಮತೋಲನದ ಬದುಕಿನಲ್ಲಿ ತುಂಬ ಅವಶ್ಯಕವಾಗಿರುವಂಥ ಪ್ರೀತಿ ಪ್ರೇಮಗಳನ್ನು ನಾವು ಮರ್ತೀವಿ. ಎಲ್ಲನೂ ಆರ್ಥಿಕವಾಗಿ ನೋಡ್ತಾ ಇದ್ದೀವಿ. ಬರೇ ಆರ್ಥಿಕ ಸಂಬಂಧದ ಮೇಲೆ ಮನುಷ್ಯ ಜೀವನ ಸುಖಮಯ ಆಗೋದಿಲ್ಲ. ನಮ್ಮ ಜೀವನ ಸುಖಮಯ ಆಗಬೇಕು ಅಂತ ಹೇಳಿದರೆ ನಾವು ಬುದ್ಧಿ ಮನಸ್ಸು ಇದ್ರ ಕೂಡ ಆತ್ಮ ಇದ್ದೇ ಇರ್ತದೆ. ಈ ಬುದ್ಧಿ ಮನಸ್ಸುಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಂಸ್ಕಾರಕ್ಕೆ ಒಳಪಡಿಸಬೇಕು. ಸಂಸ್ಕಾರದಿಂದ ಏನು ಬರಬೇಕು ನಮಗಂದರೆ ತ್ಯಾಗ ಬರಬೇಕು, ಅನುಕಂಪ ಬರಬೇಕು, ಅನುರಾಗ ಬರಬೇಕು. ನಾವು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡಬೇಕು. ಇನ್ನೊಬ್ಬರ ಸುಖಕ್ಕಾಗಿ ನಮ್ಮ ಸುಖವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಕೆ ಪ್ರಸಂಗ ಬಂದರೆ ಅದಕ್ಕೆ ಹಿಂದೇಟು ಹಾಕಬಾರ್ದು. ಅಂಥದ್ದು ಗುಣ ನಮ್ಮದಾದರೆ ಮನೆಯಾಗಂತೂ ಈಗ ಸಮಾನತೆ ಬಗ್ಗೆ ಬಹಳ ಸಹಜವಾಗಿ ಮಾತಾಡ್ತೀವಿ. ಗಂಡು ಹೆಣ್ಣಿನ ನಡುವರ್ಗ ಸಮಾನತೆ ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋಕೆ ಹತ್ರ ಕಲ್ತವ್ರಂತೂ. ಇನ್ನೂ ಕೆಲವು ಕಡೆ ಸಮಾನತೆ ಇಲ್ಲ, ಹೆಣ್ಣಿನ ಕೀಳು ದೃಷ್ಟಿಯಿಂದ ಕಡಿಮೆ ದೃಷ್ಟಿಯಿಂದ ನೋಡುವಂಥದ್ದು ಗುಣ ಐತಿ. ಇದು ಹೋಗ್ಬೇಕು. ನಾವು ಸಮಾನತೆಯ ಬದುಕಿಗಾಗಿ, ಸೌಹಾರ್ದತೆಯ ಬದುಕಿಗಾಗಿ, ಪ್ರೀತಿಯ ಬದುಕಿಗಾಗಿ, ಪ್ರೇಮದ ಬದುಕಿಗಾಗಿ, ತ್ಯಾಗದ ಬದುಕಿಗಾಗಿ ನಾವು ಯಾವಾಗಲೂ ಮುಂದೆ ಹೆಜ್ಜೆ ಇಡುವಂಥವ್ರಾಗಬೇಕು. ಅಂದಾಗ ನಾವು ಸುಖದಿಂದ ಇರ್ತೀವಿ, ನಮ್ಮ ಕುಟುಂಬನ ಸುಖದಿಂದ ಇರ್ತದೆ, ಆವಾಗ ಪರಿಸರನ ಎಲ್ಲರೂ ಸುಖದಿಂದ ಇರ್ತೀವಿ. ಇಲ್ಲೇ ಒಂದು ಮಾತು ನನ್ನ ವಿನಂತಿ ಏನೆಂದರೆ ನನ್ನ ತರುಣರಿಗೆ ತ್ಯಾಗ, ಅನುಕಂಪ, ಟಾಲರೆನ್ಸ್, ಸಹನೆ ಇವು ನಮ್ಮ ಮನಸ್ಸು ಮೈ ಬುದ್ಧಿ ಎಲ್ಲ ಆವರಿಸಿದಾಗ ನಾವು ಭಾಳ ಒಳ್ಳೆಯವರಾಗ್ತೀವಿ. ಅಂಥ ಒಳ್ಳೆಯವರಾಗುವಂಥ ಗುಣಗಳು ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಬರುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

6.6 ಕಂಪನಾಂಕದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ಗುರುಸ್ಮರಣೆ ಗೀತೆ. ಸಿದ್ಧಾರೂಢ ಸ್ವಾಮಿಗಳ ಕುರಿತಾದ ಗೀತೆ ಕೇಳೋಣ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಯೋಗ ಯೋಗ 101 ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ ಎನ್ ನಾಗರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

ಮನುಷ್ಯನ ಜೀವನದಲ್ಲಿ ಅವನ ನಸೀಬ, ಹಣೆ ಬರಹ, ಯೋಗ ಯಾವ ರೀತಿ ಅವನ ಬದುಕನ್ನು ಚಿತ್ರಿಸುತ್ತದೆ ಎನ್ನುವುದಕ್ಕೆ ಈ ಒಂದು ಕಥಾನಾಟಕ ಯೋಗ ಯೋಗ ಉದಾಹರಣೆ. ಒಬ್ಬ ಸದ್ಗ್ರಹಸ್ಥ ಗೃಹಿಣಿ ಮಗಳು ಸುಶೀಲೆ ಒಂದು ದಿನ

0: ಸತ್ ಬಹಳ ಲಹರಿಯೊಳಗಿದ್ದೀರಿ, ಏನ್ ಸಮಾಚಾರ?
1: ಕಮಲ, ದೇವರು ನಮಗ ಎಲ್ಲಾ ಸಂಪತ್ತು ದಯಪಾಲಿಸನ, ಯಾವುದಕ್ಕೂ ಕಡಿಮೆ ಇಲ್ಲ. ಅಲ್ದ ನಂದ ಗೋಕುಲದಂತ ಮನಿ, ಒಳ್ಳೆ ಹೆಂಡತಿ ನೀನು, ಬುದ್ಧಿವಂತ ಮಗಳು ಸುಶೀಲ, ಇನ್ನೇನು ಬೇಕು ಹೇಳ ನೋಡೋಣ.
0: ಹೌದ್ರಿ, ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು, ಹಂಗ ದೇವ್ರ ದಯಾನೂ ಹೌದು.
1: ಹೌದು, ಮಗಳು ಸುಶೀಲ ಎಲ್ಲಿ ಕಾಣುದಲ್ಲ?
0: ಹಾ, ಇಲ್ಲೇ ಗೆಳತಿ ಮನಿ ಹೋಗ್ಯಾಳ, ಈಗ ಬಂದ ಬಿಡ್ತಾಳ. ಅಲ್ರಿ, ಅಂದಂಗಕಿಗೆ ಈಗಾಗಲೇ 20 ವರ್ಷ ಆದು, ಅಕ್ಕಿದು ಲಗ್ನದ ವಿಚಾರ ಮಾಡ್ಬೇಕಲ್ಲ.
1: ಅಲ್ಲ, ಈಗಾಗಲೇ ನಾನು ವರನ್ನ ನೋಡೀನಿ.
0: ಹೌದಾ?
1: ಹುಡುಗನ ಮನೆಯವ್ರದ್ದು ಫ್ಯಾಕ್ಟರಿ ಅದ, ಅವ್ರಿಗೂ ಶ್ರೀಮಂತಿಕೆ ಬಹಳ ಅದ, ಹಾಲಾಗಿ ಹುಡುಗ ಬಹಳ ಗುಣವಂತಿದ್ದಾನ.
0: ಹೌದಾ?
1: ಅಕ್ಕ ಅಲ್ಲಿ ನೋಡಿ, ಲಗ್ನದ ವಿಚಾರ ಮಾಡೋ ಹೊತ್ತಿಗೆನ ಸುಶೀಲ ಬಂದ ಬಿಟ್ಲು ನೋಡು.
0: ಅವ್ವಾ, ಅಪ್ಪ. ಸುಶಿ, ಇಲ್ಲಿ ನೋಡಿಲೆ, ನಾನು ನಿಮ್ಮಪ್ಪ ನಿನ್ ಸುದ್ದಿನ ಮಾತಾಡ್ಲಿಕತ್ತಿದ್ವಿ.
2: ನಂದ ಏನದು, ಯಾವ ಸುದ್ದಿ?
0: ನಿನಗೀಗ ಮದ್ವಿ ವಯಸ್ಸು, ಅದಕ್ಕ ನಿನ್ ಲಗ್ನದ ವಿಚಾರ ಮಾಡ್ಲಿಕತ್ತಿದ್ವಿ. ನೀನಂತಿ?
2: ನೀವ್ ಹೆಂಗಂತೀರೋ ಹಂಗ.
0: ಇಲ್ ನೋಡಿಲೆ ಸುಶಿ, ನಾನು ನಿಮ್ಮಪ್ಪ ಕೂಡಿ ಒಂದು ವರ ನೋಡಿವಿ, ಅವರು ಶ್ರೀಮಂತರು, ಹುಡುಗ ಫ್ಯಾಕ್ಟರಿ ಮಾಲೀಕ, ಬಹಳ ಗುಣವಂತ, ಅವಾಗ ನಿನ್ ಕೊಟ್ಟು ಮದ್ವಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿವಿ.
2: ಆಯ್ತಪ್ಪ, ನಿಮ್ ನಿರ್ಧಾರನ ನನ್ ನಿರ್ಧಾರ, ನಿಮಗ್ ಹೆಂಗ್ ಸರಿ ಅನಿಸ್ತೋ ಹಂಗ್ ಮಾಡ್ರಿ.
0: ನಮ್ ಸುಶಿ ಬಹಳ ಅದೃಷ್ಟವಂತೆ ನೋಡ್ರಿ, ಒಳ್ಳೆ ಹುಡುಗ ಸಿಕ್ಕಾನ, ಮದ್ವಿ ಬಹಳ ವೈಭವದಿಂದ ಮಾಡೋಣಂತೆ, ಏನಂತೀರಿ?
1: ಇರಾಕ್ ಹೋಗ್ಬೇಕಿ, ಹಂಗ ಆಗ್ಲಿ, ಯಾರು ಬೇಡಂತಾರ? ಮಗಳು ಸುಶೀಲೆಯನ್ನು ಶ್ರೀಮಂತವರ ಗುಣವಂತನಿಗೆ ಕೊಟ್ಟು ಅದ್ದೂರಿಯಿಂದ ಮದುವೆ ಮಾಡಿದರು ದಂಪತಿಗಳು. ಮುಂದೆ ಕೆಲವು ದಿವಸಗಳ ನಂತರ
0: ನೋಡ್ರಿಲೆ, ನಿಮ್ ಮಗಳಿಂದ ಪತ್ರ ಬಂದದ, ಏನ್ ಬರ್ದಾಳ ನೋಡ್ತಿರ್ನು?
1: ಸುಶೀಲ ಪತ್ರ ಬರ್ದಾಳ, ಏನೋ ಅಪರೂಪ ಸಂತೋಷ ಸುದ್ದಿನೇ ಇರ್ಬೇಕು.
0: ಓದ್ರಿ ಲಗುನ ಓದಿ.
1: ತಾಯಿ ನೋಡ್ರು, ಏ ಕಮಲ ನೋಡಿಲ್ಲೆ, ಒಳ್ಳೆ ಸುದ್ದಿ, ನೀನು ಅಜ್ಜಿ ಆಗ್ಲಿಕತ್ತಿ ಅಂತ.
0: ವಾ ವಾ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ, ಅಂತೂ ದೇವ್ರು ಕಣ್ ತೆಗದ ನೋಡ್ರಿ.
1: ಆತ್ ಬಿಡು, ಇಲ್ಲೋಡು ಡೆಲಿವರಿಗೆ ಇಲ್ಲೇ ಕರ್ಕೊಂಡ್ ಬರೋಣ ಬಿಡು.
0: ಹೌದ್ ಮತ್ತ, ಮೊದ್ಲೇ ಹೆರಿಗೆ ತವ್ರ ಮನೆಯಾಗ ಆಗ್ಬೇಕಲ್ಲ.
1: ಹಂಗಾರ ಇವತ್ತ ಊರಿಗೆ ಹೋಗಿ ಮಗಳನ್ನ ಕರ್ಕೊಂಡ್ ಬಂದ್ಬಿಡ್ಲೆ.
0: ಹಾ ಹೋಗ್ ಬರ್ರಿ, ಜಾಯಕಿಂದ ಕರ್ಕೊಂಡ್ ಬರ್ರಿ.
1: ಸುಶೀಲಾ, ಸುಶೀಲಾ.
0: ಅಯ್ಯ ಅಪ್ಪ, ಬಾ ಒಳಗ್ ಬರ್ರಿ.
3: ಅಪ್ಪ ಅಂದ್ರ ಎಷ್ಟು ಖುಷಿ ನೋಡಕ್ಕೆ. ಏನ್ರಿ ಮಾಮ, ಆರಾಮದಿರಲ್ಲ?
4: ಆರಾಮಿದ್ದೀನಿ ಸುಶೀಲಾಗ. ಈಗ 9 ತಿಂಗಳು, ಡೆಲಿವರಿ ದಿವಸ ಹತ್ರ ಅದು, ಅದಕ್ಕ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದೇನಿ.
3: ಹೌದಾ?
4: ಅಳೆ ಅಂದ್ರೆ ನಿಮ್ ಒಪ್ಪಿಗಿದ್ರೆ ಇವತ್ತ ಕರ್ಕೊಂಡು ಹೋಗ್ಬೇಕು ಅಂತ ಮಾಡೀನಿ.
3: ಮಾಮ ನನ್ನ ಒಪ್ಪಿಗೆ ಯಾಕ್ರಿ? ತಾವು ದೊಡ್ಡವರು, ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀರಂತ ನಮ್ಗೆ ಗೊತ್ತದ. ಆಗ್ಲಿ, ಕರ್ಕೊಂಡು ಹೋಗ್ರಿ.
2: ಹಿಂದೆ ಯಾಕಪ್ಪ, ನಾಳೆ ಬೆಳಿಗ್ಗೆ ಹೋದ್ರಾತು.
4: ಇಲ್ಲವ, ಮನೆಯೊಳಗ ನಿಮ್ಮವ್ವ ಒಬ್ಬಕ್ಕೆ ಇದ್ದಾಳ, ಅದಕ್ಕ ಇವತ್ತ ಹೊರಟ್ಬೋಣ.
2: ಆಯ್ತಪ್ಪ, ಊಟ ಮಾಡು, ನಂತರ ಹೋಗೋಣಂತ.
4: ಆಗ್ಲಿ ಆಗ್ಲಿ.
5: ಶ್ರೀಮಂತ ದಿನ, ಶ್ರೀಮಂತ ದಿನ, ಶ್ರೀಮಂತದ ದಿನ.
1: ಕಮಲ, ಕಮಲ.
0: ಏನ್ರಿ?
1: ಇಲ್ಲೋಡು ಸುಶೀಲಾ ಬಂದ್ ನೋಡು.
0: ಹೌದಾ? ಸುಶಿ ಬಾಬಾ, ಆರಾಮಿದ್ದಿ?
2: ಹೂವಾ, ಆರಾಮಿದ್ದೀನಿ ನೋಡು, ನೀ ಹೆಂಗಿದ್ದಿ?
0: ನಾವು ಎಲ್ಲ ಆರಾಮಿದ್ದೀವಿ, ಅಂದಂಗ ನಾಳೆನ ದವಾಖಾನೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋಣಂತ.
2: ಆಯ್ತವ.
1: ಹಾ, ಎಲ್ಲಾ ಸಮಾತನೆ ನೋಡ್ರಿ, ಕಾಳಜಿಯಿಂದ ನಡಿಲಿ.
0: ಹಾ ಹಾ, ಹೂನ್ರಿ.
1: ಈ ರೀತಿ ಸುಶೀಲೆ ಗರ್ಭವತಿಯಾಗಿ ಮಗನನ್ನು ಹಡಿದು ಗಂಡನ ಮನೆಗೆ ಹೋದಳು. ಕೆಲವು ದಿವಸಗಳ ನಂತರ ಒಂದು ದಿನ,
0: ಅಬ್ಬಾ ಅಂತೂ ಹೆರಿಗೆ ಆರಾಮಾಗಿ ಆತು, ಗಂಡ ಮಗ ಹುಟ್ಟಿತು. ಮಗಳು ತನ್ನ ಮಗನೊಂದಿಗೆ ಗಂಡನ ಮನೆಗೆ ಹೋಗಿ ಆರಾಮಾಗಿದ್ದಾಳೆ. ರೀ ಏನ್ರಿ ಅಂದಂಗ, ನಾವು ಒಮ್ಮೆ ಮಗಳು ಮೊಮ್ಮಗನ್ನ ನೋಡ್ಕೊಂಡ್ ಬರೋಣೇನು?
1: ಹಂಗ ಆಗ್ಲಿ, ಯಾರು ಬೇಡಂತಾರ? ಆದ್ರ ಇಲ್ಲೋಡು, ಸ್ವಲ್ಪ ದಿವಸ ಆದ್ಮೇಲೆ ಹೋಗೋಣಂತ. ಈಗ ಸದ್ಯ ನನಗ ಬಹಳ ಕೆಲಸ, ಈ ಕೆಲಸ ಮುಗಿಸಿ ಆಮೇಲೆ ಹೋಗ್ಬಿಡೋಣಂತ. ಕಮಲ, ಏನಾದ್ರು ಸುಶೀಲ ಅತ್ತಿ ಮಾವ ಬಹಳ ಒಳ್ಳೆಯವರಿದ್ದಾರೆ.
0: ಹೌದು,
1: ಹಳೆಯ ಗುಣವಂತನು ಸಹಿತ ಆಕಿನ್ನ ಬಹಳ ಚಲೋ ನೋಡ್ಕೋತಾನ ನೋಡು.
0: ಸುಳ್ಳಲ್ಲ. ಅದೇರ್ಲಿ, ಈಗ ಊಟ ಮಾಡ್ರಿ, ಊಟ ಮಾಡಿ ಒಂಚೂರು ವಿಶ್ರಾಂತಿ ತಗೋರಿ.
1: ಹಾ ನಡಿ ನಡಿ. ಕಮಲ,
6: ಕಮಲಾ.
2: ಏನ್ರಿ
6: ಕಮಲಾ?
2: ಏನು ಏನು, ಯಾಕಿಷ್ಟು ಗಾಬರಿಯಾಗಿರಿ? ಏನ್ ಸುದ್ದಿ?
6: ಅನಾಹುತ ಅನಾಹುತ ಆಗಿ ಹೋಗಿದೆ ಕಮಲ.
2: ಹೇಳಿದ್ರೆ ಹೆಂಗ್ ತಿಳ್ಕೊಳ್ಳಿ ನಾನು?
6: ಒಳಗ ಏನೋ ಅವಘಡ ಆಗಿದೆ, ಎಲ್ಲಾ ಸಂಪತ್ತು ನಾಶ ಆಗಿ ಪಾಪ ಈಗ ಬಡತನ ಸ್ಥಿತಿ ತಲುಪಾರಂತವರು.
2: ಸಂಪತ್ ಬಿಡ್ರಿ ನೀವು, ಮಗಳು ಅಳಿಯ ಬೀಗರು ಆರಾಮ ಇದ್ದದ್ರ ಬಗ್ಗೆ ಹೇಳ್ರಿ ನನಗ.
6: ಎಲ್ಲಾ ಮಾಹಿತಿ ಅದನ್ನ. ಈಗ ಅವರು ಬಹಳ ಕಷ್ಟದೊಳಗಿದ್ದಾರಂತ. ಅವ್ರ ಹಿಂದೆ ಒಂದು ಕಷ್ಟದ ಸರಮಾಲೆನೆ ಶುರು ಆಗಿದೆ.
2: ಯೋ ಭಗವಂತ,
6: ಅವ್ರು ಬಹಳ ಕಷ್ಟದೊಳಗಿದ್ದಾರ.
2: ಏನಾತಿದು ಅಲ್ರಿ, ನೀವ್ ಹಿಂಗ್ ಹೇಳಿದ್ ನೋಡಿದ್ರ ನನ್ ಕರಳು ಕಿತ್ತು ಬಂದಂಗ ಆಗ್ಲಿಕ್ಕದ. ಈ ಕಷ್ಟ ಕಾಲದೊಳಗ ನಾವು ಅವ್ರಿಗೆ ಏನಾದ್ರೂ ಸಹಾಯ ಮಾಡೋಣಂತ.
6: ತಡಿ ತಡಿ, ಸದ್ಯೂ ಸಹ ಕಾದು ನೋಡ್ಬೇಕು. ಕಾಲ ಕೂಡಿ ಬಂದಾಗ, ಹೌದು ಕಾಲ ಕೂಡಿ ಬಂದಾಗ ಎಲ್ಲಾನು ಸರಿ ಹೋಗ್ತದ. ಅದಕ್ಕೂ ಮೊದ್ಲು ನಾವ್ ಎಷ್ಟ ಪ್ರಯತ್ನ ಮಾಡಿದ್ರು ಅದು ಪ್ರಯೋಜನ ಆಗುದಿಲ್ಲ.
2: ಆಗ್ಲಿ, ದೇವ್ರ ಹೆಂಗ್ ಮಾಡ್ತಾನೋ ಹಂಗಿರ್ಲಿ.
7: ಅಳಿಯನ ಕಾರ್ಖಾನೆ ಇತ್ಯಾದಿ ಎಲ್ಲ ಸಂಪತ್ತು ಹೋಗಿ ನಿರ್ಗತಿಕನಾದ. ಈ ಅಳಿಯ ಗುಣವಂತ ಒಂದು ದಿನ ಮಾಮನ ಮನೆಗೆ ಬಂದ.
6: ಕಮಲ ಕಮಲ, ಇಲ್ಲೋಡು ಅಳಿಯಂದ್ರ ಬಂದ್ರು.
2: ಹೌದಾ?
8: ನಮಸ್ಕಾರಿ ಮಾಮಿ.
2: ಬರ್ರಿ ಬರ್ರಿ ಅಳಿಯಂದ್ರ, ಬಾಧಿಸಿದ ನಂತರ ಬಂದ್ರಿ. ಬರ್ರಿ ಕೂಡ ಬರ್ರಿ.
6: ಅಳಿಯಂದ್ರ, ಈಗ ದಣದ್ ಬಂದಿರಿ, ರಾತ್ರಿ ಆಗ್ಯದ, ಊಟ ಮಾಡಿ ವಿಶ್ರಾಂತಿ ತಗೊಂಡು ಬೆಳಿಗ್ಗೆ ಮಾತಾಡೋಣ.
8: ಆತ್ರಿ, ಹಂಗೆ ಮಾಡ್ತಾನೆ.
2: ನಮ್ಮ ಅಳಿಯಂದ್ರ ಬಂದಾರ. ಪಾಪ, ಅವರು ಕಷ್ಟದೊಳಗಿದ್ದಾರೆ. ನಮ್ಮ ಮನೆಯವರು ಕೆಲಸಕ್ಕಂತ ಮುಂಜಾನೆ ಹುಬ್ಬಳ್ಳಿ ಹೋಗ್ಯಾರ. ಈಗ ನಾನ್ ನೇರವಾಗಿ ರೊಕ್ಕ ಕೊಟ್ರ ಅಳಿಯಂದ್ರು ಇಸ್ಕೊಳಿಕ್ಕಿಲ್ಲ. ಅದಕ್ಕ ಅಂಗಡಿಯಿಂದ 5 ಕೆಜಿ ಉಂಡಿ ತಂದಿನಿ. ಆ ಉಂಡಿಯೊಳಗ ಈ ಬಂಗಾರದ ನಾಣ್ಯ ಇಡ್ತೀನಿ. ಉಂಡಿ ಪ್ಯಾಕ್ ಮಾಡಿಕೊಟ್ಟು ಕಳಿಸ್ತೀನಿ. ಉಂಡಿಯೊಳಗಿದ್ದ ಬಂಗಾರ ನಾಣ್ಯದಿಂದ ಅಳಿಯಂದ್ರು ಚಲೋ ಸ್ಥಿತಿಗೆ ಬಂದ್ರೆ ಸಾಕು. ನಮ್ಮ ಅಳಿಯಂದ್ರ ಪರಿಸ್ಥಿತಿ ಸುಧಾರಿಸಿದ್ರೆ ಸಾಕು.
8: ಮಾಮಿ, ನಾನು ನಮ್ಮ ಊರಿಗೆ ಹೋಗ್ಬೇಕು, ಯಾಕಂದ್ರೆ ಸುಶೀಲಾ ಗಾರೆ ಕಾಯ್ತಿರ್ತಾನೆ.
2: ಹೌದೌದು, ನೀವು ಇಚ್ಛೆ ಇದೆ ಆಗ್ಲಿ, ಹೋಗ್ಬರಿ ಅಳಿಯಂದ್ರ. ಅಂದಂಗ ಈ ಡಬ್ಬಿಯೊಳಗ ಉಂಡಿ ಕಟ್ಟಿನಿ, ತಗೊಂಡು ಹೋಗಿ ಸುಶಿಗೆ ಕೊಡ್ತೀರಲ್ಲ?
8: ಆತ್ರಿ ಕೊಡ್ರಿ. ನಮ್ಮ ಮಾಮಿಯವರು ಅಷ್ಟು ಪ್ರೀತಿಯಿಂದ ಮಗಳಿಗಂತೂ ಉಂಡಿ ಡಬ್ಬಿ ಕೊಟ್ಟಾರ. ನನಗ ಡಬ್ಬಿ ತಗೊಂಡು ಹೊಂಟೇನ್ ಕರೆ.

0: ಊರಿ
1: ಬಾಯಿಲೆ ಅಲ್ಲ ಅಳಿಯಂದ್ರು ಊರಿಗೆ ಹೋದ್ರೆ
0: ಹೂನ್ರಿ ಮುಂಜಾನೆ ಹೋದ್ರು ಅಂದಂಗ ಈ ಕೈಯೊಳಗ ಪಾಕಿಟ್ ಏನಿದು
1: ಅಂದಂಗ ಇದು ನೋಡು ಚಲೋ ತುಪ್ಪದಿಂದ ತಯಾರಿಸಿದಂತ ಉಂಡಿ ಪಾಕೆಟ್ ಈಗ ಪ್ಯಾಟಿ ಒಳಗಿಂದ ಸ್ವೀಟ್ ಮಾರ್ಟ್ ನಿಂದ ತಂದೇನಿ ತಗೋ ಈ ಪಾಕೆಟ್ ತೆಗೆದ್ ನೋಡು
0: ಅಯ್ಯ ಇದೇನ್ರಿ ನಿಮಗ ಈ ಉಂಡಿ ಪಾಕೆಟ್ ಯಾರು ಕೊಟ್ರು
1: ಅಯ್ಯ ಯಾರು ಕೊಡ್ತಾರ ಅಂಗಡಿಯಿಂದ ಖರೀದಿ ಮಾಡ್ಕೊಡ್ತಂದೇನಿ
0: ಅಲ್ಲ ನಾ ಹಂಗಲ್ಲ ಹೇಳಿಕತ್ತಿದ್ದು ಈ ಉಂಡಿ ನಾನಾ ತಯಾರು ಮಾಡಿ ಅದ್ರೊಳಗ ಬಂಗಾರದ ನಾಣ್ಯ ಇಟ್ಟು ಪಾಕೆಟ್ ನೊಳಗಿಟ್ಟು ಅಳಿಯಂದ್ರೆ ಕೊಟ್ಟಿದ್ದೆ ಅದ ಪಾಕೆಟು ಅವ ಉಂಡಿ ಮತ್ತ ಅಂದಂಗ ಉಂಡಿ ಒಳಗ ಬಂಗಾರದ ನಾಣ್ಯನೋ ಇದ್ ಹೆಂಗ್ರಿ ಇದೆಲ್ಲ ಯಾಕೆ ತಿರು ಮುರುವ ಆತು ಅಂತೀನಿ ಅಲ್ಲ ಇದು ಇದು ಹೆಂಗಾತಿದ
1: ಅಯ್ಯೋ ಶಿವನ ಓಹೋ ನೋಡ ಕಮಲ ಇದಕ್ಕ ದೈವ ಅನ್ನೋದು ಯಾವುದಕ್ಕೂ ಪುಣ್ಯ ಬೇಕು ಬಂಗಾರ ನಾಣ್ಯ ಪಡೆಯೋ ಭಾಗ್ಯ ಪಾಪ ಅಳೇಂದ್ರಿಗೆ ಇಲ್ಲ
0: ಸುಳ್ಳಲ್ಲ
1: ಮತ್ತ ಆ ಸ್ವೀಟ್ ಮಾರ್ಟ್ನವನ ಭಾಗ್ಯದೊಳಗೂ ಇಲ್ಲ
0: ನೋಡ್ರಿ
1: ಅದಕ್ಕ ಹೊಳ್ಳಿ ಅದು ಮತ್ತ ನಮ್ ಪಾಲಿಗೆನ ಬಂತು ನೋಡ್ರಿ
0: ನಾನು ವಿಚಾರದಂಗ ಯಾವುದೂ ಆಗ್ಲಿಲ್ಲ ನೋಡ್ರಿ ಸ್ವಲ್ಪ ತಡಿ ಅಂತ ನೀವ್ ಹೇಳ್ಕೋತಾನೆ ಇದ್ರಿ ಆದ್ರ ಜೀವ ತಡಿಲಾರ್ದಕ್ಕ ಅವಸರ ಮಾಡಿ ಉಂಡಿಯೊಳಗ ನಾಣ್ಯ ಇಟ್ಕೊಟ್ಟೆ ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆತು
1: ಅದಕ್ಕ ಕಮಲ ಅದಕ್ಕ ಹೇಳೋದು ಕಷ್ಟ ಬಂದಾಗ ತಾಳ್ಮೆಯಿಂದ ಇರಬೇಕು ಅಂತ ಕಾಲನ ಎಲ್ಲಾ ಸಮಸ್ಯೆಗಳಿಗೆ ತಕ್ಕ ಉತ್ತರ ಕೊಡ್ತದೆ ರಾತ್ರಿ ಕಳೆದ ಮೇಲನ ಬೆಳಗಾಗೋದು ಜೋಕಾಲಿ ಹಿಂದೆ ಹೋದಾಗ ಅಷ್ಟ ಪ್ರಮಾಣದೊಳಗ ಅದು ಮುಂದ್ ಬರೋದು ನಿಶ್ಚಿತ
0: ಖರೆ
1: ಆದ್ರೆ ನಮಗ ಸಾಕಷ್ಟು ತಾಳ್ಮೆ ಇರಬೇಕು ಬರೇ ಭಾಗ್ಯದ ದಾರಿ ನೋಡಬಾರದು ಕಷ್ಟಗಳ ಪರಿಹಾರಕ್ಕ ಶ್ರಮ ವಹಿಸಿ ದುಡಿಬೇಕು ಅಷ್ಟೇ ಅಲ್ಲ ಪ್ರಯತ್ನಶೀಲರಾಗಬೇಕು ಎಲ್ಲಿಂದಲೋ ಯಾರಿಂದಲೋ ಭಾಗ್ಯ ಬರ್ತದ ಅಂತ ಹೇಳಿ ಕಾಯ್ಕೋತ ಕೂಡಬಾರದು ಕಮಲ
0: ಹೌದ್ರಿ ನಿಮ್ ಮಾತು ಖರೆ ಅದ ನಾನು ಅಳಿಯಂದ್ರದು ಮತ್ ಮಗಳ ಕಷ್ಟ ದೂರ ಮಾಡ್ಲಿಕ್ಕೆ ಹೋದೆ ಆದ್ರ ಅದು ಫಲಿಸಲಿಲ್ಲ ಅದು ಅವ್ರ ಭಾಗ್ಯದೊಳಗ ಇಲ್ಲ ಅದಕ್ಕಾಗಿನ ಅವ್ರಿಗೆ ಬಂಗಾರದ ನಾಣ್ಯ ಸಿಗ್ಲಿಲ್ಲ ನೋಡ್ರಿ ನೀವ್ ಹೇಳಿದಂಗ ಅವರ ಕಷ್ಟಪಟ್ಟು ದುಡಿದು ತಮ್ಮ ಕಷ್ಟಗಳನ್ನ ತಾವ ಬಗೆಹರಿಸಿಕೊಳ್ಳಿ ದೇವರು ಅವರಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾವಿಬ್ರು ಹಾರೈಸೋಣ ಅಂತ
1: ಹೌದು ಹಂಗ ಆಗಲಿ ಅವ್ರಿಗೆ ನಾವು ಆಶೀರ್ವಾದ ಮಾಡೋಣ
0: ಒಳ್ಳೇದಾಗ್ಲಿ ಅಂತ
2: ಇಲ್ಲಿ ನಡೆಯುವ ವಿಪರ್ಯಾಸವನ್ನು ನಾವು ನೋಡಬಹುದು ಅಳಿಯನ ಯೋಗದಲ್ಲಿ ಇಲ್ಲದ ಬಂಗಾರದ ನಾಣ್ಯಗಳು ಮತ್ತೆ ಕೊಟ್ಟವರ ಮನೆಯನ್ನೇ ಸೇರುತ್ತವೆ ಇದನ್ನೇ ಯೋಗ ಎನ್ನುವುದು ಬಾರದು ಬಪ್ಪದು ಬಪ್ಪದು ತಪ್ಪದು

0: ಇದುವರೆಗೆ ಸುನೀತಿ ಬದ್ಧ ನಾಟಕದಲ್ಲಿ ಯೋಗ ಯೋಗ ನಾಟಕವನ್ನು ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಶ್ರೇಷ್ಠ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ವಿಶೇಷ. ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜುಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಚರ್ಚೆ ಕಾರ್ಯಕ್ರಮ ಕೇಳುವಿರಿ.

0: ಪ್ರಿಯ ಕೇಳುಗರೆ, ನಮಸ್ಕಾರ. ಇಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೇಡಿಯೋ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಗದಗ, ಇವರಿಗೆ ಸ್ವಾಗತವನ್ನ ಕೋರುತ್ತೇನೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ಚೇತನ್ ಬಾಬು ಆರ್ಟಿ, ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ, ಇವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಮೇಡಮ್, ಈಗ ಈ ವರ್ಷದಲ್ಲಿ 2026 ಮತ್ತು 27 ಮುಂಗಾರು ಹಂಗಾಮಿನಲ್ಲಿ ಮಳೆಯ ಪರಿಸ್ಥಿತಿ ಕುರಿತು ವಿವರಣೆಯನ್ನ ನೀಡುತ್ತೀರಾ?
1: ಅವಶ್ಯಕವಾಗಿ. ಇವಾಗ ಮಳೆ ಪರಿಸ್ಥಿತಿ ನೋಡ್ಬಿಟ್ರೆ, ನಮ್ಗೆ ಜನವರಿ 1 ನಾವು ಇವತ್ತಿನ ತನಕ ಮಳೆ ನೋಡ್ಬಿಟ್ರೆ, ನಮ್ಗೆ 111.7 ಮಳೆ ಆಗ್ಬೇಕಾಗಿತ್ತು. ಅದ್ರ ಪೈಕಿ 141 ಮಳೆ ಆಗಿದೆ. ಆದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವ ಮಳೆಗಳು ಏಪ್ರಿಲ್ ಮೇ ದಲ್ಲಿ ಭೂಮಿ ಹದ ಮಾಡ್ಕೊಳ್ಳೋದು, ಮತ್ತೆ ಈಗ ಮಳೆ ಆಗೋದು ನಮ್ಮ ಬಿತ್ತನೆಗೆ. ಅದನ್ನ ಪ್ರಮಾಣ ನೋಡ್ಬಿಟ್ರೆ ಭೂಮಿ ತಯಾರಿಗೆ ನಮ್ಮ ಮಳೆ ಆಗಿದೆ, ಬಟ್ ಬಿತ್ತನೆಗೆ ಬೇಕಾಗುವಷ್ಟು ತೇವಾಂಶ ಎಲ್ಲ ಕಡೆನೂ ದೊರಕಿಲ್ಲ. ಕಾರಣ, ನಾವು ರೈತರಲ್ಲಿ ಒಂದು ಮನವಿ ಮಾಡ್ತೀವಿ, ತೇವಾಂಶ ಕೊರತೆ ಇದ್ದಲ್ಲಿ ನೀವು ಬಿತ್ತನೆ ಮಾಡಬಾರ್ದು. ಮತ್ತೆ ಈಗಾಗಲೇ ಹವಾಮಾನ ವರದಿ ಪ್ರಕಾರ ಮಳೆ ಪ್ರಮಾಣ ಈ ಬಾರಿ ಜೂನ್ನಲ್ಲಿ ಮಳೆ ಸರಿ ಆಗುತ್ತೆ. ಜುಲೈದಿಂದ ಸೆಪ್ಟೆಂಬರ್ ತನಕ 50% ಮಳೆ ಕಡಿಮೆ ಆಗ್ತದೆ ಅಂತ ಅಂದಾಜಿಸಿದ್ದಾರೆ. ಮತ್ತೆ ಅದು ಮಳೆ ಆಗೋದು ಸ್ಕ್ಯಾಟರ್ಡ್ ಎಲ್ಲ ಕಡೆ ಒಂದೇ ತರನಾಗಿ ಆಗೋದಿಲ್ಲ ಅಂತ ಅನುಮಾನಿಸಿದ್ದಾರೆ.
0: ಧನ್ಯವಾದಗಳು ಮೇಡಮ್. ಈಗ ಎಲ್ನಿನೋ ಅಂತ ನಾವು ಕೇಳ್ತಾ ಇದ್ದೀವಿ, ಹಾಗಂದ್ರೆ ಏನು ಸರ್
2: ಇದು? ಎಲ್ನಿನೋ ಅನ್ನೋದು ಒಂದು ಹವಾಮಾನ ಒಂದು ವೈಪರೀತ್ಯ ಅಥವಾ ಹವಾಮಾನ ಬದಲಾವಣೆಯ ಒಂದು ಕ್ರಿಯೆ. ನಾವು ಗ್ಲೋಬಲ್ ವೈಡ್ ನೋಡ್ತಾ ಬಂದಾಗ ಎರಡು ಕ್ರಿಯೆಗಳಿರ್ತವೆ, ಒಂದು ಎಲ್ನಿನೋ ಮತ್ತು ಲ್ಯಾನಿನೋ. ಈ ಲ್ಯಾನಿನೋ ಬಂದಾಗ ನಮ್ಮ ಏಷ್ಯಾ ಖಂಡ ಅಂದ್ರೆ ಭಾರತ ವರ್ಷಕ್ಕೆ ಒಳ್ಳೆ ಮಾನ್ಸೂನ್ ಮಾರುತಗಳು ಬರ್ತವೆ. ಬಟ್ ಎಲ್ನಿನೋ ಬಂದಾಗ ಮುಖ್ಯವಾಗಿ ನಮ್ಮ ಭಾರತ ಮತ್ತು ಈ ಏಷ್ಯಾ ಖಂಡಕ್ಕೆ ಪಕ್ಕಪಕ್ಕದ ಬಾಂಗ್ಲಾದೇಶ, ಶ್ರೀಲಂಕಾ ಈ ದೇಶಗಳಿಗೆ ಮಳೆಯ ಸಂಭವ ಕಡಿಮೆ ಇರುತ್ತದೆ. ಈ ಎಲ್ನಿನೋ ಅನ್ನೋದು ಪ್ರತಿ 5-6 ವರ್ಷಗಳಿಗೊಮ್ಮೆ ನಮ್ಮ ಭಾರತಕ್ಕೆ ಅಪ್ಪಳಿಸುತ್ತೆ. ಈ ಎಲ್ನಿನೋ ಅಂದರೆ ಮುಖ್ಯವಾಗಿ ಈ ಪೆಸಿಫಿಕ್ ಸಾಗರ ಇದೆಯಲ್ಲ, ಅದರ ತಾಪಮಾನ ಹೆಚ್ಚುತ್ತದೆ. ಯಾಕಂದ್ರೆ ಮುಖ್ಯವಾಗಿ ಈ ವಿಂಡ್ಸ್ ಗಾಳಿ ಇದೆಯಲ್ಲ, ಕೋಲ್ಡರ್ ರೀಜನ್ ಇಂದ ವಾರ್ಮರ್ ರೀಜನ್ಗೆ ಮೂವ್ ಆಗ್ತವೆ. ಲ್ಯಾನಿನೋ ಬಂದಾಗ ನಾರ್ಮಲ್ ಇಯರ್ ಇದ್ದಾಗ ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ದೇಶದ ಭೂಭಾಗ ಬಿಸಿ ಆಗಿರುತ್ತೆ. ಸೊ ಈ ಮಳೆ ತರುವ ಮಾನ್ಸೂನ್ ಮಾರುತಗಳು ಕೋಲ್ಡರ್ ರೀಜನ್ ಇಂದ ನಮ್ಮ ದೇಶದ ಕಡೆಗೆ ಬರ್ತವೆ, ಆವಾಗ ಒಳ್ಳೆ ಮಳೆ ಆಗುತ್ತೆ. ಈ ಎಲ್ನಿನೋ ಬಂದಾಗ ರಿವರ್ಸ್, ಈ ಮಾರುತಗಳು ರಿವರ್ಸ್ ಆ ದಿಕ್ಕನ್ನು ಬದಲಾಯಿಸ್ತವೆ. ಅಂದ್ರೆ ಪೆಸಿಫಿಕ್ ಸಾಗರ ನಮ್ಮಿಂದ ದೂರ ಇದೆ, ಅದು ವಾರ್ಮ್, ಅದರ ತಾಪಮಾನ ಜಾಸ್ತಿ ಆದಾಗ ಈ ಚಂಡಮಾರುತಗಳು ನಮ್ಮ ದೇಶದಿಂದ ದಿಕ್ಕನ್ನು ಬದಲಾಯಿಸಿ ಸ್ವಲ್ಪ ಸೈಡ್ ಹೋಗ್ತವೆ. ಆದ್ದರಿಂದ ಮಾನ್ಸೂನ್ ಮಾರುತಗಳು ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಭಾವ ಸಂಭವವನ್ನು ಕಡಿಮೆ ಮಾಡ್ತವೆ.
0: ಹಾಗಾದ್ರೆ ಈ ಜೂನ್ ತಿಂಗಳಲ್ಲಿ ಆಗುವ ವಾಡಿಕೆಯ ಮಳೆ ಎಷ್ಟು ಮತ್ತು ಆಗುವ ಸಂಭವದ ಬಗ್ಗೆ ಮಾಹಿತಿಯನ್ನ ನೀಡಿ ಸರ್.
2: ಮುಖ್ಯವಾಗಿ ಗದಗ ಜಿಲ್ಲೆಯ ಸರಾಸರಿ ಜೂನ್ ತಿಂಗಳ ಮಳೆ ಅಂತ ನೋಡ್ತಾ ಹೋದ್ರೆ 76.88 ಮಿಲಿಲೀಟರ್ ಅನ್ನೋದು ಈ ಸರಾಸರಿ ಅಂದ್ರೆ ನಾರ್ಮಲ್, ಕಳೆದ 30 ವರ್ಷಗಳ ನಾರ್ಮಲ್ ಮಳೆ. ಬಟ್ ಹೋದ ವರ್ಷ 25-26 ನಮ್ಮ ಜೂನ್ ತಿಂಗಳಲ್ಲಿ 78.4 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಬಟ್ ಈ ವರ್ಷವೂ ಸಹ IMD ವರದಿಯ ಮುಖಾಂತರ ಜೂನ್ ತಿಂಗಳಲ್ಲಿ ಮಳೆ ಆಗುವ ಸಂಭವ ಇದೆ. ಬಟ್ ಆದರೆ ಬಿತ್ತನೆ ನಂತರ ಜೂನ್ ಮತ್ತು ಮೇಡಮ್ ಆಗಲಿ ಹೇಳದಂಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೆಳೆ ಬೆಳವಣಿಗೆ ಹಂತದಲ್ಲಿದ್ದಾಗ ಮಳೆ ಸ್ವಲ್ಪ ಕಡಿಮೆ, 50-60% ಕಡಿಮೆ ಆಗುವ ಸಂಭವ ಇದೆ. ಸೊ ಅದಕ್ಕೆ ನಾವು ಪರ್ಯಾಯ ಪದ್ಧತಿಗಳನ್ನು, ನಿರ್ವಹಣೆ ಕ್ರಮಗಳನ್ನು ನೋಡ್ಕೋಬೇಕು. ಬಿತ್ತನೆಗೆ ಮಳೆಗೆ ಕೊರತೆ ಇಲ್ಲ, ಅದಾದ್ಮೇಲೆ ಬೆಳೆ ಬೆಳೆದು ನಿಂತಾಗ ನಮಗೆ ಮಳೆ ಕೊರತೆ ಇದೆ ಎಂದು ಹವಾಮಾನ ವರದಿ ಹೇಳ್ತಾ ಇದೆ.
0: ಈಗ ಈ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕೊರತೆ ಇದೆ ಅಂತ ನಾವು ಕೇಳಿದ್ವಿ, ಹಾಗಾದ್ರೆ ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳು ಬೆಳೆಗಳ ತಳಿಗಳು ಯಾವ ಅಂತೀರಿ?
2: ಮುಖ್ಯವಾಗಿ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳೆಂದರೆ ದ್ವಿದಳ ಧಾನ್ಯಗಳು, ಹೆಸರು, ಶೇಂಗಾ ಮತ್ತು ಅದು ಸಹ ದ್ವಿದಳ ಹಾಗೂ ಎಣ್ಣೆಕಾಳು ಎರಡು ಅಂತ ಹೇಳ್ತೀವಿ. ಈ ಹೆಸರು ಬೆಳೆಯಲ್ಲಿ ಮುಖ್ಯವಾಗಿ ತಳಿಗಳಂದ್ರೆ DGG2, DGG1 ಮತ್ತು BGS9 ತಳಿಗಳು ಒಳ್ಳೆ ಇಳುವರಿ ಕೊಡುವಂತ ತಳಿಗಳು, ಹಾಗೂ ಸ್ವಲ್ಪ ಎತ್ತರವಾಗಿ ಬೆಳೆದು ನಮಗೆ ಮಿಷಿನ್ ಕಟಾವು ಸಹ ಹೆಲ್ಪ್ ಆಗುವಂತಹ ತಳಿಗಳು. ಬಟ್ ಈಗ BGS9 ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ RSKಗಳಲ್ಲಿ ಹಾಗೂ NSCಯಲ್ಲಿ ಸೀಡ್ ಯೂನಿಟ್ ಅಲ್ಲಿ ಸಹ ಸಿಗ್ತಿರುವಂತಹ ತಳಿ BGS9. ಈ ವರ್ಷ ಲಾಸ್ಟ್ ಇಯರ್ DGG2 ಕೊಟ್ಟಿದ್ರು, ಬಟ್ ಅದು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮಳೆ ಬಂದ ಕಾರಣದಿಂದ ಆ ತಳಿಯ ಒಂದು ಬಿತ್ತನೆ ಬೀಜ ಅಭಾವ ಇರೋದ್ರಿಂದ ಬಿಜಿಎಸ್ 9 ಸಹ ಒಂದು ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ತಳಿ, ಇದು ಸಹ ಒಳ್ಳೆಯ ತಳಿ, ಒಳ್ಳೆ ಇಳುವರಿ ಕೊಡುವ ತಳಿ, ಇದನ್ನು ಸಹ ಬಳಸಿ ಬಿತ್ತನೆ ಮಾಡಬಹುದು. ಮತ್ತೊಂದು ಮುಖ್ಯವಾಗಿ ತೊಗರಿ ದ್ವಿದಳ ಧಾನ್ಯ ಅಂದ್ರೆ ತೊಗರಿ ಬೆಳೆ, ಇದು ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಜೊತೆ ಅಂತರ ಬೆಳೆಯಾಗಿ ಬೆಳೀತಾರೆ, ಹಾಗೂ ಸ್ವಲ್ಪ ಮುಂಡರಗಿ ಭಾಗದಲ್ಲಿ ಹಳ್ಳಿಗುಡಿ ಭಾಗದಲ್ಲಿ ಏಕ ಬೆಳೆಯಾಗಿ ಬೆಳೀತಾರೆ. ಸೊ ಅದಕ್ಕೆ ಉತ್ತಮವಾದ ತಳಿಗಳೆಂದ್ರೆ TSR ಅನ್ನೋದು ಹಳೆ ತಳಿ, ಈಗ ಹೊಸದಾಗಿ GRG 8 811 ಹಾಗೂ GRG 152 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುವ ತಳಿಗಳು. ಮತ್ತು ಎಣ್ಣೆಕಾಳು ಬಂದ್ರೆ ಮುಖ್ಯವಾಗಿ ಪ್ರಮುಖ ಬೆಳೆ ಅಂದ್ರೆ ಶೇಂಗಾ, ಹಾಗೂ ಮತ್ತೊಂದು ಸೂರ್ಯಕಾಂತಿ. ಶೇಂಗಾ ಬೆಳೆಯಲ್ಲಿ ನಮಗೆ GPBD4 TMV2 ಮತ್ತು DH256 ಹಾಗೂ Kadri 6 ಹಾಗೂ Kadri 9 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಸೂಕ್ತವಾಗುವಂತಹ ತಳಿಗಳಾಗಿವೆ. ಹಾಗೂ ಸೂರ್ಯಕಾಂತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿರುವ KBSH 78 KBSS 90 ಇದು 2018 ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ, ಅದನ್ನು ಸಹ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುತ್ತದೆ ಎಂದು ಲಾಸ್ಟ್ ಇಯರ್ ಒಂದು SSC ಮೀಟಿಂಗ್ ಅಲ್ಲಿ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಪ್ರಮುಖವಾದ ಸಂಕರಣ ತಳಿ ಅಂದರೆ RSFH 700, ಇದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ಒಂದು ಸಂಕರಣ ತಳಿ. ಇವು ಸಹ ಇವೆಲ್ಲ ಹೈಬ್ರಿಡ್ಗಳು ಒಳ್ಳೆ ಇಳುವರಿ ಕೊಡುವಂತಹ ಈ ಸೂರ್ಯಕಾಂತಿ ತಳಿ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸ್ವಲ್ಪ ಚಾಂಪ್ ಎನ್ನುವ ಪ್ರೈವೇಟ್ ಸಂಕರಣ ತಳಿಗಳು ಸಹ ಪ್ರಚಲಿತದಲ್ಲಿವೆ, ಇವುಗಳನ್ನು ಬೆಳೆದು ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಮುಖ್ಯವಾಗಿ 4 ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಮುಂಗಾರಲ್ಲಿ ಕಂಡು ಬರ್ತವೆ, ಹೆಸರು, ತೊಗರಿ, ಶೇಂಗಾ ಹಾಗೂ ಸೂರ್ಯಕಾಂತಿ.
0: ಮೇಡಮ್, ಇದುವರೆಗೆ ಡಾಕ್ಟರ್ ಚೇತನ್ ಬಾಬು ಅವರು ಯಾವ ಯಾವ ಒಂದು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಒಂದು ಬೆಳೆಗಳ ಒಂದು ಬೀಜಗಳು ಈ ಕೃಷಿ ಇಲಾಖೆಯಲ್ಲಿ ಯಾವ್ಯಾವ ಲಭ್ಯತೆ ಇದಾವೆ ಅನ್ನೋದ ಮಾಹಿತಿಯನ್ನ ದಯವಿಟ್ಟು ತಾವು ಕೊಡ್ಬೇಕಂತ ಕೇಳ್ಕೊಳ್ತೇನೆ.
1: ವಶ ಕೊಡ್ತೀವಿ. ಈಗಾಗಲೇ ನಮ್ದು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಪ್ರತಿ ವರ್ಷ ಏನು ನಾವು ಬೀಜಗಳ ವಿತರಣೆ ಮಾಡ್ತೇವೆ, ಅದೇ ಕಾರ್ಯಕ್ರಮ ನಮಗೆ May 25 ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಮುಖ್ಯವಾಗಿ ಮುಸುಕಿನ ಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಹಾಗೂ ಹೈಬ್ರಿಡ್ ಹತ್ತಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಹತ್ತಿ ಬೀಜ ನಾವು ವಿತರಣೆ ಮಾಡುವುದಿಲ್ಲ, ಆದರೆ ಈ ಬೀಜದ ಗುಣ ನಿಯಂತ್ರಣ ನಾವು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಯಾವ ಕಂಪ್ನಿಗಳು ಈ ಭಾಗಕ್ಕೆ ಅನುಕೂಲ ಆಗ್ತಾವ ಅವನ್ನ ಕೊಟ್ಟಿರ್ತಾರೆ, ಅವನ್ನ ಮಾರ್ಕೆಟ್ನಾಗ ಅಷ್ಟೇ ಮಾರಾಟ ಆಗೋಂಗೆ ನಾವು ನೋಡ್ಕೋತೀವಿ. ಕೆಂಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿಗೆ ಏನು ಬೇಕಾಗ್ತದೆ ಬೀಜ, ಅದರ 1/3 ಈ ಹೈಬ್ರಿಡ್ ಬೀಜ ಇದ್ದರೆ ನಾವು ಪೂರ ರಿಪ್ಲೇಸ್ಮೆಂಟ್ ಇರ್ತದೆ. ಮುಸುಕಿನ ಜೋಳ ಪೂರ ರಿಪ್ಲೇಸ್ಮೆಂಟ್, ಅದು ಬೀಜ ಬದಲಾವಣೆ ಮಾಡುವುದಿಲ್ಲ ಅಲ್ಲಿ. ಅದಕ್ಕೆ ನಾವು ಅದನ್ನು ಹೊರತುಪಡಿಸಿ ಏನು ಹೆಸರು, ತೊಗರಿ, ಶೇಂಗಾ ಇದೆಯಲ್ಲ ಇವಕ್ಕೆಲ್ಲನೂ ನಾವು 1/3 ಏರಿಯಾಕ್ಕಷ್ಟೇ ಪ್ರತಿ ವರ್ಷ ಕೊಡ್ತೀವಿ. ಅಂದರೆ ಒಂದು ಸಾರಿ ಒಯ್ದ ರೈತ 3 ವರ್ಷ ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಬೀಜ ಅನ್ನಂಥ ಆ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲ ಬಿತ್ತನೆ ಬೀಜಗಳನ್ನು ನಾವು ಸ್ಟೋರ್ ಮಾಡಿದ್ದೀವಿ. ಟೋಟಲಾಗಿ ಎಲ್ಲ ಬೀಜಗಳು ಸೇರಿಸಿ 1,337 ಕ್ವಿಂಟಲ್ ರೈತ ಸಂಪಾದ ಕೇಂದ್ರ ಮುಖಾಂತರ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇಲ್ಲ. ಆದರೆ ಎಲ್ಲ ರೈತ ಬಂದರಲ್ಲಿ ನಾವು ಕೇಳ್ಕೋದು ಬಿತ್ತನೆ ಬೀಜಗಳನ್ನು ಬಿತ್ತುವಾಗ, ಹೆಸರು ಬಿತ್ತುವಾಗ, ತೊಗರಿ ಬಿತ್ತುವಾಗ ಅದನ್ನು ಟ್ರೀಟ್ ಮಾಡಿದ ಬೀಜನೇ ನಾವು ಕೊಡ್ತಾ ಇದ್ದೀವಿ. ಆದರೆ ತಮ್ಮಲ್ಲಿರೋ ಬೀಜಗಳನ್ನಿದ್ದರೆ ಮೊಳಕೆ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಆ ಬೀಜೋಪಚಾರ ಮಾಡಿನೇ ಆ ಬಿತ್ತನೆ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ.
0: ಇದುವರೆಗೆ ನೀವಿಬ್ಬರು ನಮಗೆ ಗದಗ ಜಿಲ್ಲೆಯಲ್ಲಿ ಬೆಳೀತಿರ್ತಕ್ಕಂಥ ಬೆಳೆಗಳು ಮತ್ತು ಯಾವ್ಯಾವ ತಳಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಈ ಒಂದು ಗದಗ ಜಿಲ್ಲೆಯಲ್ಲಿ ಬಹುತೇಕವಾಗಿ ಈ ಒಣ ಬೇಸಾಯ ಪದ್ಧತಿಯನ್ನ ರೈತರು ಪಾಲಿಸ್ತಾರೆ. ಈ ಒಂದು ಒಣ ಮಣ್ಣಿನಲ್ಲಿ ಹೇಗೆ ಬಿತ್ತನೆಯನ್ನ ಮಾಡಬೇಕು ಅಂತ ನಾವು ತಾವು ರೈತರಿಗೆ ಸಲಹೆಗಳನ್ನ ಮತ್ತು ಸೂಚನೆಗಳನ್ನ ಕೊಡ್ತೀರಿ?
2: ಈ ಒಣ ಬಿತ್ತನೆ ಅಂದ್ರೆ ನಾವು ಡ್ರೈ ಸೋಯಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಟರ್ಮ್ ಐತೆ. ಇದು ಮುಖ್ಯವಾಗಿ ಎಲ್ಲಿ ಬೆಳೆ ಬೆಳೆಸ್ತೀವಿ ಅಂದ್ರೆ ಯಾವಾಗ ಜೂನ್ ಮೊದಲ ವಾರದಲ್ಲಿ ಆಗುವ ಮಳೆ ಸ್ವಲ್ಪ ಲೇಟ್ ಆಗಾದ್ರೆ, ಲೇಟ್ ಆನ್ಸೆಟ್ ಆಫ್ ಮಾನ್ಸೂನ್ ಅಂತ ಕರಿತೀವಿ, ಅಂದ್ರೆ 1 ವಾರ ಅಥವಾ 2 ವಾರಗಳು ಲೇಟ್ ಆಗಿ ಬರುತ್ತೋ ಅಂತ ಸಮಯದಲ್ಲಿ ನಾವು ಡ್ರೈ ಸೋಯಿಂಗ್ ಅಥವಾ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡೋಕೆ ರೆಕಮೆಂಡ್ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಳೆಗೂ ಮುಂಚೆಯೇ ಬಿತ್ತನೆ ಮಾಡುವುದು. ಹೀಗೆ ಮಾಡಿದರೆ ನಾವು ಬಂದ ಮೊದಲ ಮಳೆಯನ್ನೇ ನಾವು ಬೀಜ ಮೊಳಕೆ ಒಡೆಯೋದಕ್ಕೆ ಹಾಗೂ ಬೆಳೆ ಬೆಳವಣಿಗೆ ಉಪಯೋಗಿಸಬಹುದೆಂದು ಈ ಡ್ರೈ ಸೋಯಿಂಗ್ ಅನ್ನು ರೆಕಮೆಂಡ್ ಮಾಡ್ತೀವಿ. ಅವಾಗ ನಾವು ಈ ಡ್ರೈಲ್ಯಾಂಡ್ ಏರಿಯಾದಲ್ಲಿ ಒಣ ಬೇಸಾಯದಲ್ಲಿ ಈ ಪದ್ಧತಿ ಉಪಯೋಗಿಸುವ ಮೊದಲು ನಾವು ನಮಗೆ ಮಳೆ ವೆದರ್ ಫೋರ್ಕಾಸ್ಟಿಂಗ್ ಬಗ್ಗೆ ಇರಬೇಕು. ಯಾಕಂದ್ರೆ ನಾವು ಬಿತ್ತನೆ ಮಾಡ್ತೀವಿ, ಮಳೆ ಸ್ವಲ್ಪ 1 ವಾರಕ್ಕಿಂತ ಲೇಟ್ ಆದರೆ ನಾವು ಡ್ರೈ ಸೋಯಿಂಗ್ ಮಾಡೋದು ಸಹ ವೇಸ್ಟ್. ಸೊ ಮಳೆ ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಮಳೆ ಸಂಭವದ ವರದಿ ರಿಪೋರ್ಟ್ ನಾವು ನೋಡಿಕೊಂಡು ಬಿತ್ತನೆಗೆ ನಾವು ರೆಡಿ ಮಾಡ್ಕೋಬೇಕು. ಹಾಗೂ ನಾವು ಬಿತ್ತುವ ಮೊದಲು ಡ್ರೈ ಸೋಯಿಂಗ್ ಅಥವಾ ಒಣ ಬಿತ್ತನೆ ಮಾಡುವ ಮೊದಲು ನಾವು ಬಿತ್ತನೆ ಬೀಜವನ್ನು ಬೀಜ ಗಟ್ಟಿಗೊಳಿಸು ಮತ್ತು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಮೊಳಕೆ ಹಾಗೂ ಒಳ್ಳೆ ಬೆಳವಣಿಗೆ ನೋಡ್ಕೊಂಡು ಹೋಗ್ಬೋದು. ಮುಖ್ಯವಾಗಿ ಈ ಬಿತ್ತನೆ ಬೀಜವನ್ನು 1 ಗಂಟೆ ಕಾಲ 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ನಮಗೆ ಸಾಧಾರಣ ನೀರಿನಲ್ಲೂ ಸಹ 1 ಗಂಟೆ ಕಾಲ ನೆನೆಸಿ ಅದನ್ನು 6 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಿದರೆ ಅದಕ್ಕೆ ಬರ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಹಾಗೂ ಒಣ ಮಣ್ಣಿನಲ್ಲೂ ಸಹ ಅದನ್ನು ಜೀವಂತವಾಗಿರುತ್ತೆ. ಸ್ವಲ್ಪ ಒಂದು 4-5 ದಿನ ಮಳೆ ಬರದಿದ್ರು ಸಹ ಬೀಜ ಅನ್ನೋದು ಜೀವಂತವಾಗಿರುತ್ತೆ. ಸೊ ಹೀಗೆ ಗಟ್ಟಿಗೊಳಿಸಾದ ನಂತರ ಈ ಬಿತ್ತನೆ ಬೀಜವನ್ನು ನಾವು ಜೈವಿಕ ಗೊಬ್ಬರಗಳಾದ ರೈಸೋಬಿಯಂ ಅಥವಾ ಅಜೋಸ್ಪಿರಿಲಮ್ ಅಥವಾ ಟ್ರೈಕೋಡರ್ಮಾ ಅನ್ನು ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಈ ಜೈವಿಕ ಗೊಬ್ಬರಗಳ ಲಭ್ಯತೆ ಇಲ್ಲದಿದ್ದಲ್ಲಿ ಡ್ರೈ ಸೋಯಿಂಗ್ ಅಂದ್ರೆ ಒಣ ಮಣ್ಣಲ್ಲಿ ನಮಗೆ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಇರುತ್ತೆ, ಕೀಡೆ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಈ ಕೀಡೆಯನ್ನು ಕಾಪಾಡಲು ಈ ಕೀಟನಾಶಕಗಳಾದ ಕ್ಲೋರೋಪೈರಿಪಸ್ ಅನ್ನು ಬಳಸಿ ಬೀಜೋಪಚಾರ ಮಾಡಿದರೆ ಒಣ ಮಣ್ಣಿನಲ್ಲಿ ಯಾವುದೇ ಕೀಟದ ಹಾನಿಯಾಗದಂತೆ ನೋಡ್ಕೊಳ್ಳುತ್ತೆ. ಹಾಗೂ ಶಿಲೀಂಧ್ರಗಳು ಸಹ ಇದರಲ್ಲಿ ಜಾಸ್ತಿ ಇರ್ತವೆ. ಸೊ ಅಂತ ಟೈಮಲ್ಲಿ ನಾವು ಕಾರ್ಬೆಂಡಿಜಮ್ನು ಸಹ ಬಳಸಿ ನಾವು ಬೀಜೋಪಚಾರ ಮಾಡಿ ಒಣ ಮಣ್ಣಿನಲ್ಲಿ ಬಿತ್ತನೆ ಮಾಡಿದರೆ ಉತ್ತಮವಾದ ಮೊಳಕೆ ಹಾಗೂ ಕೀಟ ಹಾಗೂ ರೋಗದ ಹಾನಿಯಿಂದ ಕಾಪಾಡಿ ಬೆಳೆಯನ್ನು ಮೊದಲ ಮೊಳಕೆ ಒಡೆಯೋದಕ್ಕೆ ಉಪಯೋಗಿಸಬಹುದು.
0: ಇದುವರೆಗೂ ನಾವು ಈ ಒಂದು ಜಿಲ್ಲೆಯಲ್ಲಿ ಬೆಳಿಬೇಕಾಗಿರತಕ್ಕಂಥ ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳು, ಅವುಗಳ ತಳಿಗಳು ಮತ್ತು ಅವುಗಳನ್ನ ಹೇಗೆ ಬೀಜೋಪಚಾರ ಮಾಡಿ ನಾವು ಒಣ ಮಣ್ಣಿನಲ್ಲಿ ಬಿತ್ತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇದರ ನಂತರ ಈ ಒಂದು ಬೆಳೆಗಳು ಉತ್ತಮವಾಗಿ ಫಸಲು ಕೊಡಬೇಕಾದ್ರೆ ಯಾವ ಪೋಷಕಾಂಶಗಳ ಬಗ್ಗೆ ರೈತರು ಬಹಳ ಗಮನವನ್ನು ಕೊಡಬೇಕು ಮತ್ತು ಯಾವುದನ್ನ ಬಳಸಿದ್ರೆ ಅದು ಉತ್ತಮವಾದ ಫಸಲನ್ನ ಅವರು ಪಡಿಬಹುದು ಅಂತ ಹೇಳ್ತೀರಿ?
2: ಅವಶ್ಯವಾಗಿ ಯಾವುದೇ ಬೆಳೆಗಾಗಿ ನಮ್ಗೆ 17 ಪೋಷಕಾಂಶಗಳು ಬೇಕಾಗುತ್ತವೆ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಇದಾವೆ ಹಾಗೂ ಲಘು ಪೋಷಕಾಂಶಗಳು ಸಹ ಇದೆ. ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಮುಖ್ಯ ಪೋಷಕಾಂಶಗಳು, ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತವೆ. ಆದ್ರೆ ಉಳಿದ ಕಬ್ಬಿಣ, ಸತುವು ಮತ್ತೆ ಕಾಪರ್, ನಿಕ್ಕಲ್ ಹಾಗೂ ಮುಂತಾದ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಇವು ನಮಗೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಮುಖ್ಯವಾಗಿ ನಾವು ದ್ವಿದಳ ಧಾನ್ಯಗಳಂದ್ರೆ ನಮ್ಗೆ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರಮಾಣ ಅನುಪಾತ ಅಂದ್ರೆ 1:2 ಹಾಗೂ 2, 1 ಪ್ರಮಾಣದಷ್ಟು ಸಾರಜನಕ, 2 ಪ್ರಮಾಣದಷ್ಟು ರಂಜಕ ಹಾಗೂ 2 ಪ್ರಮಾಣದಷ್ಟು ಪೊಟ್ಯಾಶ್, ಅಂದ್ರೆ 1:1, 2:2 ಪ್ರಮಾಣದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನು ಬಳಸಬೇಕು ದ್ವಿದಳ ಧಾನ್ಯಗಳಿಗೆ. ಮುಖ್ಯವಾಗಿ ಯಾಕಪ್ಪ ಅಂದ್ರೆ ಈ ದ್ವಿದಳ ಧಾನ್ಯಗಳಿಗೆ ಈ ಬೇರಿನ ಗಂಟಿನಲ್ಲಿ ರೈಸೋಬಿಯಂ ಎನ್ನುವ ಜೀವಾಣು ಇದ್ದು ಆ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಿ ನಮ್ಮ ಬೆಳೆಗೆ ಒದಗಿಸುತ್ತೆ. ಸೊ ಸಾಮಾನ್ಯವಾಗಿ ಈ ದ್ವಿದಳ ಧಾನ್ಯಗಳಿಗೆ ಸಾರಜನಕದ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಆದ್ದರಿಂದ ಈ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ 1:2:2 ಪ್ರಮಾಣದಲ್ಲಿ ನಾವು NPK ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನು ಬಳಸಿ ನಾವು ಈ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು. ಹಾಗೂ ಈ ಎಣ್ಣೆ ಕಾಳುಗಳಲ್ಲಿ ಕೆಲವೊಂದು ದ್ವಿದಳ ಧಾನ್ಯಗಳಿದ್ದಾವೆ, ಉದಾಹರಣೆಗೆ ಶೇಂಗಾ ಹಾಗೂ ಸೋಯಾಬೀನ್, ಇವೆರಡು ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳು. ಇವುಗಳು ಸಹ ಈ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಅನ್ನೋದಿದೆ. ಸೊ ಇವುಗಳಿಗೂ ಸಹ ಸ್ವಲ್ಪ ಯೂರಿಯಾ ಗೊಬ್ಬರವನ್ನು ಕಡಿಮೆ ಬಳಸಬೇಕು ಇವುಗಳಿಗೆ, ದ್ವಿದಳ ಹಾಗೂ ಎಣ್ಣೆ ಕಾಳು, ಶೇಂಗಾ ಹಾಗೂ ನಮ್ಮ ಸೋಯಾಬೀನ್ಗೆ, ಮತ್ತೆ ರಂಜಕ, ಪೊಟ್ಯಾಶ್ ಕೊಡಬೇಕು. ಮುಖ್ಯವಾಗಿ ಈ ಎಣ್ಣೆ ಕಾಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗ್ಬೇಕಂದ್ರೆ ಸಲ್ಫರ್, ಗಂಧಕ ಈ ಪೋಷಕಾಂಶ ಜಾಸ್ತಿ ಬೇಕಾಗುತ್ತೆ. ಗಂಧಕವನ್ನು ನಾವು ಈ ಎಣ್ಣೆ ಕಾಳುಗಳಲ್ಲಿ ಜಿಪ್ಸಮ್ ಮೂಲಕ ಅಥವಾ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖಾಂತರ ಕೊಟ್ಟರೆ ಒಂದೇ ಇದರಲ್ಲಿ ನಾವು ರಂಜಕವನ್ನು ಕೊಡಬಹುದು ಹಾಗೂ ಗಂಧಕವನ್ನು ಮತ್ತು ಕ್ಯಾಲ್ಸಿಯಂ. SSP ಅಲ್ಲಿ ನಮ್ಗೆ ರಂಜಕ ಇದೆ, ಕ್ಯಾಲ್ಸಿಯಂ ಇದೆ ಹಾಗೂ ಗಂಧಕ ಇದೆ, 3 ಪೋಷಕಾಂಶಗಳನ್ನು ಕೊಟ್ಟಂಗಾಗುತ್ತೆ. ಅಂದ್ರೆ ನಾವು ಎಣ್ಣೆ ಕಾಳು ಬೆಳೆಗಳು ಬಂದಾಗ ನಾವು DAP ಬದಲು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ನಾವು ರಂಜಕದ ಮೂಲವಾಗಿ ಬಳಸಿದರೆ ಅದನ್ನು ನಾವು 2-3 ಲಘು ಪೋಷಕಾಂಶಗಳು ಸಹ ನಾವು ಕೊಟ್ಟಂಗಾಗುತ್ತೆ. ಆದ್ದರಿಂದ ಎಣ್ಣೆ ಅಂಶವು ಸಹ ನಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೂ ಮುಖ್ಯವಾಗಿ ಈ ಎಣ್ಣೆ ಕಾಳು ಪ್ರಮಾಣ ಉತ್ಪಾದನೆ ಆಗಬೇಕಂದ್ರೆ ಗಂಧಕಾಗಲಿ ಹೇಳಿದೆ, ಹಾಗೂ ಕಾಂಪ್ಲೆಕ್ಸ್ ಗೊಬ್ಬರ 20:20:13, ಈ 13 ಏನೈತಪ್ಪ ಅದು ಗಂಧಕ ಅಂಶ. ಸೊ 20:20:13 ನಾವು ಎಣ್ಣೆ ಕಾಳಲ್ಲಿ ಬಳಸಿದ್ರೆ ಯೂರಿಯಾ ಅಥವಾ DAP ಬದಲು ನಾವು ಈ ಎಣ್ಣೆ ಅಂಶ ಜಾಸ್ತಿ ಆಗಿ ಎಣ್ಣೆ ಇಳುವರಿನ ಸಹ ಜಾಸ್ತಿ ತೆಗಿಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಈಗ ಬೆಳೆಗಳಿಗೆ ಬೇಕಾಗಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನ ತಾವು ಕೊಟ್ರಿ ಮೇಡಮ್. ಈ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ಲಭ್ಯತೆಯ ಕುರಿತು ತಾವು ಮಾಹಿತಿಯನ್ನ ತಿಳಿಸ್ಬೇಕಂತ ಕೇಳ್ತೀನಿ.
1: ಈಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆಗಳಿಗೆ, ಏನು ನಮ್ಮ ಕೃಷಿ ಬೆಳೆಗಳಿಗೆ, ಆಹಾರ ಬೆಳೆಗಳಿಗೆ ಬೇಕಾಗುವ ವಿವಿಧ ರಸಗೊಬ್ಬರಗಳ ಬೇಡಿಕೆಯನ್ನು ನಾವು ಈಗಾಗಲೇ ಸಲ್ಲಿಸಿವೆ ಸರ್ಕಾರಕ್ಕೆ. ಈಗ ಯೂರಿಯಾ ನಮಗೆ ಮುಂಗಾರು ಹಂಗಾಮಿಗೆ 12,000 metric tons ಬೇಕಾಗಿದೆ. ದೆನ್ DAP 8,956 metric tons, MOP 14,000 metric tons ಬೇಕಾಗಿದೆ. ದೆನ್ DAP 8,956 metric tons, MOP 1,682 metric tons. ಕಾಂಪ್ಲೆಕ್ಸ್ ಅಂದ್ರೆ ವಿವಿಧ ಇಲ್ಲಿ ಬಳಸ್ತಾ ಇದಾರೆ, 20:20:13 ಇವ್ರು ಹೇಳಿದಂಗೆ, 26:26 ಮತ್ತೆ 17:17 ಯೂಸ್ ಮಾಡ್ತಾರೆ ಈ ಭಾಗದಲ್ಲಿ, 16:23 ಅದನ್ನು ಬಳಸ್ತಾರೆ ಇಲ್ಲಿ. ಸೊ ಇಂಥ ಕಾಂಪ್ಲೆಕ್ಸ್ ಎಲ್ಲ ಸೇರ್ಕೊಂಡು ಸೇರ್ಪಡೆ ಹಾಕೊಂಡು ಸುಮಾರು 9,800 ಮೆಟ್ರಿಕ್ ಟನ್ ಅಷ್ಟು, ನಿನ್ನೆ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಫೇಟ್ 423 ಮೆಟ್ರಿಕ್ ಟನ್, ಟೋಟಲ್ ಆಗಿ ನಮಗೆ ಸುಮಾರು 33,000 ಮೆಟ್ರಿಕ್ ಟನ್ ಅಷ್ಟು ವಿವಿಧ ರಸಗೊಬ್ಬರಗಳು ಬೇಕಾಗ್ತದೆ. ಈಗ ನಮಗೆ ದಾಸ್ತಾನ್ ಅಂದ್ರೆ ಇಲ್ಲಿವರೆಗೆ ಜೂನ್ ಪ್ರಾರಂಭ 1ನೇ ತಾರೀಕಿನವರೆಗೆ ವಿವಿಧ ರಸಗೊಬ್ಬರ ಎಲ್ಲ ಸೇರಿಸಿ 33,600 ಮೆಟ್ರಿಕ್ ಟನ್ ಅಷ್ಟು ನನ್ನಲ್ಲಿ ದಾಸ್ತಾನ್ ಇದ್ದು, ಇದರಲ್ಲಿ 19,500 ಮೆಟ್ರಿಕ್ ಟನ್ ಅಷ್ಟು ವಿತರಣೆ ಆಗಿದೆ, ಮತ್ತೆ ಉಳಿಕೆ ಇದೆ 14,242. ಇದರಲ್ಲಿ ಮೇಜರ್ ಆಗಿ ನಮ್ಗೆ ಕಾಂಪ್ಲೆಕ್ಸ್ ದೆನ್ ಯೂರಿಯಾ ಇದೆ. ಆದ್ರೆ ಒಂದು ರೈತ ಬಾಂಧವರಲ್ಲಿ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿದೆ, ಇದರ ಪ್ರಭಾವವಾಗಿ ನಮಗೆ ಯೂರಿಯಾ ಅಂಡ್ ಮತ್ತು ಡಿ ಎ ಪಿ ಪ್ರೊಡಕ್ಷನ್ ಗೆ ಭಾರತ ಅಲ್ಲಿ ಮಾಡ್ಬೇಕಂದ್ರೆ ಕಚ್ಚಾ ಸಾಮಗ್ರಿ ಅಲ್ಲಿಂದನೇ ಬರಬೇಕು, ನ್ಯಾಚುರಲ್ ಗ್ಯಾಸ್. ಸೊ ಅಲ್ಲಿ ವ್ಯತ್ಯಯ ಆಗ್ತಾ ಇದೆ, ಕೊರತೆ ಇಲ್ಲ, ವ್ಯತ್ಯಯ ಆಗ್ತಾ ಇರೋದಕ್ಕೆ ಇಲ್ಲಿ ನಮ್ಗೆ ಪೂರೈಕೆ ಆಗೋದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಮತ್ತೆ ಈಗ ಪ್ರಾರಂಭ ಹಂತದಲ್ಲಿ ಯಾರು ನಾವು ಯೂರಿಯಾ ಬಳಕೆ ಮಾಡುವುದಿಲ್ಲ, ಮುಂದಿನ ಅಂದ್ರೆ ಮೇಲ್ಗೊಬ್ಬರ ಅಂತ ನಾವು ಏನ್ ಬಳಕೆ ಮಾಡ್ತೀವಿ

0: ಅವಾಗ ನಾವು ಯೂರಿಯಾ ಬಳಸ್ತೇವೆ. ಆ ಯೂರಿಯಾಕ್ಕೆ ಪರ್ಯಾಯವಾಗಿ ನಮ್ಗೆ ನ್ಯಾನೋ ಯೂರಿಯಾ ಇದೆ, ಅದನ್ನು ಬಳಸ್ಬೋದು. ನೀರಿನಲ್ಲಿ ಕರಗೋ ಗೊಬ್ಬರ ಅದು 19-19 ಇದೆ, ಅದನ್ನು ಬಳಸ್ಕೋಬಹುದು. ಮತ್ತೆ ಈಗ ಡಿ ಎ ಪಿ ಬದಲಾಗಿ ನಾವು ವಿವಿಧ ರಸಗೊಬ್ಬರಗಳನ್ನು ಇದಾವೆ, ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಇದಾವೆ, ಅವನ್ನ ಬಳಕೆ ಮಾಡಿಕೊಂಡ್ರೆ ನಾವು ಇಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಡಿ ಎ ಪಿ ಬಳಸಿದಾಗ ಎರಡೇ ಪೋಷಕಾಂಶ ಸಿಗ್ತವೆ, ಅದ್ರ ಬದಲು ನೀವು 10-20 ತಗೊಂಡ್ರೆ 3 ಪೋಷಕಾಂಶ ಸಿಗ್ತದೆ. ನಾನು 20-20-0-13 ಹೇಳಿದ್ರು, ಅಲ್ಲಿ ನಮ್ಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಗೆ ಲಘು ಪೋಷಕಾಂಶಗಳನ್ನು ಬೆಳೆಯುವಂತ ಬೆಳೆಗಳಿಗೆ ದೊರೆಯುತ್ತದೆ. ಅದಕ್ಕೆ ಅದೇ ಗೊಬ್ಬರ ಅನ್ನೋಕ್ಕಿಂತ ವಿವಿಧ ಸಂಕರ್ಣ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಇದಾವಲ್ಲ, ಅವನ್ನು ಬಳಕೆ ಮಾಡಿಕೊಂಡ್ರೆ ಬೆಳೆಗಳಿಗೆ ಯೋಗ್ಯ. ರೈತರಲ್ಲಿ ಒಂದು ಭಾವನೆ ಇರ್ಬೋದು, ಅದಕ್ಕೆ ಹೆಚ್ಚು ದರ ಇದೆ ಅಂತ. ಹೆಚ್ಚು ದರದ ಜೊತೆಗೆ ಹೆಚ್ಚು ಪೋಷಕಾಂಶನೂ ನೀವು ಕೊಡ್ತೀರಿ, ಅದರಿಂದ ಈ ಬೆಳೆ ತೆಗಿಬಹುದು. ಈಗಾಗಲೇ ಹೇಳ್ತಾ ಇದ್ದೇವೆ ಮಳೆ ಕೊರತೆ ಅಂತ. ಮಳೆ ಕೊರತೆ ಇದ್ದಾಗ ನೀವು ಈಗ ಸದ್ಯಕ್ಕೆ ನಮ್ಗೆ ತಳಗೊಬ್ಬರ ಆಗಿ ನಾವು ಕಾಂಪ್ಲೆಕ್ಸ್ ಬಳಸಿದ್ರೆ ಅವಕ್ಕೇನಾದ್ರು ಎಲ್ಲ ಪ್ರಮಾಣದ ಪೋಷಕಾಂಶ ದೊರೀತದೆ. ಅದಕ್ಕೆ ರೈತರು ಆತಂಕಗೊಳ್ಬೇಕಾಗಿಲ್ಲ ಗೊಬ್ಬರ ಇಲ್ಲ ಅಂತ. ಬಟ್ ಈಗೇನು ವಿಜ್ಞಾನಿಗಳು ತಾವು ಹೇಳುವಂಗೆ ಅದರ ಪ್ರಕಾರ ನಾವು ಸ್ವಲ್ಪ ನಮ್ಮಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮುಂದಿನ ದಿನದಾಗೆ ಸ್ವಲ್ಪ ಅನುಕೂಲ ಆಗೋದು, ಆದರೆ ಆತಂಕಗೊಳ್ಬೇಕಾಗಿಲ್ಲ. ಆಮೇಲೆ ಇದ್ರ ಜೊತೆ ಇನ್ನೊಂದು ಹೇಳಿ ಬಯಸ್ತೀನಿ, ಯೂರಿಯಾ ಸಲುವಾಗಿ ಯೂರಿಯಾ ಆ್ಯಪ್ ಮಾಡಿದ್ದಾರೆ, ಒಂದು ತತ್ರಾಂಶದ ಮುಖಾಂತರನೇ ಕೊಡ್ತಾರೆ. ನಿಮ್ಮ ಆಧಾರ್ ಹಾಕಿದಾಗ ನಿಮ್ಮದು ಎಫ್ ಐ ಡಿ ಒಳಗೆ ಏನೇನು ಭೂಮಿದು ರೆಕಾರ್ಡ್ಸ್ ಅದಕ್ಕೆ ಲಿಂಕ್ ಇದೆ. ಸೊ ಅದರಲ್ಲಿ ಒಬ್ಬ ರೈತಂದ ಎಲ್ಲ ಅವನ ಹೆಸರು ಇದೆ ಅಂತ ಬರ್ತದೆ. ಅದಕ್ಕೆ 1 ಎಕರೆಗೆ 1 ತಿಂಗಳಿಗೆ ಒಂದೇ ಒಂದು ಯೂರಿಯಾ ಬ್ಯಾಗ್. ಯಾಕಂದರೆ ಈಗ ಅತಿಯಾಗಿ ಬಳಸಿ ನಾವು ಭೂಮಿ ಹಾಳು ಮಾಡ್ಕೊಂಡಿದ್ದೀವಿ, ಅದನ್ನು ಪರಿವರ್ತನೆ ಭೂಮಿಯನ್ನು ರಿಪೇರ್ ಮಾಡ್ಕೋಬೇಕು ನಮಗೆ ಎಷ್ಟೊತ್ತಿದ್ರು. ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಈಗ ನಮಗೆ ಪ್ರೋಗ್ರಾಮ್ ನಾವು ಈಗಾಗಲೇ ಕೆ ವಿ ಕೆ ಜೊತೆ ಸೇರ್ಕೊಂಬಿಟ್ಟು, ಯೂನಿವರ್ಸಿಟಿ ಅವ್ರ ಜೊತೆ, ಎ ಆರ್ ಎಸ್ ಜೊತೆ ಸೇರ್ಕೊಂಬಿಟ್ಟು ಎಲ್ಲ ಪಂಚಾಯತಿ ಮಟ್ಟದೊಳಗೆ ಧರ್ತಿ ಮಾತಾ ಬಚಾವೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಧರ್ತಿ ಮಾತಾ ಬಚಾವ್ನಲ್ಲಿ ಭೂಮಿ ಸಂರಕ್ಷಣೆ ಕಣ್ಗಾವಲು ಸಮಿತಿಗಳನ್ನ ರಚನೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ. ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಏಪ್ರಿಲ್ ಮಾಯಿಂದ ಮಾಡಿದ್ದೀವಿ. ಇದು ನಿರಂತರ ಈ ಜೂನ್ ಮಾಯಲ್ಲೂ ಮತ್ತೆ ಇದನ್ನ ಖೇತ್ ಬಚಾವ್ ಅಂತ ಅದೇ ಏನು ಉದ್ದೇಶದೊಂದಿಗೆ ಖೇತ್ ಬಚಾವ ಆಂದೋಲನವನ್ನು ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ರೈತರು ಇದರ ಉಪಯೋಗ ಪಡಿಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ.
1: ಈ ರಸಗೊಬ್ಬರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವಿಬ್ರು ಕೊಟ್ರಿ. ನನಗೀಗ ಮುಖ್ಯವಾಗಿ ಈ ರೈತರಿಗೆ ಬೇಕಾಗಿರುವ ಒಂದು ಪ್ರಶ್ನೆ ಅಂತ ನನಗನ್ಸುತ್ತೆ, ಈಗ ದ್ವಿದಳ ಮತ್ತು ಎಣ್ಣೆಕಾಳುಗಳ ಬೆಳೆಗೆ ಸಮತೋಲನ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತೀರಿ?
2: ನಾನಾಗ್ಲೇ ಹೇಳಿದೆ, ಯಾವುದೇ ಬೆಳೆಗೆ 17 ಪೋಷಕಾಂಶಗಳು ಬೇಕಾಗುತ್ತೆ. ಮೇಡಮ್ ಹೇಳಿದ್ರು ನಮ್ಮ ಜಿಲ್ಲೆಗೆ 33,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ಬಳಕೆ ಡಿಮ್ಯಾಂಡ್ ಬೇಕಾಗುತ್ತೆ. ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಇದೆ, ಅದು ಅಷ್ಟು ದಾಸ್ತಾನು ಇದೆ. ಬಟ್ ಅಷ್ಟು ದಾಸ್ತಾನು ನಾವು ಬೆಳೆಸಿದ್ರೆ ಮಣ್ಣಿನ ಜೀವ ಏನಾಗಬೇಕು, ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣ ಏನಾಗಬೇಕು. ಸೊ ಆದ್ದರಿಂದ ಕೇವಲ ಈ ರಸಗೊಬ್ಬರಗಳ ಮೇಲೆ ಅವಲಂಬಿತವಾಗದೆ ಎಲ್ಲ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ನಾವು ತಿಳಿದುಕೊಂಡು ಅರಿವನ್ನು ತೆಗೆದುಕೊಂಡು ಸೊ ನಾವು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಈ ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಇದು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಪ್ರತಿ ಎಕರೆಗೆ ನಾವು ಈಗಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹೈನುಗಾರಿಕೆ ಅನ್ನೋದು ನಮ್ಮ ರೈತರ ಹೊಲದಲ್ಲಿ ಕಡಿಮೆ ಆಗಿದೆ. ಸೊ ನನ್ನ ಈ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ನನ್ನ ವಿನಂತಿ, 1 ಅಥವಾ 2 ಆಕಳುಗಳನ್ನು ಎಲ್ಲ ರೈತರು ಮನೆಯಲ್ಲಿ ಹೈನುಗಾರಿಕೆ ಮಾಡಬೇಕು. ಇದರಿಂದ ನಮಗೆ ಹಾಲು ಬರುತ್ತೆ, ಹಾಲಿನ ಮುಖಾಂತರ ಅಡಿಷನಲ್ ಇನ್ಕಮ್ ಬರುತ್ತೆ, ಹಾಗೂ ಗೊಬ್ಬರದ ಮುಖಾಂತರ ನಮ್ಮ ಭೂಮಿಯ ಸಂರಕ್ಷಣೆಯನ್ನು ಹಾಗೂ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ನೀಡಿ ನಾವು ಸಮತೋಲನವಾಗಿ ಈ ರಸಗೊಬ್ಬರ ಬಳಕೆಯನ್ನು ಪ್ರಮಾಣವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಹೈನುಗಾರಿಕೆಯನ್ನು ಇಟ್ಕೊಂಡು ಈ ಪ್ರತಿ ಎಕರೆಗೆ ನಮಗೆ ಹೇಳ್ತೀನಿ 3-4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಆಕಳು ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಯಾವುದೇ ಸಾವಯವ ಗೊಬ್ಬರವನ್ನು ಕೊಡಬೇಕು. ಹಾಗೂ ಮತ್ತೊಂದು, ಬೇಸಿಗೆ ಕಾಲದಲ್ಲಿ ಕುರಿ ಮಂದೆ, ಶೀಪ್ ಪೆಂಡಿಂಗ್ ಅಂತ ಕರಿತೀವಿ, ನಮ್ಮ ಹೊಲದಲ್ಲೇ ರಾತ್ರಿ ಹೊತ್ತು ಕುರಿ ಮಂದೆಯನ್ನು ಹಿಡಿಯುವುದು, ಅಂದ್ರೆ ಪ್ರತಿ 2 ದಿನಕ್ಕೊಮ್ಮೆ ಒಂದು ಪ್ಲೇಸ್ ಒಂದಕ್ಕೆ ಚೇಂಜ್ ಮಾಡ್ತಾ ಹೋಗೋದು ಕುರಿ ಮಂದೆಯನ್ನು. ಆಗ ಮಾಡಿದರೆ ಕುರಿಗಳ ಇಕ್ಕೆ ಅಲ್ಲೇ ನಮ್ಮ ಭೂಮಿಯಲ್ಲಿ ಇಕ್ಕೆ ಹಾಗೂ ಗಂಜಲ ಭೂಮಿಯಲ್ಲೇ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಮಣ್ಣಿನಲ್ಲಿ ಪೋಷಕಾಂಶಗಳ ಅಂಶ ಪ್ರಮಾಣವನ್ನು ಜಾಸ್ತಿ ಮಾಡ್ತೇವೆ. ಹೀಗೆ ಮಾಡೋದ್ರಿಂದ ನಾವು ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಇದರ ಜೊತೆಗೆ ನಾವು ಬಳಸಬಹುದು, ಅಂದ್ರೆ ಇದು ಯಾವ ರೀತಿ ಅಂದ್ರೆ, ನಾರ್ಮಲ್ ಆಗಿ ನಾವು ಬೀಜಕ್ಕೆ ಆದ್ರೆ ನಾವು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಅಂದ್ರೆ ಅಂತರ ಜಾಸ್ತಿ ಕೊಟ್ಟು ಬಿತ್ತನೆ ಮಾಡ್ತೀವಿ. ಈ ಹಸಿರೆಲೆ ಗೊಬ್ಬರಕ್ಕೆ 2 ದಿಕ್ಕಿನಲ್ಲಿ ನಾವು ಬಿತ್ತನೆ ಮಾಡಿ ಹೂ ಬಿಡುವ ಹಂತದಲ್ಲಿ ಅಂದ್ರೆ 35-40 ದಿನಗಳ ಹಂತದಲ್ಲಿ ಬೆಳೆಯನ್ನು ನಾವು ಅಂದ್ರೆ ಜಾಸ್ತಿ ಸಾವಯವ ಪದಾರ್ಥವನ್ನು ಮಣ್ಣಿಗೆ ರೋಟೋವೇಟರ್ ಹಾಕ್ಬಿಟ್ರೆ ಆ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಸೇರಿ ನಾವು ಸೂಕ್ಷ್ಮಾಣುಜೀವಿಗಳ ವೃದ್ಧಿಯಾಗಿ ಹಾಗೂ ಈ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡಬಹುದು. ಮತ್ತೊಂದು ಪೋಷಕಾಂಶಗಳ ಮೂಲ ಅಂದ್ರೆ ನಾವು ಹಿಂದಿನ ಬೆಳೆಯ ರವದಿಯನ್ನು ಸುಡದೆ, ನಾವು ಮುಖ್ಯವಾಗಿ ಈ ಕಡೆ ನೋಡ್ತೀವಿ ಮೈಜ್ ಮೆಕ್ಕೆಜೋಳವನ್ನು ಸುಡ್ತಾರೆ, ನರಗುಂದ ಭಾಗದಲ್ಲಿ ನಾವು ಹೋಗುವಾಗ ತುಂಬಾ ಪ್ರಮಾಣದಲ್ಲಿ ಸುಡ್ತಾ ಹೋಗ್ತಾರೆ. ಇದರ ಬದಲು ಆ ರವದಿನ ನಾವು ಕಾಂಪೋಸ್ಟ್ ಗೊಬ್ಬರಗಳಲ್ಲಿ ತಯಾರಿಸಲು

0: ಬಳಸಬಹುದು, ಅದನ್ನು ನಾವು ಗೊಬ್ಬರವಾಗಿ ತಯಾರಿಸಿ ಬಳಸಬಹುದು, ಅಥವಾ ನಮ್ಮ ಭೂಮಿಯಲ್ಲಿ ಅದನ್ನು ರೋಟೋವೇಟರ್ ಹಾಕ್ಬಿಟ್ಟು ಈ ವೇಸ್ಟ್ ಡಿಕಂಪೋಸರ್ ಅಥವಾ ಪೂಸಾ ಡಿಕಂಪೋಸರ್ ಅಂದ್ರೆ ರೌದಿಯನ್ನು ಕೊಳಿಸುವುದು. ಅಂದ್ರೆ 3 ತಿಂಗಳು ಬೇಕಾಗುವ ಸಮಯದಲ್ಲಿ ಕೇವಲ 25-30 ದಿನದಲ್ಲೇ ಈ ವೇಸ್ಟ್ ಡಿಕಂಪೋಸರ್ ಇಲ್ಲಿರುವ ಸೂಕ್ಷ್ಮ ಜೀವಿಗಳು ಸಿಂಪರಣೆ ಮಾಡಿದೆವಪ್ಪ ಅಂದ್ರೆ ನಮ್ಮ ಭೂಮಿಗೆ ರೌದಿಗೆ ಅದಲ್ಲೇ ಡಿಕಂಪೋಸ್ ಕೊಳೆತು ನಮ್ಮ ಪೋಷಕಾಂಶಗಳನ್ನು ರಿಲೀಸ್ ಆಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಮತ್ತೊಂದು ಹೀಗೆ ಜೈವಿಕ ಗೊಬ್ಬರಗಳ ಬೀಜೋಪಚಾರ, ಮುಖ್ಯವಾಗಿ ದ್ವಿದಳ ಧಾನ್ಯಗಳಲ್ಲಿ ಈ ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಅನುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ನಾವು ಮಾಡಿ ಬಿತ್ತನೆ ಮಾಡಿದರೆ 20% ಈ ಯೂರಿಯಾ ಹಾಗೂ DAP ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಏಕದಳ ಧಾನ್ಯಗಳಲ್ಲಿ ಅಜೋಸ್ಪಿರ್ಲಮ್ ಹಾಗೂ ರಂಜಕ ಕರಗಿಸುವ ಗೊಬ್ಬರ PSB ಅನ್ನೋ ಅಣುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ಮಾಡಿದ್ರೆ ಸಹ ನಾವು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಕೆಲವೊಂದು ರೈತರು ನೈಸರ್ಗಿಕ ಕೃಷಿ ಹಾಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅವರು ಜೀವಾಮೃತವನ್ನು ಬಳಸಿ ಪ್ರತಿ 20 ದಿನಕ್ಕೊಮ್ಮೆ ಅವರು ಡ್ರಿಂಚಿಂಗ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ನಾರ್ಮಲ್ ಫಾರ್ಮಿಂಗ್ ಅಲ್ಲೂ ಸಹ ನಾರ್ಮಲ್ ಕೃಷಿಯಲ್ಲೂ ಸಹ ಬಳಸಬಹುದು, ಅದು ಕೇವಲ ನೈಸರ್ಗಿಕ ಕೃಷಿಗೆ ಸೀಮಿತವಲ್ಲ. ಸೊ ನಾವು ಪ್ರತಿ ಅವಕಾಶವಿದ್ದಲ್ಲಿ ಆ ಜೀವಾಮೃತವನ್ನು ತಯಾರಿಸಿ ಆ ಬೆಳೆಗಳಿಗೆ ಪ್ರತಿ 20 ದಿನಗಳಿಗೊಮ್ಮೆ ಮಣ್ಣಿಗೆ ಡ್ರೆಂಚಿಂಗ್ ಮಾಡುವ ಮುಖಾಂತರ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಹಾಗೂ ಕೇವಲ ಜೀವಾಮೃತ ಬಳಸೋದೊಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ. ಮತ್ತೊಂದು ರಾಸಾಯನಿಕ ಗೊಬ್ಬರಗಳಂತ ಬಂದರೆ ಕೇವಲ ಒಂದು ಮೇಡಮ್ ಆಗಲೇ ಹೇಳಿದ್ರು ಯೂರಿಯಾ ಹಾಗೂ DAP ಮೇಲೆ ಅವಲಂಬಿತವಾಗದೆ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 10-26-26 19-ಆಲ್ 20-20-013 ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಗೂ ಲಘು ಪೋಷಕಾಂಶಗಳಾದ ಕಬ್ಬಿಣ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಹಾಗೂ ಮೆಗ್ನೀಷಿಯಂ ಸಲ್ಫೇಟ್ ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟು ಸಮಗ್ರವಾಗಿ ಅಂದ್ರೆ ಸಮತೋಲಿತ ಗೊಬ್ಬರ ಬಳಕೆಯನ್ನು ಬಳಸಬೇಕು. ಹಾಗೂ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳು ಕೊಡುವಾಗ ಕಬ್ಬಿಣ ಮತ್ತು ಸತು ಸಲ್ಫೇಟ್ ಕೊಡುವಾಗ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ಅದರ ಬೆರೆಸಿ ನಮ್ಮ ಭೂಮಿಗೆ ಬಿತ್ತನೆ ಮಾಡುವಾಗ ಕೊಟ್ಟರೆ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಡೈರೆಕ್ಟ್ ಆಗಿ ಮಣ್ಣು ಕೊಡೋಕ್ಕಿಂತ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕೊಟ್ಟರೆ ಸದ್ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲಾ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ಉಪಯೋಗಿಸಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿಕೊಂಡ್ರೆ ಒಳ್ಳೆ ಇಳುವರಿ, ಸುಸ್ಥಿರ ಕೃಷಿ, ಸುಸ್ಥಿರ ಇಳುವರಿ ಹಾಗೂ ಕಡಿಮೆ ರಸಗೊಬ್ಬರಗಳ ಬಳಕೆ ಅಲ್ಲಿ ನಮ್ಮ ಭೂಮಿ ಮಾತೆಯನ್ನು ಕಾಪಾಡ್ದಂಗಾಗುತ್ತೆ ಹಾಗೂ ನಮ್ಮ ಇಳುವರಿಯನ್ನು ಸಹ ನಾವು ಪಡೆದಂಗಾಗುತ್ತೆ. ಮತ್ತು ಹೆಚ್ಚುವರಿ ನಾವು ಇನ್ವೆಸ್ಟ್ಮೆಂಟ್ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ರಸಗೊಬ್ಬರಕ್ಕೆ ಮಾಡ್ತೀವಿ. ಸೊ ಅದನ್ನು ನಾವು ಕಡಿಮೆ ಮಾಡಬಹುದು.
1: ಧನ್ಯವಾದಗಳು ಸರ್. ಇದುವರೆಗೂ ನಾವು ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ಧಾನ್ಯ ಅಂದ್ರೆ ನಮಗೆ ಏಕದಳ ಧಾನ್ಯ. ಹಾಗಾದ್ರೆ ಈ ಒಂದು 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದ ಏಕದಳ ಧಾನ್ಯಗಳು ಯಾವುವು?
0: ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಏಕದಳ ಧಾನ್ಯ ಅಂದ್ರೆ ಈ ಮುಂಗಾರಿನಲ್ಲಿ ಗೋವಿನಜೋಳ ಸಾಕಷ್ಟು ಪ್ರಮಾಣದಲ್ಲಿ 40% ತೆನೆ ಭಾಗ ಈ ಮೆಕ್ಕೆಜೋಳವನ್ನ ಆವರಿಸಿದೆ. ಸೊ ಇದು ನಮ್ಮ ಪ್ರಮುಖವಾದ ಏಕದಳ ಧಾನ್ಯ ಗೋವಿನಜೋಳ. ಹಾಗೂ ಕೆಲವೊಂದು ಭಾಗದಲ್ಲಿ ನಮ್ಗೆ ಸಜ್ಜೆಯನ್ನು ಬೆಳೀತಾರೆ ಹಾಗೂ ನವಣೆಯನ್ನು ಬೆಳೀತಾರೆ. ಮೊದಲು ನಮ್ಗೆ ಈ ಹೈಬ್ರಿಡ್ ಜೋಳ ಅನ್ನೋದು ಬೆಳೀತಿದ್ರು ಮುಂಗಾರಲ್ಲಿ, ಬಟ್ ಈ ಹೈಬ್ರಿಡ್ ಜೋಳವು ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಿದೆ. ಸೊ ಅದನ್ನು ಸಹ ನಾವು ಹೈಬ್ರಿಡ್ ಜೋಳವನ್ನು ಮುಂಗಾರಲ್ಲೂ ಸಹ ಬೆಳೀಬಹುದು. ಈ 4 ಪ್ರಮುಖ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ.
1: ಮೇಡಮ್, ಈ 4 ಪ್ರಮುಖ ಬೆಳೆಗಳ ಪೈಕಿ ನಮ್ಮ ಈ ಗದಗ ಜಿಲ್ಲೆಯಲ್ಲಿ ಏಕದಳ ಬೆಳೆಗಳ ಬೀಜದ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಕೊಡಿ.
2: ನಾ ಈಗಾಗಲೇ ಹೇಳದೆ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ. ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದಂತ ಏಕದಳ ಧಾನ್ಯಗಳದ್ದು ಮುಸ್ಕಿನ ಜೋಳ, ಭತ್ತ, ಸಜ್ಜೆ ಹಾಗೂ ನವಣೆದ ಬೀಜ ನಮ್ಮಲ್ಲಿ ಲಭ್ಯತೆ ಇದೆ. ಮುಸ್ಕಿನ ಜೋಳ ಸುಮಾರು 1,000 ಕ್ವಿಂಟಲ್ ಅಷ್ಟು ನಮಗಲ್ಲಿ ಬೇಡಿಕೆ ಇದ್ದು ಆ ಪ್ರಕಾರ ನಾವು ದಾಸ್ತಾನು ಮಾಡ್ಕೊಂಡಿದ್ದೇವೆ. ಧನ್ ಸೂರ್ಯಕಾಂತಿ 205 ಕ್ವಿಂಟಲ್ ಅಷ್ಟು ನಮಗೆ ಬೇಡಿಕೆ ಇದೆ. ಅದು ಅಷ್ಟೇ, ನಾವು 205 ಕ್ವಿಂಟಲ್ ಇದ್ರ ದಾಸ್ತಾನು ಮಾಡ್ಕೊಂಡಿದ್ದೇವೆ. ನವಣೆನೂ ಇದೆ ನಮ್ಮಲ್ಲಿ. ಯಾವುದೇ ಬೀಜಕ್ಕೆ ತೊಂದರೆ ಇಲ್ಲ. ರೈತರು ತಮ್ಮ FID ಬಂದರೆ ನಮ್ಮಲ್ಲಿ QR ಕೋಡ್ ಇದೆ, ಬ್ಯಾಗ್ ಮೇಲೆ ಜಿಪ್ ಮಾಡಿಬಿಟ್ರೆ ಅದು ಯಾವ ಕಂಪ್ನಿ ಏನು ರೇಟು ಅಂತ ಎಲ್ಲ ಈಸಿಲಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ರೈತರು ಜಲ್ದಿ ಖಾಸಗಿ ಮಾರಾಟಗಾರರಲ್ಲೂ ಏನು ಪರವಾನಗಿ ಪಡೆದಂಥ ಲೈಸೆನ್ಸ್ ಹೋಲ್ಡರ್ಸ್ ಹತ್ರನು ಈ ಬೀಜಗಳ ಮಾರಾಟಕ್ಕೆ ಲಭ್ಯ ಇದ್ದಾವೆ. ಖಾಸಗಿ ಅವ್ರ ಹತ್ರ ಬೀಜ ಪಡೆದಾಗ ಕಂಪಲ್ಸರಿ ಅವ್ರ ರಸೀದಿ ಪಡಿಬೇಕು. ಬೀಜ ಹಾಕಿದ ಚೀಲ ಇರ್ತದಲ್ಲ, ಚೀಲವನ್ನು ಕೊನೆವರೆಗೂ ಕಾಯ್ದಿಟ್ಕೋಬೇಕು. ಯಾಕಂದ್ರೆ ಏನೋ ತೊಂದರೆ ಆದಾಗ ಅವ್ರಿಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕಂದ್ರೆ ರಸೀದಿ ಬೀಜ ಯಾವ ಹಾಕಿದ ಪ್ಯಾಕೆಟ್ ಇರ್ತದಲ್ಲ ಅದು ನಮಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಅಥವಾ ಮುಂದಿನ ಕ್ರಮಕ್ಕಾಗಿ ಬೇಕಾಗ್ತದೆ. ಕಂಪಲ್ಸರಿ ಏನು ಲೈಸೆನ್ಸ್ ಹೋಲ್ಡರ್ಸ್ ಯಾರು ಕೃಷಿ ಪರಿಕರ ಮಾರಾಟ ನಮ್ಮ ಮಳಿಗೆಯನ್ನು ಲೈಸೆನ್ಸ್ ಪಡೆದಿರ್ತಾರೆ ಅಧಿಕೃತ ಮಾರಾಟಗಾರರಿಂದ ರಸೀದಿ ತಗೊಂಡು ಇವರು ಅವರಿಂದ ಬೀಜವನ್ನ ಪಡಿಬೇಕಂತ ಕೇಳ್ಕೊಡ್ತೀವಿ.
1: ಈ ಏಕದಳ ಬೆಳೆಗಳಿಗೆ ನೀಡಬೇಕಾದ ಸಮತೋಲನ ಗೊಬ್ಬರಗಳ ಬಳಕೆ ಯಾವುದು ಅಂತೀರಿ?
0: ಆಗ್ಲೇ ದ್ವಿದಳ ಧಾನ್ಯಗಳಿಗೆ ಹೇಳುವಾಗ ಹೇಳಿದೆ, ದ್ವಿದಳ ಧಾನ್ಯಗಳಿಗೆ ಸಾರಜನಕ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಬಟ್ ಆದರೆ ಈ ಏಕದಳ ಧಾನ್ಯಗಳಿಗೆ ಈ ಸಾರಜನಕ ಪ್ರಮಾಣವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದರೆ ನಮಗೆ ಈ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನೋದು 4:2:1 ಅಂದ್ರೆ 4% ಸಾರಜನಕ ಬೇಕಾಗುತ್ತೆ, 2% ರಂಜಕ ಬೇಕಾಗುತ್ತೆ, ಹಾಗೂ 1% ನಮ್ಗೆ ಪೊಟ್ಯಾಶ್ ಬೇಕಾಗುತ್ತೆ ಈ ಏಕದಳ ಧಾನ್ಯಗಳಿಗೆ. ಸೊ ಸಾರಜನಕ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ನಾನಾಗ್ಲೇ ಹೇಳಿದ ಯಾವ ರೀತಿ ಸಮತೋಲ 17 ಪೋಷಕಾಂಶಗಳು ಬೇಕು ಯಾವುದೇ ಬೆಳೆಗೆ. ಸೊ ನಾನಾಗ್ಲೇ ಹೇಳಿದಂಗೆ ಸಮತೋಲಿತ ಗೊಬ್ಬರ ಅಂದ್ರೆ ಸಮಗ್ರವಾಗಿ ಬಳಸಿಕೊಂಡು ಎಲ್ಲಾ ಪೋಷಕಾಂಶಗಳ ಮೂಲಗಳನ್ನು ಸಾವಯವ ಗೊಬ್ಬರಗಳು ಹಾಗೂ ಜೈವಿಕ ಗೊಬ್ಬರಗಳು. ಈ ಏಕದಳ ಧಾನ್ಯಗಳಿಗೆ ಜೈವಿಕ ಗೊಬ್ಬರ ಅಂತ ಬಂದ್ರೆ ಅಜೋಸ್ಪೆಲಮ್ ಎನ್ನುವ ಒಂದು ಅಣುಜೀವಿ, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಹಾಗೂ ರಂಜಕ ಕರಗಿಸುವ ಗೊಬ್ಬರ. ಈ PSB ಅನ್ನುವ ಅಣುಜೀವಿ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ನಾವು ಪ್ರಮಾಣವನ್ನು ಉತ್ತಮವಾಗಿ ಈ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಹಾಗೂ ಅದೇ ರೀತಿಯಾಗಿ ಮೊದಲು ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಯೂರಿಯಾವನ್ನು ಬಳಸಬಾರದು. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂದ್ರೆ ಬಿತ್ತನೆ ಮಾಡುವಾಗ ಯಾವುದೇ ಏಕದಳ ಧಾನ್ಯಗಳಿಗೆ 3 ಗೊಬ್ಬರಗಳು ಬೇಕಾಗುತ್ತೆ, ಎಲ್ಲಾ ಪೋಷಕಾಂಶಗಳು ಬೇಕಾಗುತ್ತೆ. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು 19, 19, 19, 20, 26, 26, 20, 20, 0, 13 ಇಂತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ನಾವು ಯಾವಾಗ ಮೇಲುಗೊಬ್ಬರವಾಗಿ ನಾವು ಬೆಳೆ ಬೆಳವಣಿಗೆ ಹಂತದಲ್ಲಿ 30-40 ದಿನಗಳಲ್ಲಿ ಮೇಲುಗೊಬ್ಬರ ಕೊಡ್ತೀವಲ್ಲ, ಅಂತ ಸಮಯದಲ್ಲಿ ಲಭ್ಯತೆ ಇದ್ದಲ್ಲಿ ನೀವು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡದಂಗೆ ಲಭ್ಯತೆ ಇದ್ದಲ್ಲಿ ಯೂರಿಯಾವನ್ನು ಬಳಸಬಹುದು. ಅಥವಾ ಯೂರಿಯಾ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಹಾಗೂ ನೀರಲ್ಲಿ ಕರಗುವ ಗೊಬ್ಬರಗಳಾದ 19 ಹಾಗೂ ಪೊಟ್ಯಾಸಿಯಂ ನೈಟ್ರೇಟ್ ಎನ್ನುವ ಈ ಗೊಬ್ಬರಗಳನ್ನು ನಾವು ಬಳಸಿದರೆ ಯೂರಿಯಾ ಅಭಾವವನ್ನು ಕಡಿಮೆ ಮಾಡಬಹುದು. ಹಾಗೂ ನಾವು ಈ ಏಕದಳ ಧಾನ್ಯಗಳಲ್ಲಿ ಸಮತೋಲಿತ ಗೊಬ್ಬರ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಇವುಗಳು ಸಹ ನಾವು ಜೀವಾಮೃತವನ್ನು ನಾವು ತಯಾರಿಸಿ ನಾವು ಪ್ರತಿ 21 ದಿನಗಳಿಗೊಮ್ಮೆ ನಾವು ಬೇರೆ ವಲಯದಲ್ಲಿ ನಾವು ಡ್ರೆಂಚಿಂಗ್ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿದರೆ ನಾವು ಒಳ್ಳೆಯ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಈ ಏಕದಳ ಧಾನ್ಯಗಳಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಹಾಗೂ ಲಘು ಪೋಷಕಾಂಶಗಳಾದ ಮೈಕ್ರೋ ನ್ಯೂಟ್ರಿಯಂಟ್ಸ್ ಇವುಗಳನ್ನು ನಾವು ಸಿಂಪಡಣೆ ಮುಖಾಂತರ ಬೆಳವಣಿಗೆ ಹಂತದಲ್ಲಿ ಕೊಟ್ಟಾಗ 32-40 ದಿನಗಳ ಟೈಮಲ್ಲಿ ಕೊಟ್ಟಾಗ ನಮ್ಗೆ ಅಂತ ಸಮಯದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನಮ್ಗೆ ನೈಟ್ರೋಜನ್ ಅನ್ನೋದು ಅಬ್ಸಾರ್ಪ್ಷನ್ ಆಗಿ ಒಳ್ಳೆ ಇಳುವರಿ ಬರುತ್ತೆ. ಮತ್ತೊಂದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪಡಣೆಗೆ ಮಾಡುವಾಗ ಪೊಟ್ಯಾಸಿಯಂ ಅನ್ನೋದು ನಮ್ಮ ಬೆಳೆಯ ಬರ ನಿರೋಧಕ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬೀಜ ಗಟ್ಟಿಗೊಳಿಸುವುದರಲ್ಲಿ ಪೊಟ್ಯಾಸಿಯಂ ಅನ್ನುವ ಒಂದು ಪೋಷಕಾಂಶ ಉತ್ತಮವಾಗಿ ನೀವು ಒಮ್ಮೊಮ್ಮೆ ನೋಡಬಹುದು. ಮುಸ್ಕಿನ ಜೋಳದಲ್ಲಿ ತೆನೆ ಕಂಪ್ಲೀಟ್ ಆಗಿ ಕಟ್ಟೋದಿಲ್ಲ, ಸೊ ಅದು ನಮ್ಗೆ ಪೊಟ್ಯಾಸಿಯಂ ಕೊರತೆ ಇರುತ್ತೆ. ಸೊ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪಡಣೆಗೆ ಬಳಸಿದಾಗ ಈ ಉತ್ತಮವಾಗಿ ಪೊಟ್ಯಾಸಿಯಂ ಅಬ್ಸಾರ್ಪ್ಷನ್ ಆಗಿ ಆ ತೆನೆಯಲ್ಲಿ ಪೂರ್ತಿ ಬೀಜ ಅನ್ನೋದು ಕಟ್ಟುತ್ತೆ ಹಾಗೂ ಒಳ್ಳೆ ಇಳುವರಿಯನ್ನು ಪಡಿಬಹುದು.
1: ನಾವು ಇಲ್ಲಿವರೆಗೂ ಏಕದಳ, ದ್ವಿದಳ ಮತ್ತು ಎಣ್ಣೆ ಕಾಳುಗಳು, ಮುಖ್ಯವಾಗಿ ಈ ಗದಗ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳ ಬಗ್ಗೆ ನಾವೆಲ್ಲ ಚರ್ಚೆಯನ್ನು ಮಾಡಿದ್ವಿ. ತಾವಿಬ್ರು ಬಹಳ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಒಂದು ವೇಳೆ ನಮ್ಮ ಈ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆಗಳನ್ನ ಪರ್ಯಾಯ ಬೆಳೆಗಳಾಗಿ ಬೆಳೆಯಬಹುದು?
0: ಮುಖ್ಯವಾಗಿ ನಮ್ಮ ಜಿಲ್ಲೆ ವಾಡಿಕೆ ಮುಖಾಂತರ ಮೇ ತಿಂಗಳ ಕೊನೆಯ ವಾರದಲ್ಲಿ ನಮ್ಗೆ ಬಿತ್ತನೆ ಶುರುವಾಗುತ್ತೆ, ಯಾವುದು ಹೆಸರು. ಬಟ್ ಒಂದು ವೇಳೆ ಈ ಮಾರುತಗಳು ಮುಂದುವರಿದು ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ದರೆ ಈ ಹೆಸರಿಗೆ ನಮ್ಗೆ ಜೂನ್ ಅಂತ್ಯದವರೆಗೂ ಬಿತ್ತನೆ ಮಾಡಬಹುದು. ತದನಂತರ ಬಿತ್ತನೆ ಮಾಡಿದರೆ ಈ ಜೂನ್ ಈ ಹೆಸರಿನಲ್ಲಿ ಈ ಪೌಲ್ಟ್ರಿ ಮಿಲ್ಡಿ ಅನ್ನೋ ನಂಜಾಣು ರೋಗದ ಸಂಭವ ಜಾಸ್ತಿ ಇರುತ್ತೆ. ಸೊ ಜೂನ್ ತದನಂತರ ಬಿತ್ತನೆ ಮಾಡುವ ರೈತರು ಹೆಸರು ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೆಳೆ ಬಂದರೂ ಸಹ ರೋಗ ಕೀಟಕ್ಕೆ ತುತ್ತಾಗಿ ಬೆಳೆ ಹಾನಿಯಾಗುವ ಸಂಭವ ಜಾಸ್ತಿ ಆಗುತ್ತೆ. ಹಾಗೂ ಮತ್ತೊಂದು, ಈ ಕೆಂಪು ಮಣ್ಣಿನಲ್ಲಿ ನಾವು ಎಲ್ಲೆಲ್ಲಿ ಮುಸ್ಕಿನ ಜೋಳ ಬೆಳೀತಾರೋ ಮುಸ್ಕಿನ ಜೋಳ ನಾವು ಜುಲೈ 15 ವರೆಗೂ ಬಿತ್ತನೆ ಮಾಡಬಹುದು. ಸೊ ಜೂನಲ್ಲಿ ಮಳೆ ಬರದೇ ಇದ್ರೆ ಬಿತ್ತನೆ ಮಾಡುವ ರೈತರು ಮುಸ್ಕಿನ ಜೋಳ ಜೊತೆಗೆ ಈ ತೊಗರಿಯನ್ನು ಅಂತರ ಬೆಳೆಯಾಗಿ ಅಂದ್ರೆ ಪ್ರತಿ 5 ಸಾಲುಗಳ ಮೆಕ್ಕೆಜೋಳ ಜೊತೆಗೆ 1 ಅಥವಾ 2 ಸಾಲ ನಾವು ತೊಗರಿಯನ್ನು ಬೆಳೆದರೆ ಇದೊಂದು ಕಾಂಟಿಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತೀವಿ. ಅಂದ್ರೆ ಮುಸ್ಕಿನ ಜೋಳ ಬೆಳೆ ನಮ್ಗೆ ಇಳುವರಿ ಕಡಿಮೆ ಬಂದರೂ ಸಹ ಇದರಲ್ಲಿ ಅಡಿಷನಲ್ ಇಳುವರಿ ಬಂದು ಒಳ್ಳೆ ಇನ್ಕಮ್ ಬರುತ್ತೆ. ಮತ್ತು ಕೆಂಪು ಮಣ್ಣಿನಲ್ಲಿ ನಮ್ಗೆ ಡಬಲ್ ಕ್ರಾಪಿಂಗ್ ಇರೋದಿಲ್ಲ. ಕೆಂಪು ಮಣ್ಣಲ್ಲಿ ಯಾವಾಗ ನಮ್ಗೆ ಹಿಂಗಾರಲ್ಲಿ ಬೆಳೆ ಬೆಳೆದಿಕ್ಕಾಗೋದಿಲ್ಲ. ಸೊ ನಾವು ಇರುವ ಈ ಕೆಂಪು ಮಣ್ಣಿನಲ್ಲಿ ನಮ್ಮ ಬೆಳೆ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಬಹುದು. ಸೊ ಒಂದೇ ಸೀಸನ್ ಅಲ್ಲಿ 2 ಕ್ರಾಪ್ ತಗೊಂಡ್ರೆ ಹೆಚ್ಚು ಇಳುವರಿ ಹೆಚ್ಚು ಲಾಭ ಬರುತ್ತೆ. ಬಟ್ ಕಪ್ಪು ಮಣ್ಣಿನ ನಾವು ಡಬಲ್ ಕ್ರಾಪಿಂಗ್ ಹೋಗ್ಬಹುದು. ಅಂದ್ರೆ ಕಪ್ಪು ಮಣ್ಣಲ್ಲಿ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಕಡಲೆ, ಕುಸುಬೆ ಹಾಗೂ ರವಿ ಸ್ವರ್ಗಮ್ ಅನ್ನೋದು ಬೆಳೀತಾರೆ ಹಿಂಗಾರಲ್ಲಿ. ಬಟ್ ನಮ್ಮ ಮುಂಗಾರಲ್ಲಿ ಈ ಮುಸ್ಕಿನ ಜೋಳ ಬೆಳೆಯುವ ರೈತರು ತೊಗರಿಯನ್ನು ಅಂತರ ಬೆಳೆಯಾಗಿ ಅಥವಾ ನವಣೆಯನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಹಾಗೂ ಈ ತೊಗರಿ ಮತ್ತು ಸಜ್ಜೆ, ಸೂರ್ಯಕಾಂತಿ ನಮ್ಗೆ ಜೂನ್ ತಿಂಗಳಲ್ಲಿ ಮಳೆ ಬರ್ದಿದ್ರೆ ಈ ಜುಲೈ ಅಂತ್ಯದವರೆಗೂ ಸೂರ್ಯಕಾಂತಿಯನ್ನು ನಮ್ಗೆ ಬಿತ್ತನೆ ಮಾಡುವ ಒಂದು ಅವಧಿ ಅನ್ನೋದು ಇರುತ್ತೆ. ಸೂರ್ಯಕಾಂತಿ, ತೊಗರಿ, ನವಣೆ, ಸಜ್ಜೆ ಈ 4 ಬೆಳೆಗಳು ನಾವು ಜೂನ್ ಅಲ್ಲಿ ಮಳೆ ಆಗದಿದ್ದರೆ ತದನಂತರ ಬಿತ್ತನೆ ಮಾಡುವ ಸಹ ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು.
1: ಇದರ ಹಿಂದಿನ ಪ್ರಶ್ನೆಯ ಮುಂದುವರೆದ ಭಾಗವಾಗಿ, ಒಂದು ವೇಳೆ ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಆದಾಗ ರೈತರು ಅನುಸರಿಸಬೇಕಾಗಿರುವಂತಹ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಕ್ರಮಗಳು ಯಾವ್ಯಾವಾಗಿರುತ್ತವೆ?
0: ಅಂದ್ರೆ ಫಸ್ಟ್ ಮಳೆ ಬರುತ್ತೆ, ಅದಾದ್ಮೇಲೆ ಬ್ರೇಕ್ ಕೊಡುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮುಖ್ಯವಾಗಿ. ಸೊ ಫಸ್ಟ್ ಮಳೆ ಬಂದಾಗ ಅಂತ ಸಮಯದಲ್ಲಿ ನಾವು ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಅಂದ್ರೆ ಚೌಕು ಮಡಿಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಸೊ ಫಸ್ಟ್ ಮಳೆ ಯಾವಾಗ ಆಗುತ್ತೋ ಆ ಮಳೆ ನಮ್ಗೆ ಕೊಚ್ಕೊಂಡು ಹೋಗೋದಿಲ್ಲ. ಸೊ ಬಿದ್ದ ನೀರು ಅಲ್ಲೇ ಹಿಂಗ್ ಬಿಟ್ಟು ತದನಂತರ ಯಾವಾಗ ನಮ್ಗೆ ಬರ ಬರುತ್ತೋ ಆ ತಿಂಗಳಿನಲ್ಲಿ ಸೊ ಆ ತೇವಾಂಶವನ್ನು ನಮ್ಗೆ ಆ ಬೆಳೆಗೆ ಒದಗಿಸಬಹುದು. ಒದಗಿಸ್ಕೊಂಡು ನಮ್ಮ ಬೆಳೆ ಒಂದು 15-20 ದಿನಗಳು ಡ್ರೈ ಸ್ಪೆಲ್ ಬಂದಾಗ ನೀವು ಹೇಳಿದ್ರಲ್ಲ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ದರೆ ಸೊ ಅಂತ ಸಮಯದಲ್ಲೂ ಸಹ ನಾವು ಆ ಬೆಳೆ ಆ ತೇವಾಂಶ ಮಳೆ ಆಗದ ಬರವನ್ನು ಸಹ ತಡೆದು ನಿಂತುಕೊಳ್ಳುತ್ತೆ. ಹಾಗೂ ಬಿತ್ತನೆ ಮಾಡುವ ಮೊದಲು ಬೀಜವನ್ನು ಗಟ್ಟಿಗೊಳಿಸಿ 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಬೀಜವನ್ನು 1 ಗಂಟೆ ಕಾಲ ನೆನೆಸಿ ಅದಾದ ನಂತರ 6 ಗಂಟೆಗಳ ಕಾಲ ನೆಲ್ಲಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದರೆ ಸೊ ಇದನ್ನ ಹಾಗೆ ಬೀಜ ಗಟ್ಟಿಗೊಳಿಸಿದರೆ ಆ ಬಿತ್ತನೆ ಬೀಜಕ್ಕೆ ಆ ಬರ ತಡೆದುಕೊಳ್ಳುವ ಶಕ್ತಿಯನ್ನು ಸಿಗುತ್ತೆ. ಸೊ ಬರ ಬಂದಾಗ ಅದು ತಡೆದು ನಿಲ್ಲುತ್ತೆ. ಮತ್ತೊಂದು ಪ್ರಮುಖ ಪದ್ಧತಿ ಅಂದರೆ ಬಿತ್ತನೆ ಮಾಡುವಾಗ ಹುಸಿ ಸಾಲು ಅಂದ್ರೆ ಕನ್ಸರ್ವೇಷನ್ ಫರೋ ಅಂತೀವಿ. ಪ್ರತಿ 4-5 ಸಾಲುಗಳೊಮ್ಮೆ ಹೆಸರು ಬಿತ್ತನೆಯಲ್ಲಿ ನಮ್ಗೆ ಕನ್ಸರ್ವೇಷನ್ ಫರೋ ಒಂದು ಹುಸಿ ಸಾಲು ಬಿಟ್ಟು ಅದನ್ನ ನಾವು ಫರೋ ಆಗಿ ಮಾಡ್ಕೋಬೇಕು. ಸೊ ಬಿದ್ದ ಮಳೆ ನೀರು ಆ ಫರೋ ಅಲ್ಲಿ ಹಿಂಗ್ ಬಿಟ್ಟು ಅದು ಕೊಚ್ಕೊಂಡು ಹೋಗೋದಂಗೆ ನಮ್ಮ ಭೂಮಿಯಲ್ಲೇ ಇದ್ದು ಬರದ ಸಮಯದಲ್ಲಿ ಆ ತೇವಾಂಶವನ್ನು ನಮ್ಗೆ ಬೆಳೆಗೆ ಒದಗಿಸುತ್ತೆ.
1: ಈ ಒಂದು ಕಡಿಮೆ ಮಳೆ ಆಗುವ ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಅಂತರ್ ಬೆಳೆಯ ಪದ್ಧತಿಗಳು ಯಾವ ಅಂತೀರಿ? ಹಾಗೂ ಅವುಗಳನ್ನ ಬೆಳೆದ್ರೆ ಏನ್ ಲಾಭ ಆಗುತ್ತೆ ರೈತರಿಗೆ?
0: ಒಳ್ಳೆ ಮಳೆ ಆದ್ರೆ ನಮ್ಗೆ ಏಕ ಬೆಳೆ ಪದ್ಧತಿ ಜಾಸ್ತಿ ನಮ್ಗೆ ಪ್ರಚಲಿತ. ಆದರೆ ಕಡಿಮೆ ಮಳೆ ಪರಿಸ್ಥಿತಿಯಲ್ಲಿ ಇಂಟರ್ ಕ್ರಾಪಿಂಗ್ ಅಂತೀವಿ, ಅಂತರ ಬೆಳೆ ಅಂದ್ರೆ ಅದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ. ಒಂದು ಬೆಳೆ ಹೋದ್ರೂ ಸಹ ಮತ್ತೊಂದು ಬೆಳೆಯಿಂದ ನಮ್ಗೆ ಇಳುವರಿ ಮತ್ತು ಲಾಭ ಪಡುತ್ತೆ ಅಂತ ಹೇಳಿ ಕಡಿಮೆ ಆಗುವ ಒಣ ಬೇಸಾಯದಲ್ಲಿ ಇಂಟರ್ ಕ್ರಾಪಿಂಗ್ ಅಥವಾ ಅಂತರ ಬೆಳೆಯನ್ನು ರೆಕಮೆಂಡ್ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಶೇಂಗಾ ಏಕ ಬೆಳೆಯಲ್ಲಿ ಬೆಳೀತಾರೆ. ಸೊ ಅದರ ಬದಲಾಗಿ ಸೊ ಕಡಿಮೆ ಮಳೆ ಆಗುವ ಸಂಭವದ ಸಂದರ್ಭದಲ್ಲಿ ಶೇಂಗಾದ ಜೊತೆಗೆ ತೊಗರಿಯನ್ನು ಪ್ರತಿ 7 ಅಥವಾ 11 ಸಾಲುಗಳ ಶೇಂಗಾದ ಜೊತೆಗೆ ಒಂದು ಸಾಲು ತೊಗರಿಯನ್ನು ಬೆಳೆದರೆ ಇದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ನಮ್ಗೆ ಅಡಿಷನಲ್ ಇನ್ಕಮ್ ಅಥವಾ ಶೇಂಗಾ ಬೆಳೆ ನಮ್ಗೆ ಕಡಿಮೆ ಮಳೆ ಆದಾಗ ತೊಗರಿಯಿಂದ ನಮಗೆ ಒಳ್ಳೆ ಇಳುವರಿ ಅಥವಾ ಒಳ್ಳೆ ಇನ್ಕಮ್ ಅನ್ನೋದು ಸಿಗುತ್ತೆ. ಅಂದ್ರೆ ನಥಿಂಗ್ ಇಸ್ ಬೆಟರ್ ದೆನ್ ಸಮಥಿಂಗ್. ಅಂದ್ರೆ ಒಂದು ಬೆಳೆ ಇಲ್ಲದೆ ಇದ್ರೂ ಇನ್ನೊಂದು, ಒಂದೇ ಬೆಳೆ ನಮ್ಗೆ ಹಾನಿ ಆದ್ರೂ ಸಹ ಇನ್ನೊಂದು ಬೆಳೆಯಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಲಾಭ ಅನ್ನೋದು ಪಡಿಬಹುದು. ಮತ್ತೊಂದು ಆಗ್ಲೇ ಹೇಳಿದಂಗೆ ನಂಗೆ ಗೋವಿನ ಜೋಳ ಜೊತೆಗೆ ತೊಗರಿಯನ್ನು ಪ್ರತಿ 5 ಸಾಲುಗಳಿಗೆ 1 ಸಾಲು ಅಥವಾ 2 ಸಾಲು ತೊಗರಿ ಬೆಳೆ ಹಾಗೂ ನವಣೆ ಬೆಳೆಯನ್ನು ಸಹ ನಾವು ಅಂತರ್ ಬೆಳೆಯಾಗಿ ಬೆಳಿಬಹುದು. ಹಾಗೂ ಹೆಸರು ಮತ್ತು ತೊಗರಿಯನ್ನು ಸಹ ಅಂತರ್ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆಯಲ್ಲಿತ್ತು ಮೊದಲು, ಬಟ್ ಕಡಿಮೆ ಆಗಿದೆ. ಸೊ ಹೆಸರು ಪ್ಲಸ್ ತೊಗರಿಯನ್ನು ನಾವು ಅಂತರ ಬೆಳೆಗೆ ಸಹ ನಾವು ಬೆಳೆಯಬಹುದು. ಸೊ ಯಾವುದೇ ಅಂತರ ಬೆಳೆ ಪದ್ಧತಿ ಆಗಲಿ ಅದೊಂದು ಕ್ರಾಪ್ ಇನ್ಶೂರೆನ್ಸ್. ನಮ್ಗೆ ಹೇಗೆ ನಮ್ಗೆ ಕ್ರಾಪ್ ಫೇಲ್ ಆದಾಗ ನಮ್ಗೆ ಸರ್ಕಾರದಿಂದ ಇನ್ಶೂರೆನ್ಸ್ ಸ್ವಲ್ಪ ದುಡ್ಡು ಸಹಾಯ ಬರುತ್ತೋ ಅದೇ ರೀತಿ ನಮ್ಮ ಭೂಮಿಯಿಂದನೇ ನಮ್ಗೆ ಸಿಗುವ ಒಂದು ಇನ್ಶೂರೆನ್ಸ್ ತರ. ಅಂದ್ರೆ ಒಂದು ಬೆಳೆ ಫೇಲ್ ಆದರೆ ಮತ್ತೊಂದು ಬೆಳೆಯಿಂದ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರೋ ಹಾಗೆ ಅಂತರ ಬೆಳೆಯನ್ನು ನಾವು ಕಡಿಮೆ ಆಗುವ ಸಂದರ್ಭಗಳಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ.
1: ಮೇಡಮ್, ಈಗ ಜುಲೈ ತಿಂಗಳಲ್ಲಿ ಬೈ ಚಾನ್ಸ್ ಮಳೆ ಆಗದಿದ್ರೆ ಕೈಗೊಳ್ಳಬೇಕಾದ ಪರ್ಯಾಯ ಬೆಳೆಗಳು ಯಾವ್ಯಾವ ಅಂತೀರಿ?
2: ಈಗಾಗಲೇ ಚೇತನ್ ಬಾಬು ಅವರು ಹೇಳಿದ್ರು ನಮ್ಗೆ ಸೂರ್ಯಕಾಂತಿ, ಮೆಕ್ಕೆಜೋಳ, ನವಣೆ, ಸಜ್ಜೆ ಬರ್ತದೆ. ಆದಷ್ಟು ನಾವು ರೈತರು ಅಂತರ ಬೆಳೆಗೆ ನಾವು ಒತ್ತು ಕೊಟ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಈಗಾಗಲೇ ಎಲ್ ನಿನೋ ಇಫೆಕ್ಟು, ಮಳೆ ಕೊರತೆ, ಇದು ದಿನನಿತ್ಯ ನಾವು ಪೇಪರು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದಕ್ಕಾಗಿ ನಾವೇ ಈಗ ತಯಾರಿ ಮಾಡ್ಕೊಳ್ಳೇಬೇಕು ರೈತ ಬಾಂಧವರು. ನಾವು ಅದ್ರ ಜೊತೆಗೆ ಎಳ್ಳನ್ನು ಹಾಕ್ಬೋದು ಅಂತ ತೊಗರಿ ಬೆಳೆಯುವಂತ ರೈತರು ಎಳ್ಳನ್ನು ನೀವು ಮಧು ಸಾಲಿನಲ್ಲಿ ತಲ್ಮೇರ್ ಸಾಲು ಅಂತ ಇಲ್ಲಂತಾರೆ, ಅದನ್ನ ಹಾಕೋಬಹುದು. ಅದಕ್ಕಾಗಿ ನಮ್ಮ ಇಲಾಖೆಗಳು ನಾವು ಡೆಮಾನ್ಸ್ಟ್ರೇಷನ್ಗೆ ಈ ಸಾರಿ ಪ್ರತ್ಯಕ್ಷತೆಗೆ ಹಮ್ಮಿಕೊಳ್ಳೋರಿದ್ದೀವಿ. ಇಂಟ್ರೆಸ್ಟೆಡ್ ರೈತರು ಯಾರು ಬೆಳಿಬೇಕು ಅಂತಿದ್ದೀರಿ, ತೀರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಬೇಕು. ಜೊತೆಗೆ ಈಗ ವಿಜ್ಞಾನಿಗಳು ಹೇಳಿದಂಗೆ ಶೇಂಗಾ ಜೊತೆಗೆ ನಾವು ಮೇಜು, ಶೇಂಗಾ ಜೊತೆ ತೊಗರಿ, ತೊಗರಿ ಹೆಸರು, ದೆನ್ ತೊಗರಿ ಸಜ್ಜೆನು ಬೆಳೀತಾರೆ. ಪ್ರಾಕ್ಟೀಸ್ ಈ ಭಾಗದಾಗ ಇಲ್ಲ, ನಮ್ಮ ಬಿಜಾಪುರ, ಬಾಗಲಕೋಟೆ ಅಂಡ್ ಯಾದಗಿರಿ ಭಾಗದಲ್ಲಿ ಅದು ಪ್ರಾಕ್ಟೀಸ್ ಇದೆ. ಬಟ್ ಅದ್ರದ್ದು ಲಾಭನೂ ಪಡೆದಿದ್ದಾರೆ. ಸ್ವಲ್ಪ ರೆಗ್ಯುಲರ್ ಪ್ರಾಕ್ಟೀಸ್ ಗಿಂತ ಹಳೆ ಪ್ರಾಕ್ಟೀಸ್ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಹಳೆ ಪ್ರಾಕ್ಟೀಸ್ ಅನ್ನ ಸ್ವಲ್ಪ ಮತ್ತೆ ಮರುಕಳಿಸಿದ್ರೆ ನನ್ಗೆ ಅನ್ಸಿದ ಮಟ್ಟಿಗೆ ಈ ಬಾರಿ ಏನು ಮಳೆ ಅಭಾವ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೊಂದು ಪರ್ಯಾಯ ಆಗಿ ನಮ್ಗೆ ದಾರಿ ಅನ್ಕೊಂಡಿದ್ದೀನಿ. ಕಾರಣ ರೈತ ಬಾಂಧವರು ಈ ಅಂತರ್ ಬೆಳೆಗೆ ಒತ್ತು ಕೊಡ್ರಿ ಅಂತ ಕೇಳ್ತೀವಿ.
1: ಮೇಡಮ್, ಇದುವರೆಗೆ ಅಂತರ್ ಬೆಳೆ ಮತ್ತು ಪರ್ಯಾಯ ಬೆಳೆಗಳನ್ನ ಬೆಳೆದಾಗ ಅದು ವಿಮೆ ಆಗಿ ರೈತರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಬರ ಪರಿಸ್ಥಿತಿಯಲ್ಲಿ ಅಥವಾ ಮಳೆ ಅತಿ ಹೆಚ್ಚಾದ ಸಂದರ್ಭದಲ್ಲಿ ರೈತರು ಬೆಳೆಯ ವಿಮೆಯನ್ನ ಯಾವ ರೀತಿಯನ್ನ ಲಾಭ ಪಡೆಯಬಹುದು?
2: ಇಲ್ಲಿವರೆಗೆ ನಮ್ಮ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಗ್ಗೆ ಬಹಳಷ್ಟು ಮಾಹಿತಿ ಅದ ಇಲ್ಲ ಅನ್ನಲ್ಲ. ಆದ್ರೂ ಈ ಬಾರಿ ಈ ಏನು ಬಿತ್ತನೆ ಪ್ರಾರಂಭ ಆಗಿರ್ತದೆ, ಬೆಳೆ ವಿಮೆದು ಅಡ್ವರ್ಟೈಸ್ಮೆಂಟ್ ಬರ್ತದೆ ಇನ್ನೊಂದು 1 ವಾರದಲ್ಲಿ ಬರ್ತದೆ. ರೈತರು ಬಿತ್ತಬೇಕಂತಿರ್ತಾರೆ, ಬಿತ್ತನೆ ಮಾಡೋದು ಆಗೋದಿಲ್ಲ, ಆ ಹಂತದವರು ಬೆಳೆ ವಿಮೆ ಮಾಡ. ಆದರೆ 75% ಅಷ್ಟು ಕ್ಷೇತ್ರ ಬಿತ್ತನೆ ಆಗಿರಬಾರ್ದು ಅವಾಗ. ಆ ಒಂದು ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಇದ್ದಾಗ, ಪಂಚಾಯತಿಗೆ ಅಂದರೆ ಐಯು ಅಂತೇವೆ, ಇನ್ಸೂರೆನ್ಸ್ ಯೂನಿಟ್ಸ್ ಅಂತೀವಿ, ಅಲ್ಲಿ 75% ಅಷ್ಟು ಸೋಯಿಂಗ್ ಆಗದೆ ಇದ್ದಾಗ ಅವರಿಗೆ ಅದು ಬೆನಿಫಿಟ್ ಬರ್ತದೆ. ಜೊತೆಗೆ ಇನ್ನು ಪ್ರಕೃತಿ ವಿಪೋಕ ಆದಾಗ ಅದನ್ನು 48 ತಾಸಿನಾಗ ರೈತರು ನನ್ನ ಬೆಳೆ ಹಾಳಾಗಿದೆ ಅಂತ ಹೇಳಿ ಅಲ್ಲಿಂದ ಹೇಳಿ ಆದರೆ 48 ತಾಸಿಂದ 72 ತಾಸು ಅಂದರೆ 3 ದಿನ ಅಥವಾ 5 ದಿನದ ಗ್ಯಾಪ್ ಅಂದ್ಕೊಂಡು, ಅಷ್ಟರಲ್ಲಿ 72 ತಾಸಲ್ಲಿ ಇನ್ಸೂರೆನ್ಸ್ ಕಂಪ್ನಿಯವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. ಹೋದ ಬಾರಿ ಲಾರ್ಜ್ ಸ್ಕೇಲಲ್ಲಿ ಬಾ ಆಯಿತು ಈ ನಮ್ಮ ಹೆಸರು ಬೆಳೆ. ಸೊ ಅವಾಗ ಈ ರ್ಯಾಂಡಮ್ ಸರ್ವೆ ಮಾಡಿ ಅದನ್ನ ಕನ್ಕ್ಲೂಷನ್ಗೆ ಬಂದರು ಈ ಥರ. ಆಮೇಲೆ ಇನ್ನೊಂದು, ಈ ಬೆಳೆ ಬೆಳೆದಿರ್ತಾರೆ, ಹಾರ್ವೆಸ್ಟ್ ಆಗಿರ್ತದೆ, ಒಣಗಿ ಹಾಕಿರ್ತಾರೆ, ಒಣಗಿ ಹಾಕಿದ ಪಿರಿಯಡ್ 14 ದಿವಸ ಪಿರಿಯಡಲ್ಲಿ ಅದೇನೋ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಒಳಗಾಯ್ತಂದ್ರೆ ಅಲ್ಲೂ ನಿಮಗೆ ವಿಮೆ ಬರ. ಇದೆಲ್ಲ ಜೊತೆಗೆ ಒಟ್ಟಾರೆ ಬೆಳೆ ಬಂತು, ಎಲ್ಲಾನು ಆಯಿತು, ಆದರೆ ಇಳುವರಿ ಪ್ರಮಾಣ ಕಡಿಮೆ ಆಯಿತು. ಆ ಇಳುವರಿಯ ಕಂಟಿನ್ಯೂಸ್ ಬೆಸ್ಟ್ ಒಳ್ಳೆ 5 ವರ್ಷದ ಆವರೇಜ್ ತಗೋತಾರೆ, ಒಟ್ಟಾರೆ ಆಗಿ ತಗೊಳ್ಳಲ್ಲ, ಬೆಸ್ಟ್ ಆವರೇಜ್. ಅಂದ್ರೆ ಒಂದೆರಡು ಬರಗಾಲ ಬಂದಿರ್ತವೆ ಅಥವಾ ಒಂದು ಮಳೆ ಹೆಚ್ಚಾಗಿರ್ತದೆ ಅವನ್ ಬಿಡ್ತಾರೆ. ಅವಾಗ ನೋಡಿದಾಗ ಏನ್ ಇಳುವರಿ ಈ ವರ್ಷದ ಬಂದಿರ್ತದೆ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಪ್ರಕಾರ 5 ವರ್ಷದ ಏನ್ ಸರಾಸರಿಕ್ಕಿಂತ ಕಡಿಮೆ ಇದ್ದಾಗ ಆ ಪರ್ಸೆಂಟೇಜ್ ಮೇಲೆ ಶಾರ್ಟ್ ಫಾಲ್ ಅಂತೇಳಿ ಇದು ಹೇಳ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ನಾವು ವಿಚಾರಗೋಷ್ಠಿಗಳಾಗ್ಯಾವೆ, ತರಬೇತಿಗಳಾಗ್ಯಾವೆ, ರೈತರುಗಳನ್ನೂ ಇದ್ರ ಬಗ್ಗೆ ವಿಷಯ ಮನದಟ್ಟನೆ ಅದ. ಇದ್ರ ಲಾಭ ಈ ಬಾರಿನು ತಗೊಳ್ಬೇಕಾದ್ರೆ ಮಳೆ ಆಗಲ್ಲ ಅಂತ ಈಗ ಇದೇ ಇದರಲ್ಲಿ 3-4 ಬಾರಿ ಹೇಳಿದ್ವಿ. ಹೌದಾ? ಅದಕ್ಕೆ ಈಗ ಅದ್ರ ಬಗ್ಗೆ ನಾವು ಮುಂದಿನ ವಾರದಾಗ ಮಾಹಿತಿ ಕೊಡ್ತೀವಿ, ಪೇಪರ್ನಲ್ಲೆಲ್ಲ ಪ್ರಚಾರ ಕೊಡ್ತೀವಿ, ಅದನ್ನ ಲಾಭ ಪಡಿಬೇಕು.
3: ನಾನು ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳಿಗೆ ಈ ಪರ್ಯಾಯ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನ ಕೊಡಿ.
2: ಈಗ ಯಾವುದೇ ಬೆಳೆ ಬೆಳಿಬೇಕಂದ್ರೆ ಎಲ್ಲ ಪೋಷಕಾಂಶಗಳ ಅಗತ್ಯತೆ ಇದೆ ಅಂತ ಪ್ರಾರಂಭದಲ್ಲೇ ಹೇಳಾಯ್ತು. ನಾವು ಬರೀ ಯೂರಿಯಾ ಡಿಎಪಿ ಅಂತ ಅಷ್ಟೇ ಹೋಗ್ಬಿಟ್ರೆ ನಮ್ ಕಾಳು ಕಟ್ಟೋದು ಅಥವಾ ಎಣ್ಣೆ ಕಾಳದಾಗ ಎಣ್ಣೆ ಪ್ರಮಾಣ ಇದು ಹೆಚ್ಚಾಗೋದಿಲ್ಲ. ಆಮೇಲೆ ಅದರಲ್ಲಿ ಒಂದು ಪೊಟ್ಯಾಶ್ ಒಂದು ಕೊರತೆ ಆಗ್ಬಿಡ್ತದೆ. ಡಿಎಪಿ ತಗೊಂಡ್ರೆ ಪೊಟ್ಯಾಶ್ ಇರೋದಿಲ್ಲ, ಯೂರಿಯಾ ತಗೊಂಡ್ರೆ ನಿಮ್ಗೆ 2 ಪೋಷಕಾಂಶಗಳು ರಂಜಕ ಆ್ಯಂಡ್ ಪೊಟ್ಯಾಶ್ ಸಿಗೋದಿಲ್ಲ. ಆದರೆ ದರ ಒಂದೇ ನೋಡ್ಬಿಟ್ಟು ರೈತರು ನಮ್ಗೆ ಅಫೋರ್ಡೆಬಲ್ ಆಗೋದಿಲ್ಲ ಅಂತೇಳಿ ಒಂದಕ್ಕೆ ತೂಗ್ಬೀಳಾರ್ದೆ ಈಗ ಹೇಳಿದೆ ಸಂಯುಕ್ತ ಗೊಬ್ಬರಗಳಾದ 20/20/13 ಅದರಲ್ಲಿ ಗಂಧಕ ಇರ್ತದೆ, ಅದ್ರ ಜೊತೆಗೆ 15/15/15 ಇದೆ, 10/26/26 ಇದೆ, 12/32/16 ಇದೆ. ನಮ್ಮ ಜಿಲ್ಲೆಗಳಿಗೆ 14/35/14 ಬರ್ತದ, 17/17/17 ಇದೆ, ಮತ್ತೆ 9/24/24 ಇದೆ, 16/23/0 ಈ ತರ ಬೇರೆ ಬೇರೆ ಈ ಸಂಯುಕ್ತ ಗೊಬ್ಬರಗಳಿದಾವೆ. ಇವನ್ ಬಳಕೆ ಮಾಡ್ಕೋಬೇಕು, ಬಳಕೆ ಮಾಡ್ಕೊಂಡ್ರೆ ಬೆಳೆಗಳ ಬೆಳವಣಿಗೆಗೆ ಮತ್ತು ಇಳುವರಿಗೆ ಬೆಳೆ ಏನೋ ಬೆಳೀತದೆ, ಯೂರಿ ಹಾಕಿದಾಗ ಬೆಳೆ ಬೆಳೀತದ, ಹಸಿರಾಗಿ ಕಾಣ್ತದೆ, ಹಸಿರು ಕಂಡ ತಕ್ಷಣ ಅದು ಇಳುವರಿಗೆ ಅದರದ್ದು ಏನು ಕೊಡ್ತದ ಅಂತಲ್ಲ. ನಮಗೆ ಬೇಕಾಗೋದು ಇಳುವರಿಗೆ ರಂಜಕ ಆ್ಯಂಡ್ ಮತ್ತು ಪೊಟ್ಯಾಶ್ ಬೇಕು. ಅಂದರೆ ಬೆಳವಣಿಗೆ ಸ್ಟಾರ್ಟಿಂಗ್ ಬೆಳಕ್ಕೆ ನಮಗೆ ಸಾರಜನಕ ಬೇಕು. ಮತ್ತು ಇನ್ನೂ ಒಂದು, ಒಂದೇ ಒಂದು ಸಂಸ್ಥೆ ತಂದ್ಬೇಡ, ಒಂದೇ ಒಂದು ಕಂಪ್ನಿ ತಂದ್ಬೇಡ್ರಿ, ಎಲ್ಲ ಪ್ರಾಡಕ್ಟ್ಸಾಗಿ. ಅಂದರೆ ಈಗ DAP ತಗೋತೀರಾ, ಬೇರೆ ಬೇರೆ ಕಂಪ್ನೀಸ್ ಇರ್ತದೆ, 10/26 ಇರ್ತದೆ, 20/20/13 ಇದೆ, ಬೇರೆ ಬೇರೆ ಸಂಸ್ಥೆ ಬೇರೆ ಬೇರೆ ಕಂಪ್ನಿದಲ್ಲೂ ಅದರಲ್ಲಿರುವಂಥ ಕಂಟೆಂಟ್ ಸೇಮ್ ಇರ್ತದೆ. ಅದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಎಲ್ಲ ಪ್ರತಿ ಒಂದು ಶಾಪನ್ನು ನಾವು ವರ್ಷದಲ್ಲಿ 1 ಬಾರಿಯಾದ್ರೂ ವಿಸಿಟ್ ಮಾಡಬೇಕು, ಅಲ್ಲಿ ಮಾದರಿ ತೆಗೆದು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಂತ ನಮಗೂ ಟಾರ್ಗೆಟ್ ಇದೆ. ನಮ್ಮಲ್ಲಿ 29 ಫೆಕ್ಟರ್ಸ್ ಇದ್ದೀವಿ, ಬೀಜ ರಸಗೊಬ್ಬರ ಕೀಟನಾಶಕಗಳ ಪರಿವೀಕ್ಷಕರಿದ್ದೀವಿ, ಅವರು ಈ ಸ್ಯಾಂಪಲ್ಸ್ ತೆಗೆದು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡ್ತಾರೆ. ರೈತರಿಗೆಲ್ಲ ಡೌಟ್ ಬಂದರೆ ಅವರು ನಮಗೆ ಹೇಳಿದಲ್ಲಿ ಇಮಿಡಿಯೇಟ್ ಆಗಿ ಸ್ಯಾಂಪಲ್ ಕಳಿಸಿ ಶೀಘ್ರದಲ್ಲಿ ಅದರ ಅಂದರೆ ಅದಕ್ಕೆ ಅರ್ಜೆಂಟ್ ಅಂತ ಬರೀತೀವಿ, ಬರೆದು ಕಳಿಸಿ ಸ್ಯಾಂಪಲ್ ಅನಾಲಿಸಿಸ್ 3 ಡೇಸ್ನಾಗ ಮಾಡಿಕೊಡ್ತಾರೆ. ಹಂಗೇನಾರ ಇತ್ತಂದರೆ ನೀವು ನಮ್ಮ JD ಆಫೀಸ್ಗೋ ಅಥವಾ ಉಪಕೃಷಿ ನಿರ್ದೇಶಕರ ಕಚೇರಿ ಗದಗ ಇದೆ, ರೋಣಕ್ಕಿದೆ, ಅಲ್ಲದೆ ತಾಲೂಕಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯಾಲಯ ಇದಾವೆ, ಅಲ್ಲೂ ನೀವು ಭೇಟಿ ಕೊಟ್ಟು ಈ ನಿಮ್ಮ ತಮ್ಮ ಏನಾರ ಸಮಸ್ಯೆಗಳಿದ್ದರೆ ಅಥವಾ ಈ ಬಗ್ಗೆ ಗೊಬ್ಬರ ಬಗ್ಗೆ ಯಾವ ಸಂಶಯ ಇತ್ತಂದರೆ ನೀವು ತಿಳಿಸ್ಬೋದು.
3: ಮೇಡಮ್, ಈಗ ನಾವು ರೈತರಿಗೆ ಮುಖ್ಯವಾಗಿ ಈ ಸಮತೋಲನ ರಸಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳ್ತೀವಿ. ನಾವು ಕ್ಷೇತ್ರ ಭೇಟಿಗೆಲ್ಲ ಹೋದಾಗ ನಾವು ಯುವಕರನ್ನ ಮತ್ತು ಉತ್ಸಾಹಿಗಳನ್ನ, ನಾವು ಕೆಲವೊಬ್ರು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡವ್ರನ್ನ ನಾವು ಕಂಡಿದ್ದೀವಿ. ಈ ಒಂದು ನೈಸರ್ಗಿಕ ಕೃಷಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ರೈತರು ಅಳವಡಿಸಿಕೊಳ್ಬೇಕಂದ್ರೆ ಯಾವ ರೀತಿ ಅದನ್ನ ಅವರು ಅಳವಡಿಸಿಕೊಳ್ಬೇಕು ಅಂತೀರಿ?
2: ತಮ್ಗೆ ಗೊತ್ತಿರುವಂಗೆ ತಮ್ಮಿಂದನ ವಿಜ್ಞಾನಿಗಳಿಂದ ಕೊಟ್ಟಿಗೆ ಗೊಬ್ಬರ ಬಿಡುವಂತೆ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಹಿಂದಿನಿಂದ ನಮ್ಮ ಹಿರಿಯರು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಅವಾಗ ನಮಗೆ ಏನು ಸ್ವತಂತ್ರ ಆದ ಕೂಡ ನಮ್ಮ ಆಹಾರ ಕೊರತೆ ಆಗಿತ್ತು, ಅದನ್ನ ನೀಗಿಸಕ್ಕೆ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ ಅಷ್ಟೇ ಹಾಕ್ರಿ ಅಥವಾ ಬಳಸ್ರಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಏನಿತ್ತು, ದಿನದಿನಕ್ಕೆ ಮನೆಯಲ್ಲಿ ಈ ದನಕರುಗಳು ಕಡಿಮೆ ಆದವು. ದನಕರುಗಳು ಕಮ್ಮಿ ಆದ್ಮೇಲೆ ಅದನ್ನು ಹೊರಗಿನಿಂದ ಕೊಂಡು ತಂದು ಹಾಕೋದು ಅಷ್ಟು ಸುಲಭದ ಮಾತಾಗಲಿಲ್ಲ. ಕಾರಣ ರೈತರು ರಾಸಾಯನಿಕ ಗೊಬ್ಬರಗಳಿಗೆ ನೆಚ್ಚಿಕೊಂಡ್ಬಿಟ್ರು. ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿಯಾಗಿ ನೀರು ಅತಿ ಹಾಯಿಸೋದ್ರಿಂದ ಭೂಮಿ ಹಾಳಾಗ್ತಾ ಬಂತಾ ಇದೆ. ಅದನ್ನ ಮನದಟ್ಟು ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯವರು ಎಲ್ಲ ಸಭೆಗಳು ಹೇಳ್ತಾ ಇದ್ದಾರೆ, ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ರಿ, ಅಂದ್ರೆ ಸಮತೋಲಿತವಾಗಿ ವಿವೇಚನೆಗೆ ಒಳಪಟ್ಟು ಮಾಡ್ರಿ, ಹೆಚ್ಚೆಚ್ಚು ಬಳಸಬೇಡ್ರಿ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನ ಹೆಚ್ಚು ಬಳಸಬಾರ್ದು, ಆ ಇಳುವರಿ ಪ್ರಮಾಣನು ಹಂಗೆ ಬರ್ಬೇಕು ನಮ್ಗೆ. ಯಾಕಂದ್ರೆ ನಾವು ಮತ್ತೆ ಬೇರೆ ದೇಶದ ಕೈಗೆ ಕೈಗೊಡುವಂತದಾಗಿಲ್ಲ, ಭಾರತ ಬಹಳ ಸ್ವಾವಲಂಬನೆ ಆಗಿದೆ. ಸೊ ಅದನ್ನೇ ನಾವು ಸ್ವಾವಲಂಬನೆಯನ್ನ ಆಹಾರ ಉತ್ಪಾದನೆಯಲ್ಲೂ ಮುಂದುವರಿಸ್ಕೋಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಇನ್ನೊಂದು ಪರ್ಯಾಯ ದಾರಿ ನೈಸರ್ಗಿಕ ಕೃಷಿ. ಈ ಲಾಸ್ಟ್ ಟೈಮ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಕೀಟನಾಶಕ ಬಳಸದೆ ಸಂಪೂರ್ಣವಾಗಿ ಪ್ರಕೃತಿಯ ನಿಮ್ಮದ ಆಧಾರ ಮೇಲೆ ಏನು ಲಭ್ಯತೆ ಇದಾವ ಅದನ್ನ ಬಳಸ್ಕೊಂಡು, ನಾವು ಬಳಸೋದು ಎರೆಹುಳು ಗೊಬ್ಬರ ಬಳಸ್ತೀವಿ, ನೆನ್ನೆ ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ, ಅದಲ್ಲದೆ ಜೀವಾಮೃತ ಮಾದರಿಯಲ್ಲಿ ಅದನ್ನ ಭೂಮಿಗೆ ಕೊಟ್ಟು ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡ್ತಾ ಇದೆ. ಜೊತೆಗೆ ಬೀಜಗಳಿಗೆ ಬೀಜೋಪಚಾರ ಬೀಜಾಮೃತ ಬಳಸ್ಕೊಂಡು ಬೀಜ ಉಪಚಾರ ಮಾಡೋದ್ರಿಂದ ಏನು ಬೀಜಕ್ಕಾಗುವಂತ ತೊಂದರೆ, ಬೀಜದೇನು ಬಿತ್ತಾದ್ಮೇಲೆ ನಮ್ಗೇನು ಹಾಳಾಗಬಾರ್ದು ಅದನ್ನ ತಡೆಗಟ್ಕೊಂಡು ಅದನ್ನ ಕಠಿಣಗೊಳಿಸ್ಕೋದ್ರ ಜೊತೆಗೆ ಈ ಬೀಜಾಮೃತದ ರೋಲ್ ಇದೆ. ಮತ್ತೆ ಚೇತನ್ ಬಾಬು ಅವ್ರು ಹೇಳಿದ್ರು, ಏನ್ ನಿಮ್ಮ ಟ್ರ್ಯಾಶ್ ಇರ್ತದ ಈ ಮೆಕ್ಕೆಜೋಳದಿರ್ಕೊಳ್ಳಿ ಜೋಳದಿರ್ಲಿ ಅದನ್ನ ಸುಡ್ಲಾರ್ದೆ ಅದನ್ನ ಭೂಮಿಗೆ ಸೇರಿಸ್ಬೇಕು ಅಂತ. ಸೊ ಅಷ್ಟೇ ಅಲ್ಲದೆ ನಾವು ಸೆಣಬು ಬಳಿಲಿ ಡೆಂಚಾ ಬಳಿಲಿ ಅಥವಾ ಗ್ಲಿರಿಸಿಡೆ ಇರ್ಕೊಳ್ಳಿ ಗೊಬ್ಬರ ಗಿಡ, ಅಲ್ಲದೆ ಹುಲ್ಗಿಲ ಗಿಡ ಏನಿರ್ತಾವ ಇದ್ರ ಎಲೆಗಳನ್ನ ಬೆಳೆ ಬೆಳೆದಾದ್ಮೇಲೆ ಉಳಿಯುವಂತ ಉಳಿಕೆಗಳನ್ನ ಹಾರ್ವೆಸ್ಟ್ ಮಾಡಿ ನಮ್ಗೇನ್ ತೆನೆ ತಕೋತೀವಿ ಅದಾದ್ಮೇಲೆ ಉಳಿದದನ್ನ ಅಲ್ಲೇ ಪೌಡರ್ ಮಾಡಿ ಅಲ್ಲೇ ಭೂಮಿಗೆ ಸೇರಿಸಿದ್ರಿಂದ ನಮ್ಗೆ ತೇವಾಂಶ ಹಿಡಿದುಗಟ್ಟುವ ಪ್ರಮಾಣ ಜಾಸ್ತಿ ಆಗ್ತದ, ಮತ್ತೆ ಕಳೆನೂ ನಿಯಂತ್ರಣ ಆಗ್ತದ. ಆಮೇಲೆ ರಾಸಾಯನಿಕ ಬಳಸೋದ ಹೇಳಿದ್ರಲ್ಲ, ಈ ಏನು ನಮ್ಮಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಾನೆ ತಗೊಂಡ್ಬಿಟ್ಟು ಪೆಸ್ಟಿಸೈಡ್ ಬಡ್ಲಿ ದಶಪಾಲನೆ ಮಾಡ್ತಾ ಇದ್ದಾರೆ. ದೆನ್ ಈ ತರ ಬೇರೆ ಬೇರೆ ರೈತರೇ ದಾರಿ ನೋಡ್ಕೊಂಡಿದ್ದಾರೆ. ಪ್ಲಸ್ ಅದು ಹಿಂದಿನ ಕಾಲದಿಂದನೂ ಮಾಡ್ತಾ ಇದ್ರು, ಹೊಸದಿಲ್ಲ. ಕೀಟನಾಶಕ ಸಲುವಾಗಿ ಮೆಣಸಿನ್ಕಾಯ್ದು ಕಷಾಯ ಮಾಡಿಕೊಂಡು ಬೇರೆ ಬೇರೆ ಏನ್ ನಮ್ಮಲ್ಲಿ ನ್ಯಾಚುರಲಿ ಅವೈಲೇಬಲ್ ಇದೆ ಅದನ್ನೇ ಬಳಸ್ಕೊಂಡು ತಯಾರಿ ಮಾಡ್ತಾ ಇದ್ದಾರೆ, ರೈತರಿಗೆ ಅದ ಕಡೆ ಒಲವು ತೋರಿದ್ದಾರೆ. ನಮ್ಮಲ್ಲಿ ಸುಮಾರು 1575 ಹೆಕ್ಟರ್ ಅಷ್ಟು ನಾವು ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದ್ವಿ ಇದಕ್ಕೆ ಇನಿಶಿಯೇಷನ್ ಮಾಡೋಕ್ಕೆ. ಅದರಲ್ಲಿ 9 BRCs ಅಂದರೆ ರೈತರಿಗೆ ತಿಳಿಸಿರೋಕ್ಕೆ ರೈತರದೇ ಲೀಡರ್ ಮಾಡಿದ್ವಿ, ಮುಖ್ಯಸ್ಥರು ಮಾಡಿದ್ವಿ. 9 BRCs ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಅವರು ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾರೆ, ಅಂಥವ್ರನ್ನೇ ಆರಿಸ್ಕೊಂಡಿದ್ದೀವಿ. ಅವ್ರನ್ನ ಮತ್ತೆ ಹೆಚ್ಚು ರೈತರಿಗೆ ತಿಳಿಸೋಕ್ಕೆ ಅಲ್ಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅವರ ಇದಕ್ಕೆ ತಾಕುಗಳಿಗೂ ರೈತರು ಭೇಟಿ ಮಾಡಿಸಿ ಹೆಚ್ಚೆಚ್ಚು ರೈತರು ಪಾಲ್ಗೊಳ್ಬೇಕು. ಈ ಬೀಜಾಮೃತ ಇದ್ರೆ ಜೀವಾಮೃತ ಇದ್ರೆ ಅವ್ರ ಕಡೆ ಕಲ್ಚರ್ಸ್ ಇರ್ತವೆ, ಆ ಕಲ್ಚರ್ ಅವ್ರು ಕೊಡ್ತಾರೆ. ಅಂದ್ರೆ ಒಂದು ಹೆಪ್ಪು ಹೆಂಗೆ ಹಾಕ್ತೀವಿ ಆ ಥರ ಕೊಟ್ಟು ಅದನ್ನ ಹೆಚ್ಚೆಚ್ಚು ಏರಿಯಾ ಕ್ಷೇತ್ರವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮಿಶ್ರ ಬೆಳೆ ಅಂತರ ಬೆಳೆ ಬೆಳೆಯೋದು, ಕಡಿಮೆ ನೀರು ಹಾಯಿಸೋದು, ಮಣ್ಣಿನಾಗ ಇರುವಂತ ಗಾಳಿ ಮತ್ತು ತೇವಾಂಶ ಇವನ್ನ ಮೇಂಟೈನ್ ಮಾಡೋದು, ಇದೆಲ್ಲನೂ ನೈಸರ್ಗಿಕ ಕೃಷಿಯಲ್ಲಿ ಬರುತ್ತೆ. ಹೆಚ್ಚೆಚ್ಚು ನೈಸರ್ಗಿಕ ಕೃಷಿ ಕಡೆ ವಾಲಿ ರೈತರು ನಮ್ಮ ಫಲವತ್ತತೆಯನ್ನ ಹೆಚ್ಚಿಸಿಕೊಂಡು ಭೂಮಿ ಸಂರಕ್ಷಣೆ ಮಾಡೋದು ಈಗಿನ ಸದ್ಯದ ಪರಿಸ್ಥಿತಿಯ ಅಲ್ಲಿ ಇದು ಪ್ರಯಾರಿಟಿ ಮೇಲೆ ಮಾಡ್ಬೇಕು ರೈತರು.
4: ಧನ್ಯವಾದಗಳು ಮೇಡಮ್. ಈ ಒಂದು ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ವಿವಿಧ ಬೆಳೆಗಳಲ್ಲಿ ಈ ಬೀಜೋಪಚಾರ ಮತ್ತು ಅದರ ಮಹತ್ವವನ್ನ ತಿಳಿಸ್ಕೊಡ್ಬೇಕಂತ ಕೇಳ್ತೀನಿ.
0: ಈ ಬೀಜೋಪಚಾರ ಅಂದ್ರೆ ನಾವು ಬಿತ್ತನೆ ಬೀಜವನ್ನು ಬಿತ್ತುವ ಕೆಲವು ಗಂಟೆಗಳ ಮೊದಲು ಯಾವುದೇ ಒಂದು ಪದಾರ್ಥ ಅಥವಾ ಸಾವಯವ ಪದಾರ್ಥ ಆಗಬಹುದು, ಕೀಟನಾಶಕ ಅಥವಾ ರೋಗನಾಶಕಗಳಿಂದ ಈ ಬೀಜದ ಮೇಲೆ ಉಪಚಾರ ಮಾಡಿ ನಾವು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು, ಈ ಕ್ರಿಯೆಯನ್ನು ಬೀಜೋಪಚಾರ ಎಂದು ಕರಿತೇವೆ. ಸೊ ಈ ಬೀಜೋಪಚಾರದಲ್ಲಿ ವಿವಿಧ ಮುಖ್ಯವಾಗಿ ಜೈವಿಕ ಗೊಬ್ಬರಗಳಾದ ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಮತ್ತು PSB ಅನ್ನು ಬಳಸ್ತೀವಿ, ಹಾಗೂ ಏಕದಳ ಧಾನ್ಯಗಳಿಗೆ ನಾವು ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು ನಾವು ಬೀಜೋಪಚಾರಕ್ಕೆ ಬಳಸ್ತೀವಿ. ಮತ್ತೊಂದು ಈ ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ರಾಸಾಯನಿಕ ಬೀಜೋಪಚಾರ ಅನ್ನೋದು, ಅಂದ್ರೆ ಇದರಲ್ಲೂ ಸಹ ಎಲ್ಲಿ ನಮ್ಗೆ ಈಗ ಪ್ರಸ್ತುತವಾಗಿ ಎಲ್ಲಾ ಕಡೆ ನಮ್ಗೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ಕೀಟನಾಶಕಗಳು ಸಿಗ್ತಾ ಇಲ್ಲ. ಮತ್ತೊಂದು ಮುಖ್ಯವಾಗಿ ಜೈವಿಕ ಶಿಲೀಂಧ್ರನಾಶಕ ಅಂದ್ರೆ ಟ್ರೈಕೋಡರ್ಮ, ನಾವು ಮುಖ್ಯವಾಗಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ತಡೆಯಲು ಈ ಟ್ರೈಕೋಡರ್ಮ ಎನ್ನುವ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಕಾಂಡ ಕೊಳೆ ರೋಗ ಹಾಗೂ ಬೇರು ಕೊಳೆ ರೋಗವನ್ನು ನಾವು ಶೇಕಡ 60% ನಾವು ತಡೆಯಬಹುದು. ಇವು ಜೈವಿಕ ಪದಾರ್ಥಗಳು. ಮತ್ತೊಂದು ರಾಸಾಯನಿಕ ಪದಾರ್ಥಗಳು ಸಹ ನಾವು ನಾರ್ಮಲ್ ಆಗಿ ಇವಾಗ ಹೆಸರು ಬೆಳೆಯಲ್ಲಿ ನಂಜನ ರೋಗ ಜಾಸ್ತಿ ಇರುತ್ತೆ. ಸೊ ಅದನ್ನು ತಡೆಯಲು ನಾವು ಇಮ್ಡಾಕ್ಲೋಪ್ರಿಡ್ ಅಥವಾ ಥಯೋಮಿಥಾಕ್ಸಮ್ ಎನ್ನುವ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬಹುದು. ಮತ್ತು ನಾವು ಶಿಲೀಂಧ್ರ ರೋಗಗಳು ಅಂದ್ರೆ ಇವಾಗ ಗೋಧಿಯಲ್ಲಿ ಹಾಗೂ ಗೋವಿನ ಜೋಳದಲ್ಲಿ ಎಲೆ ಟರ್ಸಿಕಮ್ ಲೀಫ್ ಬ್ಲೈಟ್ ಅನ್ನೋದೊಂದು ಎರೆ ಹುರಿಜಿಂಗ್ ರೋಗ ಅನ್ನೋದು ಬರುತ್ತೆ ನಮ್ಗೆ ಮೇಜಲ್ಲಿ, ಮತ್ತೆ ರಸ್ಟ್ ಯಾವ್ದ್ರಲ್ಲಿ ಬರುತ್ತೆ ನಮ್ಗೆ ಗೋಧಿಯಲ್ಲಿ ಬರುತ್ತೆ. ಸೊ ಇವುಗಳನ್ನು ತಡೆಯಲು ನಾವು ಈ ಕಾರ್ಬೆಂಡೇಜಿಯಂ ಅನ್ನೋ ಒಂದು ರಾಸಾಯನಿಕ ಶಿಲೀಂಧ್ರ ನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ರೋಗವನ್ನು ನಾವು ಮೊದಲ ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಮತ್ತೆ ಇವು ಎರಡು, ಹೀಗೆ ಬೀಜೋಪಚಾರ, ಒಂದು ಜೈವಿಕ ಪದಾರ್ಥ ಉಪಯೋಗಿಸಿ ಮತ್ತೊಂದು ರಾಸಾಯನಿಕ ಪದಾರ್ಥಗಳನ್ನು. ಹೀಗೆ ಮಾಡಿದರೆ ಬೀಜೋಪಚಾರದ ಮಹತ್ವ ಅಂದರೆ, ಒಂದು ಬಿತ್ತನೆ ಮಾಡುವ ಹಂತದಲ್ಲಿ ನಮ್ಮ ಬೆಳೆಗೆ ಅಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ಕೀಟ ಹಾಗೂ ರೋಗದ ನಿರ್ವಹಣೆ ಅಂದರೆ ನಿಯಂತ್ರಣವನ್ನು ಮಾಡಬಹುದು. ಮತ್ತೊಂದು, ತದನಂತರ ಬರುವ ರೋಗಗಳನ್ನು ನಾವು ತಡೆಯಬಹುದು. ಮತ್ತು ಉತ್ತಮ ಮೊಳಕೆ ಹಾಗೂ ಯೂನಿಫಾರ್ಮ್ ಪ್ಲಾಂಟಿಂಗ್ ಅಂದರೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಮೊಳಕೆ ಹೊಡೆಯುತ್ತೆ. ಸೊ ಕಂಪ್ಲೀಟ್ 80-90% ಮೊಳಕೆ ಹೊಡೆಯೋದು ನಾವು ಕಂಡುಕೋಬಹುದು. ಮುಖ್ಯ ಮಹತ್ವ ಅಂದರೆ ಈ ಜೈವಿಕ ಗೊಬ್ಬರಗಳಂತೀವಲ್ಲ, ರೈಸೋಬಿಯಂ ಮತ್ತು ಅಜೋಸ್ಪಿರಿಲಮ್ PSB ಅನ್ನಲ್ಲ, ಸೊ ಇವುಗಳಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು 20% ಸಾರಜನಕ ಹಾಗೂ 20% ರಂಜಕ ಅನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಇಟ್ಕೊಳ್ಳಿ, 100 kg ಯೂರಿಯಾ ಬಳಸುವ ಆ ಒಂದು ಬೆಳೆಗೆ ಸುಮಾರು 20-25 kg ಯೂರಿಯಾವನ್ನು ನಾವು ಕಡಿಮೆ ಮಾಡಬಹುದು. ಯಾವ ರೀತಿ? ಈ ರೈಸೋಬಿಯಂನಿಂದ ನಾವು ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿಲಮ್ ಎನ್ನುವ ಅಣುಜೀವಿಯನ್ನು ಬಿತ್ತನೆ ಮಾಡಿದರೆ ಈ ರಾಸಾಯನಿಕ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಕೊನೆಯದಾಗಿ, ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಪ್ರಮಾಣವನ್ನು ಹೆಚ್ಚಿಸಿ ಮಣ್ಣನ್ನು ಜೀವಂತವಾಗಿ ನಾವು ಉಳಿಸಬಹುದು. ಮತ್ತು ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಜಸ್ಟ್ ಬರೀ ಆಸ್ತಿ ಕೊಡಬಾರದು, ಅಂದ್ರೆ ಜೀವಂತ ಮಣ್ಣು ಕೊಡಬಹುದು. ಸೊ ಈ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಸುಸ್ಥಿರವಾಗಿ ಮಣ್ಣನ್ನು ಜೀವಂತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ನಾವು ಈ ಫಲವತ್ತತೆಯನ್ನು ಕಾಪಾಡಿಕೊಂಡು ಒಳ್ಳೆಯ ಜೀವನವನ್ನು, ನಮ್ಮ ಜೀವನ, ಮಣ್ಣಿನ ಜೀವನ ಹಾಗೂ ನಮ್ಮ ದೇಶದ ಎಲ್ಲಾ ಇಡೀ ರೈತರ ಜೀವನವನ್ನು ನಾವು ಕಾಪಾಡಬಹುದು ಅಂತ ತಿಳಿಸಿದ್ದೀನಿ.
4: ಧನ್ಯವಾದಗಳು ಸರ್. ಇದುವರೆಗೆ ಗದಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್ ಹಾಗೂ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಬಾಬು ಸರ್ ಇಬ್ಬರೂ ಕೂಡ ಈ ಒಂದು ಗದಗ ಜಿಲ್ಲೆಯ ರೈತರಿಗೆ ಬೇಕಾಗಿರುವ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮದ ಆಶಯವಾಗಿದೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದ.

ಇದುವರೆಗೆ ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಚರ್ಚೆ ಕೇಳಿದ್ದೀರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಒಂಟಿಯಾಗಿದ್ದರೆ ನಾಯಿತು. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಕಥೆ ಒಂಟಿಯಾಗಿದ್ದರೇನಾಯಿತು? 1979 ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಭೀಕರ ಪ್ರವಾಹ ಬಂದಿತು. ಜೋರಾಟ ಪ್ರದೇಶ ನೀರಿನಿಂದ ಪೂರ್ಣ ಆವೃತವಾಗಿತ್ತು. ಅಲ್ಲಿಯ 16 ವರ್ಷದ ಬಾಲಕ ಜಾಧವ್ ನೋಡುತ್ತಾನೆ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾವುಗಳು ಸತ್ತು ಬಿದ್ದಿರುವುದನ್ನು. ಬಾಲಕ ಹಾವುಗಳಿಗೆ ಆಶ್ರಯ ನೀಡುವ ಡಂಬು ಬೆಳೆಯಬೇಕೆನ್ನುತ್ತಾನೆ. ಅರಣ್ಯ ಇಲಾಖೆಗೆ ಹೋದರೆ ಅದು ಬಂಜರ ಭೂಮಿ, ಏನೂ ಬೆಳೆಯಲಾಗುವುದಿಲ್ಲ ಎಂದು ತಿಳಿಸುತ್ತಾರೆ. ಆದರೆ ಆ ಯುವಕ ಎದೆಗುಂದುವುದಿಲ್ಲ. 20 ಡಂಬು ಬೆಳೆಗಳ ನಾಟಿ ಮಾಡುತ್ತಾನೆ. ಇದರ ಜೊತೆ 50 ಬೇರೆ ಗಿಡಮರ ಹಚ್ಚುತ್ತಾನೆ. 1979 30 ವರ್ಷ ಈ ಯುವಕ 1,360 ಹೆಕ್ಟೇರ್ ಪ್ರದೇಶದಲ್ಲಿ ನಿರಂತರ ಗಿಡಗಳನ್ನು ಬೆಳೆಸುತ್ತಾನೆ. ದಟ್ಟ ಅರಣ್ಯವೇ ಅವನ ಪ್ರಯತ್ನದಿಂದ ಸಾಕಾರಗೊಂಡಿರುತ್ತದೆ. 2009 ಜಿಡ್ಡು ಎಂಬ ಹೆಸರಿನ ಪತ್ರಕರ್ತ ಬಂಜರು ಪ್ರದೇಶವೆಂದು ಬರೆದಾಗ ಅರಣ್ಯ ಕಂಡು ಅವ್ವಕ್ಕಾಗುತ್ತಾನೆ. ಒಳಹೊಕ್ಕು ನೋಡಿದಾಗ ಅರಣ್ಯ ಬೆಳೆಸಿದ ವ್ಯಕ್ತಿ ಜಾಧವ್ನನ್ನು ಭೇಟಿಯಾಗುತ್ತಾನೆ. ಪತ್ರಕರ್ತ ಈ ಅದ್ಭುತ ಸಾಧನೆಯನ್ನು ಸ್ಥಳೀಯ ಪತ್ರಿಕೆಗಳಲ್ಲಿ ವರದಿ ಮಾಡುತ್ತಾನೆ. ಈ ವರದಿಯ ಫಲವಾಗಿ ದೊಡ್ಡ ಪತ್ರಿಕೆಯಲ್ಲೂ ವರದಿಯಾಗುತ್ತದೆ. 2012 ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಇವರನ್ನು ಆಮಂತ್ರಿಸಿ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಮುಂದೆ APJ ಅಬ್ದುಲ್ ಕಲಾಂ 2.5 ಲಕ್ಷ ರೂ ನೆರವು ಒದಗಿಸುತ್ತಾರೆ. ಗಿಡ ನೆಡುವುದನ್ನು ಪ್ರಾರಂಭಿಸಿದ ಬಾಲಕ ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಭಾರತ ಸರ್ಕಾರ 2015 ಇವನಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು. ಪರಿಸರ ಪ್ರೇಮಿ ಲಕ್ಷಾಂತರ ಮರ ಬೆಳೆಸಿದ್ದರ ಫಲವಾಗಿ ರೈನೋ, ಹುಲಿ ಸೇರಿ ಎಲ್ಲ ಜಾತಿ

ಮಸಾಲೆಗಳ ರಾಣಿ ಏಲಕ್ಕಿ, ತಿನ್ನುವವನು ಇನ್ನೂ ಲಕ್ಕಿ. ನಾವು ಮಾಡುವ ಯಾವುದೇ ಸಿಹಿ ಅಡುಗೆ ಪದಾರ್ಥಗಳಿರಲಿ, ಎಲ್ಲ ಸಿದ್ಧವಾದ ನಂತರ ಅದಕ್ಕೆ ಒಂದಷ್ಟು ಏಲಕ್ಕಿ ಪುಡಿ ಹಾಕಿ ಮಗುಚದಿದ್ದರೆ ಆ ಸಿಹಿ ಅಡುಗೆ ಅಪೂರ್ಣವಾದಂತೆಯೇ ಸರಿ. ಕಾರಣವಿಷ್ಟೇ, ಬೆಲ್ಲದ ಅಡುಗೆ ತುಸು ಉಷ್ಣ ಸ್ವರೂಪದ್ದು. ಪ್ರತಿದಿನ ಬೆಲ್ಲದ ಅಡುಗೆ ಉಣ್ಣುವುದರಿಂದ ಉಷ್ಣಬಾಧೆಯಾಗುತ್ತದೆ. ಸಾಧ್ಯವಾದಷ್ಟು ಎಲ್ಲ ಸಿಹಿ ಅಡುಗೆಗಳಲ್ಲಿ ಕೊಬ್ಬರಿ, ಗಸಗಸೆ ಮತ್ತು ಏಲಕ್ಕಿಗಳು ಬೇಕು. ಉಳಿದವೆರಡು ಆಪ್ಷನಲ್, ಆದರೆ ಏಲಕ್ಕಿ ಮಾತ್ರ ಕಡ್ಡಾಯವಾಗಿ ಹಾಕಲೇಬೇಕಾದ ಮಧುರ ರುಚಿಯುಳ್ಳ ಮಸಾಲೆ ಪದಾರ್ಥ. ಅಷ್ಟರ ಮಟ್ಟಿಗೆ ಅಡುಗೆ ಮನೆಯಲ್ಲಿ ಏಲಕ್ಕಿಯ ಪ್ರಭಾವ ಇರುತ್ತದೆ. ಇನ್ನು ಯಾರಿಗಾದರೂ ಉಷ್ಣದ ತೊಂದರೆಯಿಂದ ಬಾಯಲ್ಲಿ ಗುಳ್ಳೆಗಳಾಗಿದ್ದರೆ ಏಲಕ್ಕಿಯ ಪಳಕುಗಳನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿದು ತಿನ್ನಲು ಹೇಳುತ್ತಾರೆ. ಇದರಿಂದ ಬಾಯಿಯಲ್ಲಿ ಉಂಟಾದ ಗುಳ್ಳೆಗಳು ಶಮನವಾಗುತ್ತವೆ. ಯಾರಾದರೂ ಊರಿಂದ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದು ಗಾಡಿಯಲ್ಲಿ ಅವರಿಗೆ ತಲೆ ಸುತ್ತಿದ ಇಲ್ಲವೇ ವಾಂತಿ ಬಂದ ಅನುಭವವಾದರೆ ಮೊಟ್ಟ ಮೊದಲು ಅವರು ತಡಕಾಡುವುದು ತಮ್ಮ ಬ್ಯಾಗಿನಲ್ಲಿರುವ ಇಲ್ಲವೇ ಜೇಬಿನಲ್ಲಿರುವ ಏಲಕ್ಕಿಯ ಪೊಟ್ಟಣಕ್ಕೆ. ಹಾಗೆ ಏಲಕ್ಕಿಯನ್ನು ಬಿಡಿಸಿ ಅದರಲ್ಲಿರುವ ಪುಟ್ಟ ಏಲಕ್ಕಿ ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಂಡು ತುಸು ಕಡಿದು ಅದರ ರಸವನ್ನು ಜಗಿಯುತ್ತಾ ಕುಳಿತರೆ ತಲೆ ಸುತ್ತುವ ಮತ್ತು ವಾಂತಿ ಬರುವ ಅನುಭವದಿಂದ ಮುಕ್ತರಾಗುತ್ತಾರೆ. ಇನ್ನು ತಾಂಬೂಲದಲ್ಲಿಯೂ ಕೂಡ ಏಲಕ್ಕಿ ಕಡ್ಡಾಯ. ಊಟದಲ್ಲಿ ಹಸಿ ಈರುಳ್ಳಿ, ಬೆಳ್ಳುಳ್ಳಿಯಂತಹ ಪದಾರ್ಥಗಳನ್ನು ಸೇವಿಸಿದಾಗ ಬಾಯಿಂದ ಬರುವ ಅಡ್ಡವಾಸನೆಯನ್ನು ತಡೆಯಲು ಏಲಕ್ಕಿಯನ್ನು ಸೇವಿಸುತ್ತಾರೆ. ಬೇಸಿಗೆಯಲ್ಲಿ ನಮ್ಮ ತಾಯಂದಿರು ಊರಿಂದ ಊರಿಗೆ ಕಟ್ಟುವ ಮೊಸರನ್ನದ ಬುತ್ತಿಗೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕುತ್ತಾರೆ. ಬೇಸಿಗೆಯ ಬಿಸಿಲಿನ ಜಳದಿಂದ ನಾವುಗಳೇ ಬಾಡಿ ಬೆಂದಿರುವಾಗ ಊಟದ ಕೊನೆಯಲ್ಲಿ ಏಲಕ್ಕಿಯನ್ನು ಹಾಕಿ ಕಲಸಿದ ಮೊಸರನ್ನ ಅಮೃತ ಸಮಾನವಾಗಿ ತೋರಲು ಕಾರಣ ಅದರಲ್ಲಿರುವ ತಂಪು ಗುಣ. ಯಾವುದಾದರೂ ಅಡಿಗೆಯ ಮೂಲಕ ವಿಷಪ್ರಾಶನ ಮಾಡಲಾಗುತ್ತಿದೆ ಎಂಬ ಅನುಮಾನ ಬಂದರೆ ಊಟ ಸೇವಿಸುವ ಮೊದಲು ಒಂದೆರಡು ಏಲಕ್ಕಿ ಕಾಯಿಗಳನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಜಗಿದು ಆಹಾರವನ್ನು ಸೇವಿಸುತ್ತಾರೆ. ಏಲಕ್ಕಿಯಲ್ಲಿರುವ ನಿರ್ವಿಷೀಕರಣ ಗುಣವು ಆಹಾರದಲ್ಲಿರುವ ವಿಷವನ್ನು ತೆಗೆದುಹಾಕುತ್ತದೆ. ಏಲಕ್ಕಿ, ಯಾಲಕ್ಕಿ ಎಂದು ಕರೆಯಲ್ಪಡುವ ಏಲಕ್ಕಿಯು ಸಾಂಬಾರ್ ತಯಾರಿಸುವ ಮಸಾಲೆ ಪದಾರ್ಥಗಳ ಮುಖ್ಯ ಸಾಮಗ್ರಿಯಾಗಿದ್ದು ಔಷಧಿ ಪದಾರ್ಥವಾಗಿಯೂ ಬಳಸಲ್ಪಡುತ್ತದೆ. ಏಲಕ್ಕಿ ಕಾಯಿಯು ಪುಟ್ಟ ಗಟ್ಟಿಯಾದ ಕಪ್ಪು ಬಣ್ಣದ ಹಳಕುಗಳನ್ನು ಹೊಂದಿದ್ದು ತನ್ನ ಸುಮಧುರ ವಾಸನೆಯಿಂದ ಪ್ರಸಿದ್ಧವಾಗಿದೆ. ಅಜೀರ್ಣ ಸಂಬಂಧಿ ತೊಂದರೆಗಳಲ್ಲಿ ಏಲಕ್ಕಿ ಬಳಸಲ್ಪಡುತ್ತದೆ. ಜೀವಸತ್ವಗಳು, ಸಾರಜನಕ ತೈಲ, ಫಿನಾಲ್ಗಳು, ಟ್ಯಾಲಿನ್ಗಳು, ಫ್ಲೆವನಾಯ್ಡ್ಗಳು, ಖನಿಜಗಳು ಮತ್ತು ನಾರನ್ನು ಹೊಂದಿರುವ ಏಲಕ್ಕಿಯಲ್ಲಿ ಹಲವಾರು ತೊಂದರೆಗಳಿಗೆ ರಾಮಬಾಣುವಾಗುವಂತಹ ಔಷಧೀಯ ಗುಣವಿದೆ. ಮಲಬದ್ಧತೆಯ ತೊಂದರೆಯನ್ನು ನಿವಾರಿಸುವ, ಜೀರ್ಣಕ್ರಿಯೆಯಲ್ಲಿ ಉತ್ತಮ ಪಾಚಕವಾಗಿ ಕಾರ್ಯನಿರ್ವಹಿಸುವ ಏಲಕ್ಕಿಯು ಹೃದಯ ತೊಂದರೆಯಲ್ಲಿ ಮತ್ತು ಮೆದುಳಿನ ಪಾರ್ಶ್ವವಾಯು ಸಮಸ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುತ್ತದೆ. ರುಮಟಾಯ್ಡ್ ಅರ್ಥ್ರೈಟಿಸ್ ಅಂದರೆ ಮೆದುಳಿನ ಸ್ಕಿರೋಸಿಸ್ನಂತಹ ಕಾಯಿಲೆಗಳಿಗೆ ಏಲಕ್ಕಿಯನ್ನು ಬೇರೆ ದೇಶಗಳಲ್ಲಿ ಬಳಸಲಾಗುತ್ತದೆ. ಮೊರಕ್ಕೋದಂತಹ ದೇಶದಲ್ಲಿ ಎರಡು ಹಿಡಿ ಏಲಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ಕಾಸಿ ಕುದಿಸಿ ಅದರ ರಸದಿಂದ ಕಷಾಯವನ್ನು ತಯಾರಿಸಿ ರೋಗಿಗಳಿಗೆ ಕೊಡುವ ಮೂಲಕ ನರ ರೋಗ ಸಂಬಂಧಿ ಚಿಕಿತ್ಸೆ ನೀಡುತ್ತಾರೆ. ಪ್ರತಿದಿನವೂ ಒಂದೆರಡು ಏಲಕ್ಕಿಯನ್ನು ತಿನ್ನುವುದರಿಂದ ಬಾಯಿಯ ಪಿಹೆಚ್ ಮಟ್ಟ ಉತ್ತಮವಾಗಿದ್ದು ಬಾಯಲ್ಲಿ ದುರ್ವಾಸನೆಯನ್ನು ಹೊರಸೂಸುವ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ಗಳಿಂದ ದೂರವಿರಿಸುತ್ತದೆ. ಪ್ರತಿದಿನವೂ ಒಂದು ಕಪ್ ಏಲಕ್ಕಿ ಬೆರೆಸಿದ ಚಹಾವನ್ನು ಕುಡಿಯುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸಬಹುದು.

ಚಯಾಪಚಯ ಕ್ರಿಯೆಯ ತೊಂದರೆಯಿಂದ ಬಳಲುತ್ತಿರುವವರಲ್ಲಿ ಮಧುಮೇಹ, ಹೃದ್ರೋಗ, ಬೊಜ್ಜು, ಅಧಿಕ ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಅಂಶದ ಹೆಚ್ಚಳದಂತಹ ತೊಂದರೆಗಳು ಕೂಡ ಅಧಿಕ. ಏಲಕ್ಕಿಯಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣವು ಅಧಿಕ ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ರೋಗವನ್ನು ನಿಯಂತ್ರಣದಲ್ಲಿ ಇಡಲು ಕಾರಣವಾಗುತ್ತದೆ. ಏಲಕ್ಕಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಹೃದಯ ಸ್ತಂಭನದ ತೊಂದರೆಗಳು ದೂರವಾಗುತ್ತವೆ. ಪ್ರತಿ ದಿನವೂ ಊಟವಾದ ನಂತರ ಎಲೆ ಅಡಿಕೆಯ ಜೊತೆಗೆ ಏಲಕ್ಕಿಯನ್ನು ಸೇವಿಸುವ ಮೂಲಕ ನಮ್ಮ ಹಿರಿಯರು ಹುಣುಕುಹಲ್ಲು, ಹಲ್ಲಿನ ಸವಕಳಿಯಂತಹ ಬ್ಯಾಕ್ಟೀರಿಯಾ ತೊಂದರೆಯಿಂದ ಉಂಟಾಗುವ ದಂತಕುಳಿಗಳಿಂದ ರಕ್ಷಣೆ ಪಡೆಯುತ್ತಿದ್ದರು. ಏಲಕ್ಕಿಯಲ್ಲಿ ದೇಹದ ಯಕೃತ್ ಭಾಗದ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುವ ಶಕ್ತಿ ಇದೆ. ಹೀಗಾಗಿ ದೇಹದ ಸ್ವಚ್ಛತಾ ಕಾರ್ಯದಲ್ಲಿ ಏಲಕ್ಕಿಗಳ ಪಾತ್ರ ಮರೆಯುವಂತಿಲ್ಲ. ವಿಪರೀತ ಕೊಬ್ಬಿನ ತೊಂದರೆಯಿಂದ ಬಳಲುತ್ತಿರುವವರು ಏಲಕ್ಕಿಯನ್ನು ನಿಯಮಿತವಾಗಿ ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ತಮ್ಮ ದೇಹದಲ್ಲಿನ ಕೊಬ್ಬು, ಕೊಲೆಸ್ಟ್ರಾಲ್ ಅಂಶ ಮತ್ತಿತರ ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರಹಾಕಬಹುದು. ಕನಿಷ್ಠ 15 ದಿನಗಳ ಕಾಲ ನಿರಂತರವಾಗಿ ಏಲಕ್ಕಿಯ ಸೇವನೆಯಿಂದ ಕ್ಯಾನ್ಸರ್ ಗೆಡ್ಡೆಯ ಗಾತ್ರ ಮತ್ತು ತೂಕ ಹೆಚ್ಚುತ್ತದೆ. ಕೆಲವೊಮ್ಮೆ ಚರ್ಮ ಸಂಬಂಧಿತ ಕ್ಯಾನ್ಸರ್ ಸಮಸ್ಯೆಗಳಿಗೂ ಕೂಡ ಏಲಕ್ಕಿಯಲ್ಲಿ ಪರಿಹಾರವಿದೆ. ಏಲಕ್ಕಿಯಲ್ಲಿ ನೈಸರ್ಗಿಕವಾದ ಫೈಟೋಕೆಮಿಕಲ್ ಅಂಶಗಳಿದ್ದು ಇದು ಕ್ಯಾನ್ಸರ್ ರೋಗದ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯ ಏರುಪೇರಿನಿಂದ ಹೊಟ್ಟೆಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ಕೂಡ ಇದರಿಂದ ನಿವಾರಿಸಿಕೊಳ್ಳಬಹುದು. ಏಲಕ್ಕಿಯು ಹೊಟ್ಟೆಯಲ್ಲಿ ಹಾಗೂ ಎದೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಿಸಿ ಆರೋಗ್ಯಕರ ಜೀರ್ಣ ವ್ಯವಸ್ಥೆಯನ್ನು ನಮ್ಮದಾಗಿಸುತ್ತದೆ. ಜೊತೆಗೆ ಮಲಬದ್ಧತೆ ಸಮಸ್ಯೆ ಎದುರಾಗದಂತೆ ಕಾಪಾಡುತ್ತದೆ. ಬ್ರಾಂಕೈಟಿಸ್, ಅಸ್ತಮಾ, ನೆಗಡಿ, ಗಂಟಲು ನೋವು ಮತ್ತು ಸೈನಸೈಟಿಸ್ ಸೇರಿದಂತೆ ಹಲವಾರು ಉಸಿರಾಟದ ಕಾಯಿಲೆಗಳ ಲಕ್ಷಣಗಳನ್ನು ಶಮನಗೊಳಿಸಲು ಬಹಳ ಹಿಂದಿನಿಂದಲೂ ಏಲಕ್ಕಿಯನ್ನು ಬಳಸಲಾಗುತ್ತದೆ. ಇದು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ಉಸಿರಾಟದ ಸೋಂಕುಗಳಿಗೆ ಪ್ರಯೋಜನಕಾರಿ ಪರಿಹಾರವಾಗಿದೆ. ಹೀಗೆ 10 ಪ್ರಯೋಜನಗಳನ್ನು ಹೊಂದಿರುವ ಏಲಕ್ಕಿಯ ಸೇವನೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಕಾಯ್ದುಕೊಳ್ಳಬಹುದು. ನಮ್ಮ ಹಿರಿಯರು ಕೂಡ ಹೀಗೆಯೇ ಮಾಡುತ್ತಿದ್ದರಲ್ಲವೇ ಸ್ನೇಹಿತರೆ?

ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.

0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ,

0: ಮತದಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448581578.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ?

0: ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-8605878. ಮತ್ತೊಂದು ಸಂಖ್ಯೆ 944-8605878.

0: ತಾರು ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 AM ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 AM-8-00 AM ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ

0: ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448085878.

0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

ಇದು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದು ಸೋಮವಾರ, ದಿನಾಂಕ 15 ಜೂನ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448658788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ.

0: ನಮ್ಮ ಸಹಕಾರ
1: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

ಇಂದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ತೇಜಸ್ವಿನಿ ಸೊರಟೂರ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ಜಗನ್ನಾಥ ಜಮಾದಾರ್ ಅವರು ಮಾತನಾಡುವರು. ಗುರುಸ್ಮರಣೆ ಗೀತೆ ಕೇಳುವಿರಿ ಸಿದ್ದಾರೂಢ ಸ್ವಾಮಿಗಳ ಕುರಿತಾದ ಗೀತೆಯನ್ನು. ಭಾವಗೀತೆ ಹಾಡಲಿದ್ದಾರೆ ಸುಮಂಗಲಾ ಪಾಟೀಲ್ ಅವರು. ಸುನೀತಿ ಪಥ ನಾಟಕದಲ್ಲಿ ಯೋಗ ಯೋಗ ನಾಟಕವನ್ನು ಕೇಳುವಿರಿ. ತತ್ವಪದ ಹಾಡಲಿದ್ದಾರೆ ಪ್ರಭು ಹೊಸಳ್ಳಿ ಅವರು. ವಿಶೇಷ ಕಾರ್ಯಕ್ರಮ ಖೇತ್ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್ ಅವರಿಂದ, ಡಾಕ್ಟರ್ ಚೇತನ್ ಬಾಬು ಅವರಿಂದ, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಚರ್ಚೆ ಕೇಳುವಿರಿ. ಕಥೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಒಂಟಿಯಾಗಿದ್ದರೇನಾಯಿತು ಕಥೆಯನ್ನು ಕೇಳುವಿರಿ. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ.

ಒಂದು ಆಶ್ರಮ ಇತ್ತು, ಬಹಳ ದೊಡ್ಡ ಆಶ್ರಮ. ಆಶ್ರಮಗಳು ಅಂದರೆ ವಿದ್ಯಾ ಕೇಂದ್ರಗಳು, ಎಲ್ಲಿ ಗುರುಗಳಿರ್ತಾರೆ, ಎಲ್ಲಿ ನೂರಾರು ಜನ ಶಿಷ್ಯರು ಕಲೀಲಿಕ್ಕೆ ವಾಸ ಮಾಡಿರ್ತಾರೆ. ಅಂಥ ಒಂದು ಪ್ರಶಾಂತ ಸ್ಥಳಕ್ಕೆ ಆಶ್ರಮ ಅಂತ ಕರೀತಾರೆ. ಭಾರತ ದೇಶ ಆಶ್ರಮಗಳ ದೇಶ ಅಂತೆ ಜಗತ್ತಿನಲ್ಲಿ ಪ್ರಚಾರ ಆಯಿತು. ಋಷಿಗಳಂದರೆ ಆಶ್ರಮ ವಾಸಿಗಳು, ಆಶ್ರಮ ಅಂದರೆ ಋಷಿ, ಎರಡನ್ನು ಬೇರ್ಪಡಿಸಲಿಕ್ಕೆ ಬರೋದಿಲ್ಲ, ಅಷ್ಟು ಎರಡರಲ್ಲಿ ಸಂಲಗ್ನತ. ಹಂಗೆ ಹೇಗೊಬ್ಬ ಋಷಿ ಇದ್ದ ಅಂತ ಶುರು ಮಾಡ್ತದೆ ಭಾರತೀಯ ಕಥೆ. ಅಷ್ಟು ಋಷಿಗಳಿಗೆ ಮತ್ತು ಆಶ್ರಮಗಳಿಗೆ ಸಂಬಂಧ. ಯಾವ ದೇಶದಲ್ಲಿ ಯಾವ ಸ್ಥಾನದಲ್ಲಿ ಋಷಿಗಳು ವಾಸ ಮಾಡ್ತಾರೋ ಅಂಥವರಿಗೆ ಅಂಥ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಲ್ಲಿ ಋಷಿಗಳಂದರೆ ಯಾರು? ಅವರು ತಪಸ್ವಿಗಳು ಅಷ್ಟೆ. ಜ್ಞಾನ ತಪಸ್ವಿಗಳಿರಬಹುದು, ಶಾರೀರಿಕ ತಪಸ್ವಿ ಇರಬಹುದು, ಲೌಕಿಕ ತಪಸ್ವಿ ಇರಬಹುದು. ತಪಸ್ವಿಗೆ ಋಷಿ ಅಂತಾರೆ. ಅಂಥವರು ವಾಸ ಮಾಡುವ ಸ್ಥಾನಕ್ಕೆ ಆಶ್ರಮ ಅಂತ ಕರೀತಾರೆ. ಅಂಥ ಒಂದು ಆಶ್ರಮ ಇತ್ತು. ಅಲ್ಲಿ ಅನೇಕ ಜನ ಶಿಷ್ಯರು ಇರ್ತಿದ್ರು. ಅವರು ಒಂದು 10-12 ವರ್ಷ ಕಲಿಯೋದು, 8 ವರ್ಷಕ್ಕೆ ಬರ್ತಿದ್ರು, 10-12 ವರ್ಷ ಕಲಿತಿದ್ರು. ಆ ಬಳಿಕ ವಿದ್ಯೆ, ಒಂದೊಂದು ಭಾಗದ ವಿದ್ಯೆಯನ್ನು ಮುಗಿಸ್ತಿದ್ರು. ಆ ನಂತರ ಗುರುಗಳು ಹೇಳ್ತಿದ್ರು, ನೀವು ಹೋಗಬಹುದು ಅಂತ ಹೇಳ್ತಿದ್ರು, ಕಳಿಸಿಕೊಡ್ತಿದ್ರು ತಮ್ಮ ತಮ್ಮ ಊರಿಗೆ ಮನೆಗೆ. ಅಲ್ಲಿ ಒಬ್ಬ ಶಿಷ್ಯ ಇದ್ದ. ಆತ ಬಹಳ ವರ್ಷಗಳ ಹಿಂದೆ ಬಂದಿದ್ದ. ಎಲ್ಲ ಶಿಷ್ಯರು ಅವನು ಕೂಡ ಬಂದವರೆಲ್ಲ ಹೋಗ್ತಾನೆ ಇದ್ರು, ಅವ ಮಾತ್ರ ಹಂಗೆ ಉಳ್ಕೊಂಡಿದ್ದ. ಅವನಿಗೆ ಏನೂ ಮನಸ್ಸು ಇದು ಸಾಧ್ಯ ಆಗಲಿಲ್ಲ. ಕೇಳಿದಾಗ ಒಮ್ಮೆ ಗುರುಗಳು ಏನಂತಿದ್ರು, ಇನ್ನೂ ನಿನಗೆ ಬರುದಿಲ್ಲಪ್ಪ, ಈಗ ನಿಲ್ಲಬೇಕಾಗ್ತದೆ ಅಂತಿದ್ರು. ಅವರು ವಿದ್ಯಾ ಇಲ್ಲದೆ ಇದ್ರು ಊರಾಗ ಕಳಿಸ್ತಿರ್ಲಿಲ್ಲ, ಇದು ವೈಶಿಷ್ಟ್ಯವಾಗ. ಮತ್ತೇನ್ರೆ ಮಾಡ್ಯಾನ ಅಂತ ಊರಾಗ ಹೋಗಿ ಪ್ರಪಂಚ ಮಾಡಬೇಕಾದ್ರೆ ಸಾಮರ್ಥ್ಯ ಬೇಕು ಅಂತಿದ್ರು. ಅದಕ್ಕೆ ಅವರು ಅದನ್ನು ಕೊಟ್ಟರೆ ಇವ ಸಮರ್ಥದಾನ ಅಂತ ಊರಾಗ ಕಳಿಸಿದ್ರೆ, ವಿದ್ಯಾ ಸರಿಯಾಗಿ ಕಲಿತಾನಂತ ಕಳಿಸಿದ್ರೆ ಅವನಿಗೆ ಲಗ್ನ ಮಾಡ್ತಿದ್ರು. ಇಲ್ಲಿಗೆ ಯಾರೂ ಕೊಡತಿದ್ದಿಲ್ಲ. ಹಂಗೆ ಒಂದು ಕಾಲ ಇತ್ತು. ಹಾಗೆ ಅವರು ತಯಾರ ಮಾಡಿ ಊರನ್ನು ಅದ್ಭುತಗೊಳಿಸಿ ಬಿಡ್ತಿದ್ರು. ಊರಾಗಿರೋರೆಲ್ಲರೂ ಧಾರ್ಮಿಕರಾಗಬೇಕು ಹಂಗೆ ಮಾಡ್ತಿದ್ರು. ಹಾಗೆ ಈ ಹುಡುಗ ಕೇಳಾವ, ಅವರನ್ನವರು ಏನ ನಿನಗೆ ಆಗ್ತಾ ಇಲ್ಲ, ಹೋಗಬೇಡ ಅಂತ. ಎಷ್ಟು ಸಲ ರೀ ಹೀಗೆ ಕೇಳೋದು? ನನಗಂತೂ ಆಗೋದೇ ಇಲ್ಲ, ಇದು ಆಗೋದೇ ಇಲ್ಲ. ಮೈಗೆ ಹತ್ತೋದಿಲ್ಲ, ಮನಸ್ಸಿಗೆ ಹತ್ತೋದಿಲ್ಲ, ಇಲ್ಲಿದ್ದು ಉಪಯೋಗ ಆಗೋದಿಲ್ಲ. ಗುರುಗಳಿಗೆ ಹೇಳ್ದಂಗೆ ಹೋಗಿ ಬಿಡೋಣ ಅಂತ ಒಂದು ದಿವಸ ನಿರ್ಣಯ ಮಾಡಿದ. ಎಲ್ಲ ರಾತ್ರಿ ಬಿಟ್ಟು ಹೊರಟ. ಬೆಳಗಾಯಿತು. ಹಾಗೆ ನಡೀತಾ ನಡೀತಾ ಹೋಗ್ತಾ ಇದ್ದ. ನೀರಡಿಕೆ ಆಗಿತ್ತು, ಮಧ್ಯಾಹ್ನ ಬಿಸಿಲ, ದಾರಿ ನಡೆದದ್ದ ಬಹಳಷ್ಟು. ಅವನಿಗೆ ನೀರು ಎಲ್ಲಿ ಸಿಕ್ಕಿರಲಿಲ್ಲ. ಹಾಗೇ ನಡೀತಾ ನಡೀತಾ ಬಂದ, ಭಾರಿ ನೀರಡಿಕೆ ಆಗಿತ್ತು. ಅಲ್ಲಿ ಸಮೀಪದಲ್ಲಿ ಒಂದು ಬಾವಿ ಕಂಡಿತು. ಅದು ಕಲ್ಲಿನ ಬಾವಿ, ರಾಟಿ ಇರ್ತದಲ್ಲ ಹಂಗೆ, ಅಂಥ ಬಾವಿ ಅದು. ಆ ಬಾವಿ ನೋಡ್ದ, ಬಹಳ ಆನಂದ ಆಯಿತು. ನೀರ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಅಲ್ಲಿ ಒಬ್ಬ ಹೆಣ್ಣುಮಗಳು, ಆಕೆ ನೀರ ಸೇತ್ತಿದ್ಲು. ಆ ಸೇದೋ ಕೊಡ ಅದು ಮಣ್ಣಿನ ಕೊಡ, ಅವಾಗ ಏನಿರಲಿಲ್ಲ ಮಣ್ಣಿನ ಕೊಡಗ. ಅದನ್ನು ಸೇದಿ ಒಂದು ಕೊಡ ಹಿಂಗೆ ಇಡ್ತಿದ್ಲು ಒಂದು ಕಲ್ಲು ಮೇಲೆ. ಅದನ್ನು ಅದು ಅಲ್ಲೇ ಮತ್ತೆ ಸೇತಿದ್ಲು, ಮತ್ತೆ ಇಡ್ತಿದ್ಲು, ಸೇತಿದ್ಲು, ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ. ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ, ಅಲ್ಲಿ ತಗ್ಗು ಬಿದ್ದಿತ್ತು ಕಲ್ಲಾಗ.
ಸರಿಯಾಗಿ ಬಿದ್ದಿತ್ತು. ಆ ನೀರು ಕುಡಿಯೋದ ನಿಲ್ಲಿಸಿ ಕೇಳ್ದ, ಇದ್ಯಾಗ ತಗ್ಗು ಬಿತ್ತಿಲ್ಲ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ಟರೆ ಇಟ್ಟರೆ ಮೆಲ ಮೆಲ ಇಟ್ಟರೆ ತಗ್ಗು ಬಿದ್ದೇ ಬೀಳ್ತದ ಅಂತ. ಅವಾಗ ಅವಾಗ ಹೊಳಿತು, ಏನು ಮಾಡಿದರೆ ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ಟರೆ ಕಲ್ಲು ಸವಿತದಂದ್ರೆ ಓದಿದರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ. ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಮುಂದೆ. ಬರೀ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನು ಸವಿಸಿ ಬಿಡ್ತದೆ.

ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ, ಜಗ್ಗಿ ಜಗ್ಗಿ ಜಗ್ಗಿ ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡಿದ. ಅವಾಗ ಅವನಿಗೆ ಅನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ. ಏನು ಅಸಾಧ್ಯದ ಅಂತೇನು ಅದ ಅಲ್ಲ, ಅದನ್ನು ತೆಗಿ ಮೊದಲ. ಅಲ್ಲಿಗೆ ತಪಸ್ಸು ಶುರುವಾಗ್ತದೆ. ಯಾವುದು ಆಗವ ಅಸಾಧ್ಯ, ಈಗ ಆಗಲಿಕ್ಕಿಲ್ಲ, ಇನ್ನೊಂದಿಷ್ಟು ಮುಂದೆ, ವರ್ಷ ಆಗಲಿಕ್ಕಿಲ್ಲ, ಎರಡು ವರ್ಷ, ಹತ್ತು ವರ್ಷ. ಎಂಥ ಸಾದಾ ಭೂಮಿಗಳನ್ನು ಹೆಂಗೆ ಮಾಡ್ಯಾರ, ಈಗ ಮಣ್ಣ ಭೂಮಿ, ಉಸುಕಿನ ಭೂಮಿ ಎಷ್ಟು ಅದ್ಭುತ ಮಾಡಿಬಿಟ್ಟಾರೆ. ಮಾಡ್ಯಾರಷ್ಟೇ, ತಾನೇ ಆಗ್ಯದಂತೆಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡ್ಯಾರ ಹೇಳಿ, ಇಷ್ಟೆಲ್ಲ ಮಾಡ್ಯಾರ. ಇದು ವನ ಅದಲ್ಲ, ಈಗ ನೋಡಿರಲ್ಲ, ಇದು ವನ. ಇಲ್ಲೇನು ಒಂದು ಗಿಡ ಬೆಳೀತಿತ್ತೇನು, ಒಂದು ಹುಲ್ಲು ಕಡ್ಡಿ ಬೆಳೀತಿತ್ತೇನು, ಬರೀ ಕಲ್ಲ, ಏನೂ ನೀರು ಹಿಡಿಯದ ಕಲ್ಲ, ಅಂಥದ್ದು ಭಯಾನಕ, ಇದು ದಪ್ಪಾದ ಕಲ್ಲ. ಇಂಥದ್ರಾಗ ಇಷ್ಟು ಅದ್ಭುತ ಬೆಳೆದದ ಯಾಕೆ, ಮಾಡಿದ್ದಷ್ಟೇ. ಸಾಧ್ಯ ಅದ ಅಂತ ಯಾರೋ ಮಾಡಿದರೂ ಆಯಿತಷ್ಟೆ. ಗಿಡಗಳಂತಾವ, ಸ್ವಲ್ಪ ಅವಕಾಶ ಕೊಟ್ಟು ನೋಡಿ, ಒಡೆದು ಬಿಡ್ತೀನಿ ಕಲ್ಲ ಅಂತ. ಅವು ಇಷ್ಟ ಇರ್ತಾವ, ಆದರೆ ಬಹಳ ಸಾಮರ್ಥ್ಯ, ಬಹಳ ಸಾಮರ್ಥ್ಯ. ಇಲ್ಲೇನು ಬೆಳೀತಿ ಅಂತ ಅದಕ್ಕೆ ಕೇಳಿದ್ರೆ ಸುಮ್ಮನೆ ನೀವು ದಾರಿ ಕಾಯರ್ ನೋಡರ ನೋಡ್ರಿ, ಅದ ಯಾಲದ ಮರ ಇರೋದಿಲ್ಲ, ಸುಮ್ಮನೆ ಒಂದು ಸಣ್ಣ ಬೇರು ಹಿಂಗೆ ಒಳಗೆ ಹೋಗ್ತದೆ, ಮೊದಲು ಸಣ್ಣದು ಇಟ ಇರ್ತದೆ, ಒಳಗೆ ಹೋಗಿ ಹಂಗೆ ಬಲಿತು ಬಲಿತು ಬಲಿತು ಕಲ್ಲನ್ನು ಬಿಚ್ಚಿ ಇಷ್ಟು ದೊಡ್ಡದಾಗ್ತದೆ, ಒಳಗೆ ಹೋಗ್ತದೆ. ಒಂದು ಸಸ್ಯ ಇಷ್ಟು ಸಮರ್ಥದ, ಏನು ಬೇಕಾದ ಮಾಡೇನಿ ಅಂತ ಒಂದು ಸಸ್ಯ ಅಂತದೆ ಮನುಷ್ಯನೇ, ಆಗುವುದಿಲ್ಲ ಅಂತ ಯಾಕೆ ನೆಲ ಹಿಡಿತೀಯ. ಇದು ತಪಸ್ಸು. ತಪಸ್ಸಾಗಬೇಕಾದ್ರೆ ಮೊದಲನೇ ಕೆಲಸ ಏನು ಅಂದರೆ, ಆಗೋದಿಲ್ಲ ಅನ್ನೋದನ್ನು ತಲೆಯಾಗಿಂದ ತೆಗೆದುಹಾಕಬೇಕು. ಮತ್ತು ಎಲ್ಲ ಆಗ್ತದನ್ನು ಹುಚ್ಚಿಗೂ ಹೋಗಬಾರದು. ಏ ನಾಯೇನು ಮ್ಯಾಗಿನ ಜಿಗಿ ಬಲ್ಲಿ ಅಂತ ಜಿಗಿದು ಬಿಟ್ರೆ ಆಗತದ, ಅದರ ಸಾಧನೆ ಮಾಡಿದರೆ ಆಗತದೆ.

ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಜೂನ್ 15ರಂದು 100 ಮಿಲಿಮೀಟರ್ ಮಳೆಯಾಗುವ ಸಂಭವನೀಯತೆ ಇದೆ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 82% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 7 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ನನ್ನ ಪ್ರಿಯ ಕೇಳಿದರೆ, ನಾನು ಇವತ್ತು ತಮ್ಮ ಜೊತೆ ಬುದ್ಧಿ ಮನಸ್ಸು ಇಂಥ ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ. ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ಹಂತಗಳಲ್ಲಿ ಜೀವನ ಜೀವಿಸ್ತಾನೆ. ಅವು ಏನಪ್ಪಾ ಅಂದ್ರೆ, ಮೊದಲನೇದು ಶರೀರ, ಎರಡನೇದು ಬುದ್ಧಿ, ಮೂರನೇದು ಮನಸ್ಸು, ಮತ್ತು ನಾಲ್ಕನೇದು ಆತ್ಮ ಅಂತ. ಶರೀರ, ಬುದ್ಧಿ, ಮನಸ್ಸು, ಆತ್ಮ. ಆದ್ರೆ ನೋಡ್ಲಿಕ್ಕೆ ಶರೀರ ಒಂದು ಕಾಣ್ತದ, ಬುದ್ಧಿ ಎಲ್ಲಿ ಕಾಣ್ತೈತಿ, ಮನಸ್ಸು ಎಲ್ಲಿ ಕಾಣ್ತೈತಿ, ಆತ್ಮ ಎಲ್ಲಿ ಕಾಣ್ತೈತಿ, ಇವು ಕಾಣೋದಿಲ್ಲ. ಏಕರಸವಾಗಿ ಒಂದೇ ಆತ್ಮ ಅನ್ನುವಂಗ ಅನಿಸ್ತೈತಿ ನಮಗೆ. ಯಾ ಮನಸ್ಸು ಮತ್ತು ಆತ್ಮದ ಬಗ್ಗೆ ಬಂದಾಗಂತೂ ಕನ್ಫ್ಯೂಷನ್ ತಿಳಿಲಾರ್ದಂಗ ಆಗ್ತಿದ್ದು. ಮನಸ್ಸು ಯಾವ್ದು, ಆತ್ಮ ಯಾವ್ದು ಅಂತ. ಯಾವುದನ್ನ ನಾವು ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅಂತೀವೋ, ಅವುಗಳಿಂದ ಕೂಡಿದ ಮನಸ್ಸೇನಲ್ಲ, ಅದು ಮನಸ್ಸು, ಆತ್ಮ ಅಲ್ಲ. ಆತ್ಮ ಅವಿನಾಶಿ, ಆತ್ಮಕ್ಕೆ ಸಾವಿಲ್ಲ, ಅದು ನಮ್ಮ ಜೊತೆ ಇರ್ತದೆ. ನಮ್ಗೆ ಬಿಟ್ಟು ಹೋತಂದ್ರೆ ನಮ್ದು ಮುಗೀತು ಅವಾಗ, ಅವತ್ತಿಗೆ. ಹಿಂಗ ಇದು ಆತ್ಮದ ಸಂಬಂಧ. ಈ ಮನ ಯಾವುದರ ಪ್ರತಿಬಿಂಬವಾಗಿ ಬಂದಿದೆಯೋ ಅದು ಒಳಗೆ ಅವಿತುಕೊಂಡಿರುವ ಮೂಲ ಮನದ ಪ್ರತಿರೂಪ ಆಗಿದೆ, ಅದುವೇ ಆತ್ಮ. ಆನಂದ ವಿಜ್ಞಾನದ ಸಹಕಾರಿಯಾಗಿದೆ. ಅದೇ ವ್ಯವಹಾರದಲ್ಲಿ ಮೂರೇ ಹಂತ ಕಾರ್ಯಗತವಾಗಿರುವಂತೆ ತೋರ್ತದೆ. ಸಾಮಾನ್ಯವಾಗಿ ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ತುಂಬಾ ಸೀಮಿತವಾದದ್ದು. ಹಾಗೆ ನೋಡಿದ್ರೆ ಶರೀರ ಬುದ್ಧಿಯ ಆದೇಶದಂತೆ ಕಾರ್ಯನಿರ್ವಹಿಸುತ್ತದೆ. ಆದರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದ ಮೂಲಕ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯಗಳನ್ನ ಶ್ರಮ ಶ್ರೇಣಿಗಳಲ್ಲಿ ಲೆಕ್ಕ ಹಾಕ್ತಾರೆ. ಒಂದು ವೇಳೆ ಶರೀರವನ್ನು ಅಭಿವ್ಯಕ್ತಿಯ ಮಾಧ್ಯಮ ಮಾಡಿದಲ್ಲಿ ಇದರ ಪ್ರಭಾವವನ್ನು ಕೂಡ ಎದುರಾಳಿಯ ಶರೀರದವರಿಗೆ ಮಾತ್ರ ನೋಡಲು ಸಾಧ್ಯ. ಈಗ ಶರೀರ ಬುದ್ಧಿ ಇವು ಒಂದಾದವೇನಪ್ಪ ಅನ್ನುವಂಗಲ್ಲ. ಶರೀರಕ್ಕೆ ಮನಸ್ಸು ಏನಿರ್ತದ, ಮನಸ್ಸಿಗೆ ಬುದ್ಧಿ ಅಂತ ತಿಳಿಸುತ್ತ ಅದರ ಪ್ರಕಾರ ನಡೀತೈತಿ. ನೀವು ಕೈ ಅದಾವು ಅಂತ ಹೇಳಿದ್ರೆ ಅದು ಕೈ ತಾನ ಕೆಲಸ ಮಾಡಂಗಿಲ್ಲ. ಕಣ್ಣದಾವು ನೋಡೋದು, ಅದು ದೃಷ್ಟಿಕೋನ ಹೆಂಗೈತಿ ನಿಮ್ದು, ಅದು ಮನಸ್ಸು ನಿಮ್ಮ ಬುದ್ಧಿ ನಿರ್ಣಯ ಮಾಡೋದು. ಹಾಗೆ ಕೆಲವು ಮಂದಿಗೆ ಶಾಸ್ತ್ರೀಯ ಸಂಗೀತ ಬಹಳ ಮೆಚ್ಚುಗೆ ಆಗುತ್ತೆ, ಕೆಲವು ಮಂದಿನೇ ಶಾಸ್ತ್ರೀಯ ಸಂಗೀತಕ್ಕೂ ಕೂಡ ಹೋಗ್ತಾರೆ. ಅದು ಕೇಳೋ ಗುಣ ಬೇಕು, ಕೇಳೋ ಮನಸ್ಸು ಬೇಕು, ಕೇಳೋ ಬುದ್ಧಿ ಇರ್ಬೇಕು, ಆ ಕೇಳಿ ಆನಂದಿಸುವುದಿರ್ಬೇಕು. ಈಗ ನೋಡ್ರಿ, ಒಂದು ಕಿರಣ್ ಅದು ಒಂದು ಘರಾಣೆ ಅಂತಾರ ಹಾಡಿನಾಗೂ ಸಹಿತ. ಆ ಘರಾಣೆದ ಹಾಡುಗಳು, ಏ ಅವ ಬಹಳ ಚಲೋ ಹಾಡ್ತಾನ ಈ ಘರಾಣೆದ ಹಾಡು. ಅರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದ್ರೊಳಗೆ ಯಾರಿಗೆ ಬುದ್ಧಿ ಐತಿ, ಯಾರು ಸಂಗೀತ ತಿಳಿದುಕೊಂಡಾರ ಅವ್ರಿಗೆ ಇದು ತಿಳಿತೈತಿ, ಸಂಗೀತದ ಗಂಧ ಇಲ್ದವ್ರಿಗೆ ಎಲ್ಲಿ ತಿಳಿತೈತಿ. ಅದಕ್ಕೆ ಬಹಳ ಬುದ್ಧಿಯ ಕೆಲಸ ಬಹಳ ಮುಖ್ಯವಾದದ್ದು. ಶರೀರ ಮತ್ತು ಬುದ್ಧಿಯ ಕಾರ್ಯಕ್ಷೇತ್ರ ಸೀಮಿತ ಅಂತ ಹೇಳ್ತಾರ. ಹಾಗೆ ನೋಡಿದರೆ ಶರೀರ ಬುದ್ಧಿಯ ಆದೇಶದಂತೆ ಕೆಲಸ ಮಾಡ್ತ, ಬುದ್ಧಿ ಹೇಳಿದ್ರೆ ಅದು ಕೆಲಸ ಮಾಡೋದು ಇಲ್ಲಿ ಇಲ್ಲ. ಆದ್ರೂ ಮನಸ್ಸು ತನ್ನ ಇಚ್ಛೆಯನ್ನು ಶರೀರದ ಮಾಧ್ಯಮದಿಂದ ಇಂದ್ರಿಯಗಳ ಮುಖಾಂತರ ಅಭಿವ್ಯಕ್ತಿಗೊಳಿಸುತ್ತೆ. ಶರೀರದ ಕಾರ್ಯವನ್ನು ನಾವು ಶ್ರಮ ಶ್ರೇಣಿಯಲ್ಲಿ ಲೆಕ್ಕ ಹಾಕ್ತೀವಿ. ಬುದ್ಧಿಯ ಪ್ರಭಾವ ಬುದ್ಧಿಯ ಮಟ್ಟಿಗೆ ಸೀಮಿತ ಆಗಿರ್ತದೆ. ಬುದ್ಧಿ ಕೆಲಸ ತರ್ಕ ಹುಟ್ಟು ಹಾಕುವುದಾಗಿದೆ. ವ್ಯಕ್ತಿ ಪರಸ್ಪರರ ಮಾತುಗಳನ್ನು ತರ್ಕದಲ್ಲಿ ಮುಳುಗಿಸುತ್ತಾನೆ. ತನ್ನ ತರ್ಕವೇ ಸರಿ ಎಂದು ಸಿದ್ಧಿ ಮಾಡಲು ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ತಾ ಹೇಳಿದ್ದ ಸರಿ, ತಾ ನೋಡಿದ್ದ ಸರಿ, ಹೀಗಿರ್ತದ. ಹೌದು, ಬೇರೆ ತರ್ಕ ಒಪ್ಕೊಳ್ಳೋದಿಲ್ಲ ಅವರು. ಶುದ್ಧ ಬುದ್ಧಿ ಎದುರಾಳಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಲು ಅಸಮರ್ಥವಾಗಿರ್ತದೆ. ಮನಸ್ಸಿನ ಪ್ರಭಾವ ಮಾತ್ರ ತುಂಬಾ ವ್ಯಾಪಕವಾಗಿದೆ. ಅದಕ್ಕೆ ವಿವರಣೆ ನೀಡಬೇಕಂದ್ರೆ ಕಾರ್ಯ ಭಾವ ಪ್ರಧಾನವಾಗಿರ್ತದೆ. ಅಂತೆ ಮನಸ್ಸಿನ ಕಾರ್ಯದಲ್ಲಿ ಭಾವನೆಗಳ ಅಭಿವ್ಯಕ್ತಿ ಒಳಗೊಂಡಿರ್ತದೆ. ಈ ಭಾವನೆಗಳೇ ಶ್ರಮ ಮತ್ತು ಕೌಶಲ್ಯಕ್ಕೆ ಕಲೆಯ ರೂಪ ಕೊಡುತ್ತದೆ. ಕಲೆ ಮನದ ಭಾವನೆಗಳ ಅಭಿವ್ಯಕ್ತಿಯ ಪರ್ಯಾಯ ಹೆಸರಾಗಿದೆ. ಅದು ಒಂದು ಕವನ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಲ್ಲಿ ಬಣ್ಣ ಹಾಕೋ ಕೆಲಸ ಇರ್ಬೋದು. ನೃತ್ಯದಲ್ಲಿ ಎಷ್ಟೇ ಭರತನಾಟ್ಯ ಐತಿ, ಕೂಚಿಪುಡಿ ಐತಿ, ಎಷ್ಟು ನಮೂನಿ ಡಾನ್ಸ್ ಪರಂಪರೆಗಳದಾವು. ಅವುಗಳ ಆಳ ಮತ್ತು ಹರಿವು ಗೊತ್ತಿದ್ದವ್ರಿಗೆ ಗೊತ್ತು. ಈ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯಗಳನ್ನ ಬಿಟ್ಟು ಈಗೇನ್ ಬಂದೈತಿ ಪಾಶ್ಚಾತ್ಯ ಪ್ರಭಾವದ ಸಂಗೀತ ಮತ್ತು ಅದರ ಹಾಡುಗಾರಿಕೆ, ಅದರ ನೃತ್ಯ, ಆ ಫಾರ್ಮ್ಗಳ ಬೇರೆ ಆಗ್ಯವ. ನೀವು ಮನೆಯಾಗ ಬೇಕಾದ್ರೆ ಒಂದ್ ದಿವಸ ಹಳೆಯ ಸಿನಿಮಾ ಒಂದ್ ನೋಡ್ರಿ, ಜನಕ ಜನಕ ಪಾಯಲ್ ಬಾಜೆ ಅಂತ ಒಂದ್ ಸಿನಿಮಾ ಇತ್ತು ಅಂತ ಇಟ್ಕೊಡ್ರಿ.
ಜನಕ ಜನಕ ಪಾಯಲ್ ಬಾಜೆ ಸಿನಿಮಾದಾಗ ಅಲ್ಲಿರುವಂತ ನೃತ್ಯದ ಸ್ವರೂಪ ಬೇರೆ. ಅದೇ ನೀವು ಮುಂದೆ ಬಂದು ಮೈ ಕ್ಯಾಕರು ರಾಮ್ ಮುಜೆ ಬುಡ್ಡಾ ಮಿಲ್ಗಯ್ಯ ಅಂತ ಹಾಡು ಏನಾದ್ರು ಕೇಳಿದ್ರೆ, ಅಲ್ಲಿ ಡಾನ್ಸ್ ಏನಾದರೂ ನೋಡಿದ್ರೆ, ಅದಕ್ಕೂ ಜನಕ್ ಜನಕ್ ಪಾಯಲ್ ಬಾಜೆಗೂ ಎಲ್ಲಿ ಸಂಬಂಧ? ಆಕಾಶ್ ಪಾತಾಳ ಸಂಬಂಧ ಇರುತ್ತೆ. ಆದ್ದರಿಂದ ಈ ಸಂಗೀತ, ನೃತ್ಯ ಅಥವಾ ಚಿತ್ರಕಲೆ ಅಭಿವ್ಯಕ್ತಿಗೊಳಿಸುವ ಒಂದು ಮಾರ್ಗ ಅಷ್ಟೇ. ನಿಮ್ಮ ಅಭಿವ್ಯಕ್ತಿ ಮನಸ್ಸಿನಲ್ಲಿ ಮಾತ್ರ ಇಲ್ಲದವಾದಲ್ಲಿ, ನೀವು ಎಂಥ ಕೌಶಲ್ಯ ತೋರಿದ್ದರೂ, ಅದು ಶ್ರಮ ವಹಿಸಿದ್ದರೂ ಎದುರಾಳಿಯ ಮನದ ಮೇಲೆ ಪ್ರಭಾವ ಉಂಟು ಮಾಡೋದಿಲ್ಲ. ಅದಕ್ಕಾಗಿ ಮನಸ್ಸಿನಿಂದ ಎಲ್ಲ ಕೆಲಸ ಮಾಡಬೇಕು, ಹಾಫ್ ಹಾರ್ಟೆಡ್ಲಿ ಅಲ್ಲ. ಮನಸ್ಸು ಪೂರ್ಣ ತೊಡಗಿಸ್ಬೇಕು. ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಶರೀರ ಇವೆಲ್ಲ ಸಮರಸಗೊಂಡು ಅದು ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಆ ಕ್ರಿಯೆ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ. ಆನಂದವಾಗಿ, ರಸಪೂರ್ಣವಾಗಿ, ನಿರ್ಮಲ ಹಾಗೂ ಶುದ್ಧವಾಗಿರ್ಬೇಕೆಂದು ಮನಸ್ಸು ಬಯಸ್ತದೆ. ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದಾದ್ರೂ ಕೆಲಸ ಮಾಡಿದರೆ ಅದರಿಂದ ರಸೋತ್ಪತ್ತಿ ಆಗೋದಿಲ್ಲ, ಅದು ನೀರಸ ಆಗಿರ್ತದೆ, ಅದು ಪರಿಣಾಮ ಬೀರೋದಿಲ್ಲ. ಈ ಮನಸ್ಸೇ ದೂರವಿರುವ ವ್ಯಕ್ತಿಯ ನೆನಪು ಬರೆಸುವಂತೆ ಮಾಡ್ತದೆ. ಅದೇ ಸಮಯದಲ್ಲಿ ನಾವು ಕೂಡ ಆ ವ್ಯಕ್ತಿಗೆ ನೆನಪು ಮಾಡ್ಕೋತೇವೆ. ಮಾತಿಲ್ಲದೆ ಮನಸ್ಸಿನ ಸಂದೇಶ ಮುಟ್ತದೆ. ನಾವು ಭೇಟಿಯಾಗಿರೋದಿಲ್ಲ, ಮಾತಿರೋದಿಲ್ಲ, ಆದರೆ ನಮ್ಮ ಮಾತು ನಮ್ಮ ಮನಸ್ಸು ಅಲ್ಲಿ ಮುಟ್ಟಿಸ್ತಾರೆ. ಅದಕ್ಕೆ ಟೆಲಿಪತಿ ಅಂತಿರೋ ಏನು ಬೇಕಾದ ಹೆಸರು ಕರೀರಿ. ಅದು ನಮಗೆ ನಿನ್ನೆ ನೆನಪಾತ್ತೋ ನಿಂದು ಅಂತೆ ಇವತ್ತು ಭೇಟಿಯಾದಾಗ ಅವ್ನು ಹೇಳ್ಬೋದು ನೀವು. ಹಾಗೆ ಮನಸ್ಸು ಅತ್ಯಂತ ಅಮೂಲ್ಯವಾದದ್ದು. ಅದು ಮನುಷ್ಯ ಎಂಥವನೆಂಬುದನ್ನು ಸಹಿತ ತೋರಿಸ್ಕೊಡ್ತದೆ. ಇವನ ಸ್ವಭಾವ ಹೆಂಗೈತಪ್ಪ ಅನ್ನೋದು ಮನಸ್ಸಿನ ಮ್ಯಾಗ ನಾವು ಹೇಳ್ಬೋದು. ಇದರಿಂದ ಮನಸ್ಸು ಸರ್ವ ಸಾಧನೆ. ಜೀವನದಲ್ಲಿ ಎಲ್ಲ ಗುರಿ ಮನಸ್ಸಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿವೆ. ಆಂತರಿಕ ಮನಸ್ಸು ಈಶ್ವರನೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳಿದರೆ ಅವನು ಬೇರೆ ಲೆವೆಲ್ನಲ್ಲಿ ಇರ್ತಾನೆ, ಬೇರೆ ಲೋಕದಲ್ಲಿ ಇರ್ತಾನೆ. ಅದಕ್ಕಾಗಿ ಶರೀರ ಬುದ್ಧಿಯ ಬಗ್ಗೆ ತುಂಬ

ಇರ್ತದೆ. ಏಳೇಳು ಜನದ ಸಂಬಂಧ ನಮ್ಗೆ ಹಿಂದೂಗಳಿಗೆ ಅಂತ ಇದೇ ಒಂದು ಜನ್ಮದಲ್ಲ. ಏ ಮುಂದಿನ ಜನ್ಮದಾಗ ನೀನೇ ನಾನು ಹೆಂಡತಿ ಆಗ್ಬೇಕು ಅಂತ ಇವಾಗ ಕೇಳ್ತಿರ್ತಾನೆ, ಇಲ್ಲ ನೀನೇ ನನ್ನ ಗಂಡ ಆಗ್ಬೇಕಂತ ಆಕೆ ಅಂತಿರ್ತ. ಎಷ್ಟು ಜನ್ಮ ಸಂಬಂಧ ಅಂತ ಹಿಂದಿನ ಜನ್ಮದಾಗ ನಾವು ಕೂಡಿದ್ವಿ, ಈಗೂ ನಾವು ಕೂಡಿರ್ತೀವಿ, ಮುಂದೂ ನಾವು ಕೂಡಿರ್ತೀವಿ ಅಂತ ಹೇಳ್ತಾನೆ. ಅಂತ ಸಾಕಷ್ಟು ಹಾಡುಗಳನ್ನು ನಾವು ಕೇಳಿ ತಾವು ಕೇಳಿರ್ಬೋದು. ಜನ್ಮ ಜನ್ಮಕ್ಕ ಸಾತ ಹೇ, ಸಾತ ಜನ್ಮಕ್ಕ ಸಾತ ಹೇ. ಏನು ನಾವು ಸೌ ಸಾಲ ಪಹಲೆ ನಾನು ನಿನಗೆ ಪ್ರೀತಿ ಮಾಡ್ತಿದ್ದೆ ಇಂದು ಹೀಗೆ ಹಾಡುಗಳದಾವ ನೀವು ಕೇಳಿರ್ಬೋದು. ಇವೆಲ್ಲ ಹಳೆ ಹಾಡು, ಈಗೆಲ್ಲ ಇಂಥ ಹಳೆ ಹಾಡುಗಳು ಇಲ್ಲೇ. ಈಗ ಮಿಸಾಲ್ ಬಾದ್ ಇಂಥ ಹಾರರ್ ಫಿಲ್ಮ್ಸ್ ಬಂದವು. ಈಗ ಹಾರರ್ ಫಿಲ್ಮ್ಸು ಭಾವಪ್ರಧಾನವಾದಂಥ, ಪ್ರೀತಿ ಪ್ರಧಾನವಾದಂಥ, ಪ್ರೇಮ ಪ್ರಧಾನವಾದಂಥ, ಅದ್ಭುತವಾದಂಥ ಪ್ರೀತಿಯ ಹುಟ್ಟು ಹಾಕುವಂಥ ಇವತ್ತು ಬದುಕಿನಲ್ಲಿ ದೂರ ಆಗಿದ್ದರಿಂದ ನಾವು ಕೂಡಿರೋದು ಕಡಿಮೆ ಆಗೈತೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಅದೇನು ಡೈವರ್ಸ್ ತಗೊಳ್ಳೋದು ಭಾಳ ಕಾಮನ್ ಆಗಿದೆ. ಇವತ್ತು ಅದರದ್ದು ಪ್ರಭಾವ ನಮ್ಮ ಮೇಲಿನೂ ಆಗಲಿಕ್ಕೆತ್ತದೆ. ಈಗ ನಮ್ಮಲ್ಲಿ ದುಡ್ಡಿಗೆ ಕೊರತಿಲ್ಲ ಅಂತ ಇಟ್ಕೊಳ್ರಿ, ನೀವು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀರಿ, ನಿಮ್ಮ ಹೆಂಡತಿನೂ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ, ಆಕೆ ಇನ್ನೂ ಕೆಲವು ಸಲ ನಿಮಗಿಂತ ಹೆಚ್ಚಿಗೆ ಒಳ್ಳೆ ಸ್ಥಾನದಲ್ಲಿರ್ಬೋದು. ರೊಕ್ಕದ ವಿಷಯದಾಗ ಸ್ವತಂತ್ರ ಸೆಲ್ಫ್ ಡಿಪೆಂಡೆಂಟ್ ಪರಾವಲಂಬನೆ ಇಲ್ಲ. ಅದರ ಸಲುವಾಗಿ ಏನಾರ ಒಂದು ಮಾತು ಸ್ವಲ್ಪ ಬಿರುಸ್ಬಂತಂದ್ರೆ ನಾನ್ಯಾರೋ ನೀನ್ಯಾರೋ ಅನ್ನೋ ಸ್ಥಿತಿಗೆ ನಾವು ಬಂದು ಮುಟ್ಟೀವಿ. ಸಮತೋಲನದ ಬದುಕಿನಲ್ಲಿ ತುಂಬ ಅವಶ್ಯಕವಾಗಿರುವಂಥ ಪ್ರೀತಿ ಪ್ರೇಮಗಳನ್ನ ನಾವು ಮರ್ತೀವಿ. ಎಲ್ಲನೂ ಆರ್ಥಿಕವಾಗಿ ನೋಡ್ತಾ ಇದ್ದೀವಿ, ಬರೇ ಆರ್ಥಿಕ ಸಂಬಂಧದ ಮೇಲೆ ಮನುಷ್ಯ ಜೀವನ ಸುಖಮಯ ಆಗೋದಿಲ್ಲ. ನಮ್ಮ ಜೀವನ ಸುಖಮಯ ಆಗಬೇಕು ಅಂತ ಹೇಳಿದರೆ ನಾವು ಬುದ್ಧಿ ಮನಸ್ಸು ಇದರ ಕೂಡ ಆತ್ಮ ಇದ್ದೇ ಇರ್ತದೆ. ಈ ಬುದ್ಧಿ ಮನಸ್ಸುಗಳನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಂಸ್ಕಾರಕ್ಕೆ ಒಳಪಡಿಸಬೇಕು. ಸಂಸ್ಕಾರದಿಂದ ಏನು ಬರಬೇಕು ನಮಗಂದರೆ ತ್ಯಾಗ ಬರಬೇಕು, ಅನುಕಂಪ ಬರಬೇಕು, ಅನುರಾಗ ಬರಬೇಕು. ನಾವು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡಬೇಕು, ಇನ್ನೊಬ್ಬರ ಸುಖಕ್ಕಾಗಿ ನಮ್ಮ ಸುಖವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಕೆ ಪ್ರಸಂಗ ಬಂದರೆ ಅದಕ್ಕೆ ಹಿಂದೇಟು ಹಾಕಬಾರ್ದು. ಅಂಥದ್ದು ಗುಣ ನಮ್ಮದಾದ್ರೆ ಮನೆಯಾಗಂತೂ ಈಗ ಸಮಾನತೆ ಬಗ್ಗೆ ಬಹಳ ಸಹಜವಾಗಿ ಮಾತಾಡ್ತೀವಿ. ಗಂಡು ಹೆಣ್ಣಿನ ನಡುವರ್ಕ ಸಮಾನತೆ ಈಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋಕೆ ಹತ್ರ ಕಲಿತವ್ರಂತೂ. ಇನ್ನೂ ಕೆಲವು ಕಡೆ ಸಮಾನತೆ ಇಲ್ಲ, ಹೆಣ್ಣಿನ ಕೀಳದೃಷ್ಟಿಯಿಂದ ಕಡಿಮೆ ದೃಷ್ಟಿಯಿಂದ ನೋಡುವಂಥದ್ದು ಗುಣ ಐತಿ. ಇದು ಹೋಗ್ಬೇಕು. ನಾವು ಸಮಾನತೆಯ ಬದುಕಿಗಾಗಿ, ಸೌಹಾರ್ದತೆಯ ಬದುಕಿಗಾಗಿ, ಪ್ರೀತಿಯ ಬದುಕಿಗಾಗಿ, ಪ್ರೇಮದ ಬದುಕಿಗಾಗಿ, ತ್ಯಾಗದ ಬದುಕಿಗಾಗಿ ನಾವು ಯಾವಾಗಲೂ ಮುಂದೆ ಹೆಜ್ಜೆ ಇಡುವಂಥವರಾಗಬೇಕು. ಅಂದಾಗ ನಾವು ಸುಖದಿಂದ ಇರ್ತೀವಿ, ನಮ್ಮ ಕುಟುಂಬನ ಸುಖದಿಂದ ಇರ್ತದೆ, ಆವಾಗ ಪರಿಸರನ ಎಲ್ಲರೂ ಸುಖದಿಂದ ಇರ್ತೀವಿ. ಇಲ್ಲೇ ಒಂದು ಮಾತು ನನ್ನ ವಿನಂತಿ ಏನಂದರೆ ನನ್ನ ತರುಣರಿಗೆ ತ್ಯಾಗ, ಅನುಕಂಪ, ಟಾಲರೆನ್ಸ್, ಸಹನೆ ಇವು ನಮ್ಮ ಮನಸ್ಸು ಮೈ ಬುದ್ಧಿ ಎಲ್ಲ ಆವರಿಸಿದಾಗ ನಾವು ಭಾಳ ಒಳ್ಳೆಯವರಾಗ್ತೀವಿ. ಅಂಥ ಒಳ್ಳೆಯವರಾಗುವಂಥ ಗುಣಗಳು ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಬರುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

90.6 ಕಂಪನಾಂಕದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ಗುರುಸ್ಮರಣೆ ಗೀತೆ. ಸಿದ್ಧಾರೂಢ ಸ್ವಾಮಿಗಳ ಕುರಿತಾದ ಗೀತೆ ಕೇಳೋಣ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಸುನೀತಿ ಪಥ ನಾಟಕ. ನಾಟಕ ಯೋಗ ಯೋಗ 101 ಕಥೆಗಳ ಆಧಾರಿತ ನಾಟಕದ ಕಥೆಯ ಮೂಲ ಲೇಖಕರು ಜಗನ್ನಾಥ ಜಮಾದಾರ್. ಕಥೆಯನ್ನು ನಾಟಕಕ್ಕೆ ರೂಪಾಂತರಿಸಿದವರು ಎ ಎನ್ ನಾಗರಳ್ಳಿ. ಕಲಾವಿದರು ಧಾರವಾಡ ಆಕಾಶವಾಣಿ ನಿಲಯದ ಕಲಾವಿದರು.

ಮನುಷ್ಯನ ಜೀವನದಲ್ಲಿ ಅವನ ನಸೀಬ, ಹಣೆ ಬರಹ, ಯೋಗ ಯಾವ ರೀತಿ ಅವನ ಬದುಕನ್ನು ಚಿತ್ರಿಸುತ್ತದೆ ಎನ್ನುವುದಕ್ಕೆ ಈ ಒಂದು ಕಥಾನಾಟಕ ಯೋಗ ಯೋಗ ಉದಾಹರಣೆ. ಒಬ್ಬ ಸದ್ಗ್ರಹಸ್ಥ ಗೃಹಿಣಿ ಮಗಳು ಸುಶೀಲೆ ಒಂದು ದಿನ

0: ಏನ್ರಿ ಸತ್ತ ಬಹಳ ಲಹರಿಯೊಳಗಿದ್ದೀರಿ, ಏನ್ ಸಮಾಚಾರ?
1: ಕಮಲ, ದೇವರು ನಮಗ ಎಲ್ಲಾ ಸಂಪತ್ತು ದಯಪಾಲಿಸನ, ಯಾವುದಕ್ಕೂ ಕಡಿಮೆ ಇಲ್ಲ. ಅಲ್ದ ನಂದ ಗೋಕುಲದಂತ ಮನಿ, ಒಳ್ಳೆ ಹೆಂಡತಿ ನೀನು, ಬುದ್ಧಿವಂತ ಮಗಳು ಸುಶೀಲ, ಇನ್ನೇನು ಬೇಕು ಹೇಳ ನೋಡೋಣ.
0: ಹೌದ್ರಿ, ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು, ಹಂಗ ದೇವ್ರ ದಯಾನೂ ಹೌದು.
1: ಹೌದು, ಮಗಳು ಸುಶೀಲ ಎಲ್ಲಿ ಕಾಣುದಲ್ಲ?
0: ಹಾ, ಇಲ್ಲೇ ಗೆಳತಿ ಮನಿ ಹೋಗ್ಯಾಳ, ಈಗ ಬಂದ ಬಿಡ್ತಾಳ. ಅಲ್ರಿ, ಅಂದಂಗಕಿಗೆ ಈಗಾಗಲೇ 20 ವರ್ಷ ಆದು, ಅಕ್ಕಿದು ಲಗ್ನದ ವಿಚಾರ ಮಾಡ್ಬೇಕಲ್ಲ.
1: ಅಲ್ಲ, ಈಗಾಗಲೇ ನಾನು ವರನ್ನ ನೋಡೀನಿ.
0: ಹೌದಾ?
1: ಹುಡುಗನ ಮನೆಯವ್ರದ್ದು ಫ್ಯಾಕ್ಟರಿ ಅದ, ಅವ್ರಿಗೂ ಶ್ರೀಮಂತಿಕೆ ಬಹಳ ಅದ, ಹಾಲಾಗಿ ಹುಡುಗ ಬಹಳ ಗುಣವಂತಿದ್ದಾನ.
0: ಹೌದಾ?
1: ಅಕ್ಕ ಅಲ್ಲಿ ನೋಡೇನಿ, ಲಗ್ನದ ವಿಚಾರ ಮಾಡೋ ಹೊತ್ತಿಗೆನ ಸುಶೀಲ ಬಂದ ಬಿಟ್ಲು ನೋಡು.
0: ಅವ್ವಾ, ಅಪ್ಪ. ಸುಶಿ, ಇಲ್ಲಿ ನೋಡಿಲಿ, ನಾನು ನಿಮ್ಮಪ್ಪ ನಿನ್ ಸುದ್ದಿನ ಮಾತಾಡ್ಲಿಕತ್ತಿದ್ವಿ.
2: ನಂದ? ಏನದು, ಯಾವ ಸುದ್ದಿ?
0: ನಿನಗೀಗ ಮದ್ವೆ ವಯಸ್ಸು, ಅದಕ್ಕ ನಿನ್ ಲಗ್ನದ ವಿಚಾರ ಮಾಡ್ಲಿಕತ್ತಿದ್ವಿ. ನೀನಂತಿ?
2: ನೀವ್ ಹೆಂಗಂತೀರೋ ಹಂಗ.
0: ಇಲ್ಲಿ ನೋಡಿಲಿ ಸುಶಿ, ನಾನು ನಿಮ್ಮಪ್ಪ ಕೂಡಿ ಒಂದು ವರ ನೋಡಿವಿ, ಅವರು ಶ್ರೀಮಂತರು, ಹುಡುಗ ಫ್ಯಾಕ್ಟರಿ ಮಾಲೀಕ, ಬಹಳ ಗುಣವಂತ.
2: ಅವಾಗ ನಿಮ್ ಪತ್ನಿ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿವಿ.
3: ಆಯ್ತಪ್ಪ, ನಿಮ್ ನಿರ್ಧಾರನ ನನ್ ನಿರ್ಧಾರ, ನಿಮಗ್ ಹೆಂಗ್ ಸರಿ ಅನಿಸ್ತೋ ಹಂಗ್ ಮಾಡ್ರಿ.
0: ನಮ್ ಸುಶಿ ಬಹಳ ಅದೃಷ್ಟವಂತೆ ನೋಡ್ರಿ, ಒಳ್ಳೆ ಹುಡುಗ ಸಿಕ್ಕಾನ, ಮದುವೆ ಬಹಳ ವೈಭವದಿಂದ ಮಾಡೋಣಂತೆ, ಏನಂತೀರಿ?
1: ಇರಕ್ ಹೋಗ್ಬೇಕಿ, ಹಂಗ ಆಗ್ಲಿ, ಯಾರು ಬೇಡಂತಾರ? ಮಗಳು ಸುಶೀಲೆಯನ್ನು ಶ್ರೀಮಂತವರ ಗುಣವಂತನಿಗೆ ಕೊಟ್ಟು ಅದ್ದೂರಿಯಿಂದ ಮದುವೆ ಮಾಡಿದರು ದಂಪತಿಗಳು. ಮುಂದೆ ಕೆಲವು ದಿವಸಗಳ ನಂತರ
0: ರೀ, ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ ಮಗಳಿಂದ ಪತ್ರ ಬಂದದ. ಏನ್ ಬರ್ದಾಳ ನೋಡ್ತಿರ್ನು?
1: ಸುಶೀಲ ಪತ್ರ ಬರ್ದಾಳ? ಏನೋ ಅಪರೂಪ ಸಂತೋಷ ಸುದ್ದಿನೇ ಇರ್ಬೇಕು.
0: ಓದ್ರಿ ಲಗುನ ಓದಿ.
1: ತಾಯಿ ನೋಡ್ ಕಮಲ, ನೋಡಿಲ್ಲೇ ಒಳ್ಳೆ ಸುದ್ದಿ, ನೀನು ಅಜ್ಜಿ ಆಗ್ಲಿಕತ್ತಿ ಅಂತ.
0: ವಾ ವಾ, ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ, ಅಂತೂ ದೇವ್ರು ಕಣ್ ತೆಗ್ದ ನೋಡ್ರಿ.
1: ಆತ್ ಬಿಡು, ಇಲ್ಲಿ ನೋಡು, ಡೆಲಿವರಿಗೆ ಇಲ್ಲೇ ಕರ್ಕೊಂಡ್ ಬರೋಣ ಬಿಡು.
0: ಹೌದ್, ಮತ್ತ ಮೊದ್ಲೇ ಹೆರಿಗೆ ತವ್ರ ಮನೆಯಾಗ ಆಗ್ಬೇಕಲ್ಲ.
1: ಹಂಗಾರ ಇವತ್ತ ಊರಿಗೆ ಹೋಗಿ ಮಗಳನ್ನ ಕರ್ಕೊಂಡ್ ಬಂದ್ಬಿಡ್ಲೆ.
0: ಹಾ, ಹೋಗ್ ಬರ್ರಿ, ಜಾಯಕಿಂದ ಕರ್ಕೊಂಡ್ ಬರ್ರಿ.
1: ಸುಶೀಲಾ, ಸುಶೀಲಾ.
0: ಅಯ್ಯ ಅಪ್ಪ, ಬಾ ಒಳಗ್ ಬರ್ರಿ.
4: ಅಪ್ಪ ಅಂದ್ರ ಎಷ್ಟು ಖುಷಿ ನೋಡಿಕೆಗೆ. ಏನ್ರಿ ಮಾಮ, ಆರಾಮದಿರಲ್ಲ?
5: ಆರಾಮಿದ್ದೀನಿ ಸುಶೀಲಾಗ. ಈಗ 9 ತಿಂಗಳು, ಡೆಲಿವರಿ ದಿವಸ ಹತ್ರ ಅದು, ಅದಕ್ಕ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದೇನಿ.
4: ಹೌದಾ?
5: ಅಳೆ ಅಂದ್ರೆ ನಿಮ್ ಒಪ್ಪಿಗಿದ್ರೆ ಇವತ್ತ ಕರ್ಕೊಂಡು ಹೋಗ್ಬೇಕು ಅಂತ ಮಾಡೀನಿ.
4: ಮಾಮ, ನನ್ನ ಒಪ್ಪಿಗೆ ಯಾಕ್ರಿ? ತಾವು ದೊಡ್ಡವರು, ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತೀರಂತ ನಮ್ಗೆ ಗೊತ್ತದ. ಆಗ್ಲಿ, ಕರ್ಕೊಂಡು ಹೋಗ್ರಿ.
2: ಹಿಂದೆ ಯಾಕಪ್ಪ, ನಾಳೆ ಬೆಳಿಗ್ಗೆ ಹೋದ್ರಾತು.
5: ಇಲ್ಲವ, ಮನೆಯೊಳಗ ನಿಮ್ಮವ್ವ ಒಬ್ಬಕ್ಕೆ ಇದ್ದಾಳ, ಅದಕ್ಕ ಇವತ್ತ ಹೊರಟ್ಬೋಣ.
2: ಆಯ್ತಪ್ಪ, ಊಟ ಮಾಡು, ನಂತರ ಹೋಗೋಣಂತ.
5: ಆಗ್ಲಿ ಆಗ್ಲಿ.
6: ಶ್ರೀಮಂತ ದಿನ, ಶ್ರೀಮಂತ ದಿನ, ಶ್ರೀಮಂತ ದಿನ.
1: ಕಮಲ, ಕಮಲ.
0: ಏನ್ರಿ?
1: ಇಲ್ಲಿ ನೋಡು, ಸುಶೀಲಾ ಬಂದ್ ನೋಡು.
0: ಹೌದಾ? ಸುಶಿ ಬಾಬಾ, ಆರಾಮಿದ್ದಿ?
2: ಹೂವಾ, ಆರಾಮಿದ್ದೀನಿ ನೋಡು, ನೀ ಹೆಂಗಿದ್ದಿ?
0: ನಾವು ಎಲ್ಲ ಆರಾಮಿದ್ದೀವಿ, ಅಂದಂಗ ನಾಳೆನ ದವಾಖಾನೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋಣಂತ.
2: ಆಯ್ತವ.
1: ಹಾ, ಎಲ್ಲಾ ಸಮಾತನೆ ನೋಡ್ರಿ, ಕಾಳಜಿಯಿಂದ ನಡಿಲಿ.
0: ಹಾ ಹಾ, ಹೂನ್ರಿ.
1: ಈ ರೀತಿ ಸುಶೀಲೆ ಗರ್ಭವತಿಯಾಗಿ ಮಗನನ್ನು ಹಡಿದು ಗಂಡನ ಮನೆಗೆ ಹೋದಳು. ಕೆಲವು ದಿವಸಗಳ ನಂತರ ಒಂದು ದಿನ,
0: ಅಬ್ಬಾ, ಅಂತೂ ಹೆರಿಗೆ ಆರಾಮಾಗಿ ಆತು, ಗಂಡ ಮಗ ಹುಟ್ಟಿತು. ಮಗಳು ತನ್ನ ಮಗನೊಂದಿಗೆ ಗಂಡನ ಮನೆಗೆ ಹೋಗಿ ಆರಾಮಾಗಿದ್ದಾಳ. ರೀ, ಏನ್ರಿ ಅಂದಂಗ ನಾವು ಒಮ್ಮೆ ಮಗಳು ಮೊಮ್ಮಗನ್ನ ನೋಡ್ಕೊಂಡ್ ಬರೋಣೇನು?
1: ಹಂಗ ಆಗ್ಲಿ, ಯಾರು ಬೇಡಂತಾರ? ಆದ್ರ ಇಲ್ಲೋಡು, ಸ್ವಲ್ಪ ದಿವಸ ಆದ್ಮೇಲೆ ಹೋಗೋಣಂತ. ಈಗ ಸದ್ಯ ನನಗ ಬಹಳ ಕೆಲಸ, ಈ ಕೆಲಸ ಮುಗಿಸಿ ಆಮೇಲೆ ಹೋಗಿ ಬರೋಣಂತ. ಕಮಲ, ಏನಾದ್ರು ಸುಶೀಲನ ಅತ್ತಿ ಮಾವ ಬಹಳ ಒಳ್ಳೆಯವರಿದ್ದಾರ.
0: ಹೌದು,
1: ಹಳೆಯ ಗುಣವಂತನು ಸಹಿತ ಆಕಿನ್ನ ಬಹಳ ಚಲೋ ನೋಡ್ಕೋತಾನ ನೋಡು.
0: ಸುಳ್ಳಲ್ಲ. ಅದೇರ್ಲಿ, ಈಗ ಊಟ ಮಾಡ್ರಿ, ಊಟ ಮಾಡಿ ಒಂಚೂರು ವಿಶ್ರಾಂತಿ ತಗೋರಿ.
1: ಹಾ, ನಡಿ ನಡಿ. ಕಮಲ,
7: ಕಮಲಾ.
2: ಏನ್ರಿ
7: ಕಮಲಾ?
2: ಏನು ಏನು, ಯಾಕಿಷ್ಟು ಗಾಬರಿಯಾಗಿರಿ? ಏನ್ ಸುದ್ದಿ?
7: ಅನಾಹುತ ಅನಾಹುತ ಆಗಿ ಹೋಗಿದೆ ಕಮಲ.
2: ಹೇಳಿದ್ ಹೆಂಗ್ ತಿಳ್ಕೊಳ್ಳಿ ನಾನು?
7: ಒಳಗ ಏನೋ ಅವಘಡ ಆಗಿದೆ, ಎಲ್ಲಾ ಸಂಪತ್ತು ನಾಶ ಆಗಿ ಪಾಪ ಈಗ ಬಡತನ ಸ್ಥಿತಿ ತಲುಪಾರಂತವರು.
2: ಸಂಪತ್ ಬಿಡ್ರಿ ನೀವು, ಮಗಳು ಅಳಿಯ ಬೀಗರು ಆರಾಮ ಇದ್ದದ್ರ ಬಗ್ಗೆ ಹೇಳ್ರಿ ನನಗ.
7: ಎಲ್ಲಾ ಮಾಹಿತಿ ಅದನ್ನ. ಈಗ ಅವರು ಬಹಳ ಕಷ್ಟದೊಳಗಿದ್ದಾರಂತ. ಅವ್ರ ಹಿಂದೆ ಒಂದು ಕಷ್ಟದ ಸರಮಾಲೆನೆ ಶುರು ಆಗಿದೆ.
2: ಯೋ ಭಗವಂತ,
7: ಅವ್ರು ಬಹಳ ಕಷ್ಟದೊಳಗಿದ್ದಾರ.
2: ಏನಾತಿದು ಅಲ್ರಿ, ನೀವ್ ಹಿಂಗ್ ಹೇಳಿದ್ ನೋಡಿದ್ರ ನನ್ನ ಕರಳು ಕಿತ್ತು ಬಂದಂಗ ಆಗ್ಲಿಕತ್ತದ. ಈ ಕಷ್ಟ ಕಾಲದೊಳಗ ನಾವು ಅವ್ರಿಗೆ ಏನಾದ್ರೂ ಸಹಾಯ ಮಾಡೋಣಂತ.
7: ತಡಿ ತಡಿ, ಸದ್ಯೂ ಸಹ ಕಾದು ನೋಡ್ಬೇಕು. ಕಾಲ ಕೂಡಿ ಬಂದಾಗ, ಹೌದು ಕಾಲ ಕೂಡಿ ಬಂದಾಗ ಎಲ್ಲಾನು ಸರಿ ಹೋಗ್ತದ. ಅದಕ್ಕೂ ಮೊದ್ಲು ನಾವ್ ಎಷ್ಟ ಪ್ರಯತ್ನ ಮಾಡಿದ್ರು ಅದು ಪ್ರಯೋಜನ ಆಗುದಿಲ್ಲ.
2: ಆಗ್ಲಿ, ದೇವ್ರ ಹೆಂಗ್ ಮಾಡ್ತಾನೋ ಹಂಗಿರ್ಲಿ.
8: ಅಳಿಯನ ಕಾರ್ಖಾನೆ ಇತ್ಯಾದಿ ಎಲ್ಲ ಸಂಪತ್ತು ಹೋಗಿ ನಿರ್ಗತಿಕನಾದ ಈ ಅಳಿಯ ಗುಣವಂತ ಒಂದು ದಿನ ಮಾಮನ ಮನೆಗೆ ಬಂದ.
7: ಕಮಲ ಕಮಲ, ಇಲ್ಲೋಡು ಅಳಿಯಂದ್ರ ಬಂದ್ರು.
2: ಹೌದಾ?
7: ನಮಸ್ಕಾರಿ ಮಾಮಿ.
2: ಬರ್ರಿ ಬರ್ರಿ ಅಳಿಯಂದ್ರ, ಬಹಳ ದಿವಸದ ನಂತರ ಬಂದ್ರಿ. ಬರ್ರಿ ಕೂಡ ಬರ್ರಿ.
7: ಅಳಿಯಂದ್ರ, ಈಗ ದಣದ್ ಬಂದಿರಿ, ರಾತ್ರಿ ಆಗದ, ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ, ಬೆಳಿಗ್ಗೆ
9: ಮಾತಾಡೋಣ.
2: ನಮ್ಮ ಅಳಿಯಂದ್ರ ಬಂದಾರ. ಪಾಪ ಅವರು ಕಷ್ಟದೊಳಗಿದ್ದಾರೆ. ನಮ್ಮ ಮನೆಯವರು ಕೆಲಸಕ್ಕಂತ ಮುಂಜಾನೆ ಹುಬ್ಬಳ್ಳಿಗೆ ಹೋಗ್ಯಾರ. ಈಗ ನಾನು ನೇರವಾಗಿ ರೊಕ್ಕ ಕೊಟ್ರ ಅಳಿಯಂದ್ರು ಇಸ್ಕೊಳಿಕ್ಕಿಲ್ಲ. ಅದಕ್ಕ ಅಂಗಡಿಯಿಂದ 5 ಕೆಜಿ ಉಂಡಿ ತಂದಿನಿ. ಆ ಉಂಡಿಯೊಳಗ ಈ ಬಂಗಾರದ ನಾಣ್ಯ ಇಡ್ತೀನಿ. ಉಂಡಿ ಪ್ಯಾಕ್ ಮಾಡಿಕೊಟ್ಟು ಕಳಿಸ್ತೀನಿ. ಉಂಡಿಯೊಳಗಿದ್ದ ಬಂಗಾರ ನಾಣ್ಯದಿಂದ ಅಳಿಯಂದ್ರು ಚಲೋ ಸ್ಥಿತಿಗೆ ಬಂದ್ರೆ ಸಾಕು. ನಮ್ಮ ಅಳಿಯಂದ್ರ ಪರಿಸ್ಥಿತಿ ಸುಧಾರಿಸಿದ್ರೆ ಸಾಕು.
7: ಮಾಮಿ, ನಾನು ನಮ್ಮ ಊರಿಗೆ ಹೋಗ್ಬೇಕು, ಯಾಕಂದ್ರೆ ಸುಶೀಲಾ ದಾರಿ ಕಾಯ್ತಿರ್ತಾಳ.
2: ಹೌದೌದು, ನಿಮ್ ಇಚ್ಛೆ ಅಂತೆ ಆಗ್ಲಿ, ಹೋಗ್ಬರಿ ಅಳಿಯಂದ್ರ. ಅಂದಂಗ ಈ ಡಬ್ಬಿಯೊಳಗ ಉಂಡಿ ಕಟ್ಟಿನಿ, ತಗೊಂಡೋಗಿ ಸುಶಿಗೆ ಕೊಡ್ತೀರಲ್ಲ?
7: ಆತ್ರಿ ಕೊಡ್ರಿ. ನಮ್ಮ ಮಾಮಿಯವರು ಅಷ್ಟು ಪ್ರೀತಿಯಿಂದ ಮಗಳಿಗಂತೂ ಉಂಡಿ ಡಬ್ಬಿ ಕೊಟ್ಟಾರ. ನನಗ ಡಬ್ಬಿ ತಗೊಂಡು ಹೊಂಟಿನ ಕರೆ. ನನ್ನ ಹತ್ರ ಊರಿಗೆ ಹೋಗ್ಲಿಕ್ಕೆ ಸಹ ದುಡ್ಡಿಲ್ಲ. ಈ ಡಬ್ಬಿಯೊಳಗಿರೋ ಉಂಡಿ ಎಲ್ಲ ಮಾರಿ ಹಣ ತಗೊಂಡು ಊರಿಗೆ ಹೋಗ್ತೀನಿ.
8: ನೋಡಿ, ಅತ್ತೆಯು ತನ್ನ ಅಳಿಯ ಸಂಕೋಚ ಸ್ವಭಾವದವ ಎಂದು ತಿಳಿದು ಮಗಳು ಅಳಿಯನ ಬದುಕು ಹಸನಾಗಲಿ ಎಂದು ಸೂಕ್ಷ್ಮ ರೀತಿಯಲ್ಲಿ ಸಹಾಯ ಮಾಡುವ ಉಪಾಯದಿಂದ ಬಂಗಾರದ ನಾಣ್ಯ ಇಟ್ಟು ಉಂಡಿ ಕಟ್ಟಿಕೊಟ್ಟರೂ ಅಳಿಯ ಊರಿಗೆ ತೆರಳಲು ದುಡ್ಡಿಲ್ಲದೆ ಅತ್ತೆ ಕಟ್ಟಿಕೊಟ್ಟ ಉಂಡಿಯನ್ನೇ ಪೇಟೆಯಲ್ಲಿ ಮಾರಿ ಊರಿಗೆ ತೆರಳುತ್ತಾನೆ. ಇತ್ತ ಏನೂ ಅರಿಯದ ಮಾವ ಅದೇ ಉಂಡಿಯನ್ನು ಖರೀದಿಸಿ ಮನೆಗೆ ಬರುತ್ತಾನೆ.
7: ಕಮಲ
2: ಊರಿ
7: ಬಾ ಇಲ್ಲ. ಅಲ್ಲ, ಅಳಿಯಂದ್ರು ಊರಿಗೆ ಹೋದ್ರೇನು?
2: ಹೂನ್ರಿ, ಮುಂಜಾನೆ ಹೋದ್ರು. ಅಂದಂಗ ಈ ಕೈಯೊಳಗ ಪಾಕೆಟ್ ಏನಿದು?
7: ಅಂದಂಗ ಇದು ನೋಡು, ಚಲೋ ತುಪ್ಪದಿಂದ ತಯಾರಿಸಿದಂತ ಉಂಡಿ ಪಾಕೆಟ್. ಈಗ ಪ್ಯಾಟಿ ಒಳಗಿಂದ ಸ್ವೀಟ್ ಮಾರ್ಟ್ ನಿಂದ ತಂದೇನಿ, ತಗೋ ಈ ಪಾಕೆಟ್ ತೆಗೆದ್ ನೋಡು.
2: ಅಯ್ಯೋ, ಇದೇನ್ರಿ ನಿಮಗ ಈ ಉಂಡಿ ಪಾಕೆಟ್? ಯಾರು ಕೊಟ್ರು?
7: ಅಯ್ಯ ಯಾರು ಕೊಡ್ತಾರ, ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ತಂದೇನಿ.
2: ಅಲ್ಲ, ನಾ ಹಂಗಲ್ಲ ಹೇಳಿಕತ್ತಿದ್ದು. ಈ ಉಂಡಿ ನಾನಾ ತಯಾರು ಮಾಡಿ ಅದ್ರೊಳಗ ಬಂಗಾರದ ನಾಣ್ಯ ಇಟ್ಟು ಪಾಕೆಟ್ನೊಳಗಿಟ್ಟು ಅಳಿಯಂದ್ರು ಕೊಟ್ಟಿದ್ದೆ. ಅದ ಪಾಕೆಟು ಅವ ಉಂಡಿ ಮತ್ತ ಅಂದಂಗ ಉಂಡಿಯೊಳಗ ಬಂಗಾರದ ನಾಣ್ಯನೋ ಅವ. ಇದು ಹೆಂಗ್ರಿ, ಇದೆಲ್ಲ ಯಾಕೆ ತಿರುವು ಮುರುವ ಆತು ಅಂತೀನಿ. ಅಲ್ಲ, ಇದು ಇದು ಹೆಂಗಾತಿದ?
7: ಅಯ್ಯೋ ಶಿವನ, ನೋಡ ಕಮಲ, ಇದಕ್ಕ ದೈವ ಅನ್ನೋದು. ಯಾವುದಕ್ಕೂ ಪುಣ್ಯ ಬೇಕು, ಬಂಗಾರದ ನಾಣ್ಯ ಪಡೆಯೋ ಭಾಗ್ಯ ಪಾಪ ಅಳೇಂದ್ರಿಗೆ ಇಲ್ಲ.
2: ಸುಳ್ಳಲ್ಲ.
7: ಮತ್ತ ಆ ಸ್ವೀಟ್ ಮಾರ್ಟ್ನವನ ಭಾಗ್ಯದೊಳಗೂ ಇಲ್ಲ
2: ನೋಡ್ರಿ.
7: ಅದಕ್ಕ ಹೊಳ್ಳಿ ಅದು ಮತ್ತ ನಮ್ ಪಾಲಿಗೆನ ಬಂತು ನೋಡ್ರಿ.
2: ನಾನು ವಿಚಾರದಂಗ ಯಾವುದೂ ಆಗ್ಲಿಲ್ಲ ನೋಡ್ರಿ. ಸ್ವಲ್ಪ ತಡಿ ಸ್ವಲ್ಪ ತಡಿ ಅಂತ ನೀವ್ ಹೇಳ್ಕೊತಾನೆ ಇದ್ರಿ. ಆದ್ರ ಜೀವ ತಡಿಲಾರ್ದಕ್ಕ ಅವಸರ ಮಾಡಿ ಉಂಡಿಯೊಳಗ ನಾಣ್ಯ ಇಟ್ಕೊಟ್ಟೆ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆತು.
7: ಅದಕ್ಕ ಕಮಲ ಅದಕ್ಕ ಹೇಳೋದು, ಕಷ್ಟ ಬಂದಾಗ ತಾಳ್ಮೆಯಿಂದ ಇರಬೇಕು ಅಂತ.
1: ಕಾಲನ ಎಲ್ಲಾ ಸಮಸ್ಯೆಗಳಿಗೆ ತಕ್ಕ ಉತ್ತರ ಕೊಡ್ತದ. ರಾತ್ರಿ ಕಳೆದ ಮೇಲನ ಬೆಳಗಾಗೋದು. ಜೋಕಾಲಿ ಹಿಂದ ಹೋದಾಗ ಅಷ್ಟ ಪ್ರಮಾಣದೊಳಗೆ ಅದು ಮುಂದ್ ಬರೋದು ನಿಶ್ಚಿತ.
2: ಖರೆ,
1: ಆದ್ರೆ ನಮಗ ಸಾಕಷ್ಟು ತಾಳ್ಮೆ ಇರಬೇಕು. ಬರೇ ಭಾಗ್ಯದ ದಾರಿ ನೋಡಬಾರದು. ಕಷ್ಟಗಳ ಪರಿಹಾರಕ ಶ್ರಮ ವಹಿಸಿ ದುಡಿಬೇಕು, ಅಷ್ಟೇ ಅಲ್ಲ ಪ್ರಯತ್ನಶೀಲರಾಗಬೇಕು. ಎಲ್ಲಿಂದಲೋ ಯಾರಿಂದಲೋ ಭಾಗ್ಯ ಬರ್ತದ ಅಂತ ಹೇಳಿ ಕಾಯ್ಕೋತ ಕೂಡಬಾರ್ದು ಕಮಲ.
2: ಹೌದ್ರಿ, ನಿಮ್ ಮಾತು ಖರೆ ಅದ. ನಾನು ಅಳಿಯಂದರದು ಮತ್ ಮಗಳ ಕಷ್ಟ ದೂರ ಮಾಡ್ಲಿಕ್ಕೆ ಹೋದೆ, ಆದ್ರ ಅದು ಫಲಿಸ್ಲಿಲ್ಲ. ಅದು ಅವ್ರ ಭಾಗ್ಯದೊಳಗ ಇಲ್ಲ. ಅದಕ್ಕಾಗಿನ ಅವ್ರಿಗೆ ಬಂಗಾರದ ನಾಣ್ಯ ಸಿಗ್ಲಿಲ್ಲ ನೋಡ್ರಿ. ನೀವ್ ಹೇಳಿದಂಗ ಅವರ ಕಷ್ಟಪಟ್ಟು ದುಡಿದು ತಮ್ಮ ಕಷ್ಟಗಳನ್ನ ತಾವ ಬಗೆಹರಿಸಿಕೊಳ್ಳಿ, ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವಿಬ್ರು ಹಾರೈಸೋಣಂತ.
1: ಹೌದು, ಹಂಗ ಆಗಲಿ. ಅವ್ರಿಗೆ ನಾವು ಆಶೀರ್ವಾದ ಮಾಡೋಣ, ಒಳ್ಳೇದಾಗಲಿ ಅಂತ. ಇಲ್ಲಿ ನಡೆಯುವ ವಿಪರ್ಯಾಸವನ್ನು ನಾವು ನೋಡಬಹುದು. ಅಳಿಯನ ಯೋಗದಲ್ಲಿ ಇಲ್ಲದ ಬಂಗಾರದ ನಾಣ್ಯಗಳು ಮತ್ತೆ ಕೊಟ್ಟವರ ಮನೆಯನ್ನೇ ಸೇರುತ್ತವೆ. ಇದನ್ನೇ ಯೋಗ ಎನ್ನುವುದು. ಬಾರದು ಬಪ್ಪದು, ಬಪ್ಪದು ತಪ್ಪದು.

0: ಇದುವರೆಗೆ ಸುನೀತಿ ಪಥ ನಾಟಕದಲ್ಲಿ ಯೋಗ ಯೋಗ ನಾಟಕವನ್ನು ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ?
2: ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ವಿಶೇಷ. ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಚರ್ಚೆ ಕಾರ್ಯಕ್ರಮ ಕೇಳುವಿರಿ.

0: ಪ್ರಿಯ ಕೇಳುಗರೆ, ನಮಸ್ಕಾರ. ಇಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೇಡಿಯೋ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ಗದಗ್, ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ಚೇತನ್ ಬಾಬು ಆರ್ಟಿ, ವಿಜ್ಞಾನಿಗಳು, ಬೇಸಾಯ ಶಾಸ್ತ್ರ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ, ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಮೇಡಮ್, ಈಗ ಈ ವರ್ಷದಲ್ಲಿ 2026 ಮತ್ತು 27 ಮುಂಗಾರು ಹಂಗಾಮಿನಲ್ಲಿ ಮಳೆಯ ಪರಿಸ್ಥಿತಿ ಕುರಿತು ವಿವರಣೆಯನ್ನ ನೀಡುತ್ತೀರಾ?
1: ಅವಶ್ಯಕವಾಗಿ. ಇವಾಗ ಮಳೆ ಪರಿಸ್ಥಿತಿ ನೋಡ್ಬಿಟ್ರೆ, ನಮಗೆ ಜನವರಿ 1 ನಾವು ಇವತ್ತಿನ ತನಕ ಮಳೆ ನೋಡ್ಬಿಟ್ರೆ, ನಮಗೆ 111.7 ಮಳೆ ಆಗಬೇಕಾಗಿತ್ತು. ಅದ್ರ ಪೈಕಿ 141 ಮಳೆ ಆಗಿದೆ. ಆದರೆ ನಮ್ಮ ರೈತರಿಗೆ ಅನುಕೂಲ ಆಗುವ ಮಳೆಗಳು ಏಪ್ರಿಲ್ ಮೇದಲ್ಲಿ ಭೂಮಿ ಹದ ಮಾಡ್ಕೊಳ್ಳೋದು, ಮತ್ತು ಈಗ ಮಳೆ ಆಗೋದು ನಮ್ಮ ಬಿತ್ತನೆಗೆ. ಅದನ್ನು ಪ್ರಮಾಣ ನೋಡಿಬಿಟ್ರೆ ಭೂಮಿ ತಯಾರಿಗೆ ನಮ್ಮ ಮಳೆ ಆಗಿದೆ, ಬಟ್ ಬಿತ್ತನೆಗೆ ಬೇಕಾಗುವಷ್ಟು ತೇವಾಂಶ ಎಲ್ಲ ಕಡೆಯೂ ದೊರಕಿಲ್ಲ. ಕಾರಣ, ನಾವು ರೈತರಲ್ಲಿ ಒಂದು ಮನವಿ ಮಾಡ್ತೀವಿ, ತೇವಾಂಶ ಕೊರತೆ ಇದ್ದಲ್ಲಿ ಬಿತ್ತನೆ ಮಾಡಬಾರ್ದು. ಮತ್ತು ಈಗಾಗಲೇ ಹವಾಮಾನ ವರದಿ ಪ್ರಕಾರ ಮಳೆ ಪ್ರಮಾಣ ಈ ಬಾರಿ ಜೂನಲ್ಲಿ ಮಳೆ ಸರಿ ಆಗುತ್ತೆ. ಜುಲೈದಿಂದ ಸೆಪ್ಟೆಂಬರ್ ತನಕ 50% ಮಳೆ ಕಡಿಮೆ ಆಗ್ತದೆ ಅಂತ ಅಂದಾಜಿಸಿದ್ದಾರೆ. ಮತ್ತು ಅದು ಮಳೆ ಆಗೋದು ಸ್ಕ್ಯಾಟರ್ಡ್ ಎಲ್ಲ ಕಡೆ ಒಂದೇ ಥರವಾಗಿ ಆಗೋದಿಲ್ಲ ಅಂತ ಅನುಮಾನಿಸಿದ್ದಾರೆ.
0: ಧನ್ಯವಾದಗಳು ಮೇಡಮ್. ಈಗ ಎಲ್ಲಿನೋ ಅಂತ ನಾವು ಕೇಳ್ತಾ ಇದ್ದೀವಿ, ಹಾಗಂದ್ರೆ ಏನು ಸರ್
2: ಇದು? ಎಲ್ಲಿನೋ ಅನ್ನೋದು ಒಂದು ಹವಾಮಾನ ಒಂದು ವೈಪರೀತ್ಯ ಅಥವಾ ಹವಾಮಾನ ಬದಲಾವಣೆಯ ಒಂದು ಕ್ರಿಯೆ. ನಾವು ಗ್ಲೋಬಲ್ ವೈಡ್ ನೋಡ್ತಾ ಬಂದಾಗ ಎರಡು ಕ್ರಿಯೆಗಳು ಇರ್ತವೆ, ಒಂದು ಎಲ್ನೋ ಮತ್ತು ಲ್ಯಾನಿನೋ. ಈ ಲ್ಯಾನಿನೋ ಬಂದಾಗ ನಮ್ಮ ಏಷ್ಯಾ ಖಂಡ ಅಂದರೆ ಭಾರತ ವರ್ಷಕ್ಕೆ ಒಳ್ಳೆಯ ಮಾನ್ಸೂನ್ ಮಾರುತಗಳು ಬರ್ತವೆ. ಬಟ್ ಎಲ್ನಿನೋ ಬಂದಾಗ ಮುಖ್ಯವಾಗಿ ನಮ್ಮ ಭಾರತ ಮತ್ತು ಈ ಏಷ್ಯಾ ಖಂಡಕ್ಕೆ ಪಕ್ಕಪಕ್ಕದ ಬಾಂಗ್ಲಾದೇಶ, ಶ್ರೀಲಂಕಾ ಈ ದೇಶಗಳಿಗೆ ಮಳೆಯ ಸಂಭವ ಕಡಿಮೆ ಇರುತ್ತದೆ. ಈ ಎಲ್ನಿನೋ ಅನ್ನೋದು ಪ್ರತಿ 5-6 ವರ್ಷಗಳಿಗೊಮ್ಮೆ ನಮ್ಮ ಭಾರತಕ್ಕೆ ಅಪ್ಪಳಿಸುತ್ತೆ. ಈ ಎಲ್ಲಿನೋ ಅಂದರೆ ಮುಖ್ಯವಾಗಿ ಈ ಪೆಸಿಫಿಕ್ ಸಾಗರ ಇದೆಯಲ್ಲ, ಅದರ ತಾಪಮಾನ ಹೆಚ್ಚುತ್ತದೆ. ಯಾಕಂದರೆ ಮುಖ್ಯವಾಗಿ ಈ ವಿಂಡ್ಸ್ ಗಾಳಿ ಇದೆಯಲ್ಲ, ಕೋಲ್ಡರ್ ರೀಜನ್ನಿಂದ ವಾರ್ಮರ್ ರೀಜನ್ಗೆ ಮೂವ್ ಆಗ್ತವೆ. ಲ್ಯಾನಿನೋ ಬಂದಾಗ ನಾರ್ಮಲ್ ಇಯರ್ ಇದ್ದಾಗ ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ದೇಶದ ಭೂಭಾಗ ಬಿಸಿಯಾಗಿರುತ್ತೆ. ಸೊ ಈ ಮಳೆ ತರುವ ಮಾನ್ಸೂನ್ ಮಾರುತಗಳು ಕೋಲ್ಡರ್ ರೀಜನ್ನಿಂದ ನಮ್ಮ ದೇಶದ ಕಡೆಗೆ ಬರ್ತವೆ, ಆವಾಗ ಒಳ್ಳೆ ಮಳೆ ಆಗುತ್ತೆ. ಈ ಎಲ್ಲಿನೋ ಬಂದಾಗ ರಿವರ್ಸ್, ಈ ಮಾರುತಗಳು ರಿವರ್ಸ್ ಆ ದಿಕ್ಕನ್ನು ಬದಲಾಯಿಸ್ತವೆ. ಅಂದರೆ ಪೆಸಿಫಿಕ್ ಸಾಗರ ನಮ್ಮಿಂದ ದೂರ ಇದೆ, ಅದು ವಾರ್ಮ್, ಅದರ ತಾಪಮಾನ ಜಾಸ್ತಿ ಆದಾಗ ಈ ಚಂಡಮಾರುತಗಳು ನಮ್ಮ ದೇಶದಿಂದ ದಿಕ್ಕನ್ನು ಬದಲಾಯಿಸಿ ಸ್ವಲ್ಪ ಸೈಡ್ಗೆ ಹೋಗ್ತವೆ. ಆದ್ದರಿಂದ ಮಾನ್ಸೂನ್ ಮಾರುತಗಳು ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಭಾವ ಸಂಭವವನ್ನು ಕಡಿಮೆ ಮಾಡ್ತವೆ.
0: ಹಾಗಾದರೆ ಈ ಜೂನ್ ತಿಂಗಳಲ್ಲಿ ಆಗುವ ವಾಡಿಕೆಯ ಮಳೆ ಎಷ್ಟು ಮತ್ತು ಆಗುವ ಸಂಭವದ ಬಗ್ಗೆ ಮಾಹಿತಿಯನ್ನ ನೀಡಿ ಸರ್.
2: ಮುಖ್ಯವಾಗಿ ಗದಗ ಜಿಲ್ಲೆಯ ಸರಾಸರಿ ಜೂನ್ ತಿಂಗಳ ಮಳೆ ಅಂತ ನೋಡ್ತಾ ಹೋದ್ರೆ 76.88 ಮಿಲಿಲೀಟರ್ ಅನ್ನೋದು ಈ ಸರಾಸರಿ ಅಂದ್ರೆ ನಾರ್ಮಲ್, ಕಳೆದ 30 ವರ್ಷಗಳ ನಾರ್ಮಲ್ ಮಳೆ. ಬಟ್ ಹೋದ ವರ್ಷ 25-26 ನಮ್ಮ ಜೂನ್ ತಿಂಗಳಲ್ಲಿ 78.4 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಬಟ್ ಈ ವರ್ಷವೂ ಸಹ IMD ವರದಿಯ ಮುಖಾಂತರ ಜೂನ್ ತಿಂಗಳಲ್ಲಿ ಮಳೆ ಆಗುವ ಸಂಭವ ಇದೆ. ಬಟ್ ಆದರೆ ಬಿತ್ತನೆಯ ನಂತರ ಜೂನ್ ಮತ್ತು ಮೇಡಮ್ ಆಗಲಿ ಹೇಳದಂಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೆಳೆ ಬೆಳವಣಿಗೆ ಹಂತದಲ್ಲಿದ್ದಾಗ ಮಳೆ ಸ್ವಲ್ಪ ಕಡಿಮೆ, 50-60% ಕಡಿಮೆ ಆಗುವ ಸಂಭವ ಇದೆ. ಸೊ ಅದಕ್ಕೆ ನಾವು ಪರ್ಯಾಯ ಪದ್ಧತಿಗಳನ್ನು, ನಿರ್ವಹಣೆ ಕ್ರಮಗಳನ್ನು ನೋಡ್ಕೋಬೇಕು. ಬಿತ್ತನೆಗೆ ಮಳೆಗೆ ಕೊರತೆ ಇಲ್ಲ, ಅದಾದ್ಮೇಲೆ ಬೆಳೆ ಬೆಳೆದು ನಿಂತಾಗ ನಮಗೆ ಮಳೆ ಕೊರತೆ ಇದೆ ಎಂದು ಹವಾಮಾನ ವರದಿ ಹೇಳ್ತಾ ಇದೆ.
0: ಈಗ ಈ ಜಿಲ್ಲೆಯಲ್ಲಿ ಮಳೆ ಸ್ವಲ್ಪ ಕೊರತೆ ಇದೆ ಅಂತ ನಾವು ಕೇಳಿದ್ವಿ, ಹಾಗಾದ್ರೆ ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳು ಬೆಳೆಗಳ ತಳಿಗಳು ಯಾವಂತೀರಿ?
2: ಮುಖ್ಯವಾಗಿ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳೆಂದರೆ ದ್ವಿದಳ ಧಾನ್ಯಗಳು ಹೆಸರು, ಶೇಂಗಾ ಮತ್ತು ಅದು ಸಹ ದ್ವಿದಳ ಹಾಗೂ ಎಣ್ಣೆಕಾಳು ಎರಡು ಅಂತ ಹೇಳ್ತೀವಿ. ಈ ಹೆಸರು ಬೆಳೆಯಲ್ಲಿ ಮುಖ್ಯವಾಗಿ ತಳಿಗಳಂದ್ರೆ DGG2, DGG1 ಮತ್ತು BGS9 ತಳಿಗಳು ಒಳ್ಳೆ ಇಳುವರಿ ಕೊಡುವಂತ ತಳಿಗಳು, ಹಾಗೂ ಸ್ವಲ್ಪ ಎತ್ತರವಾಗಿ ಬೆಳೆದು ನಮಗೆ ಮಿಷಿನ್ ಕಟಾವು ಸಹ ಹೆಲ್ಪ್ ಆಗುವಂತಹ ತಳಿಗಳು. ಬಟ್ ಈಗ BGS9 ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ RSKಗಳಲ್ಲಿ ಹಾಗೂ NSCL ಸೀಡ್ ಯೂನಿಟ್ ಅಲ್ಲಿ ಸಹ ಸಿಗ್ತಿರುವಂತಹ ತಳಿ BGS9. ಈ ವರ್ಷ ಲಾಸ್ಟ್ ಇಯರ್ DGG2 ಕೊಟ್ಟಿದ್ರು, ಬಟ್ ಅದು ಲಾಸ್ಟ್ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮಳೆ ಬಂದ ಕಾರಣದಿಂದ ಆ ತಳಿಯ ಒಂದು ಬಿತ್ತನೆ ಬೀಜ ಅಭಾವ ಇರೋದ್ರಿಂದ BGS-9 ಸಹ ಒಂದು ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ತಳಿ. ಇದು ಸಹ ಒಳ್ಳೆಯ ತಳಿ, ಒಳ್ಳೆ ಇಳುವರಿ ಕೊಡುವ ತಳಿ. ಇದನ್ನು ಸಹ ಬಳಸಿ ಬಿತ್ತನೆ ಮಾಡಬಹುದು. ಮತ್ತೊಂದು ಮುಖ್ಯವಾಗಿ ತೊಗರಿ ದ್ವಿದಳ ಧಾನ್ಯ ಅಂದ್ರೆ ತೊಗರಿ ಬೆಳೆ. ಇದು ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಜೊತೆ ಅಂತರ ಬೆಳೆಯಾಗಿ ಬೆಳೀತಾರೆ, ಹಾಗೂ ಸ್ವಲ್ಪ ಮುಂಡರಗಿ ಭಾಗದಲ್ಲಿ ಹಳ್ಳಿಗುಡಿ ಭಾಗದಲ್ಲಿ ಏಕ ಬೆಳೆಯಾಗಿ ಬೆಳೀತಾರೆ. ಸೊ ಅದಕ್ಕೆ ಉತ್ತಮವಾದ ತಳಿಗಳೆಂದರೆ TSR ಅನ್ನೋದು ಹಳೆ ತಳಿ, ಈಗ ಹೊಸದಾಗಿ GRG 8811 ಹಾಗೂ GRG 152 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುವ ತಳಿಗಳು. ಮತ್ತು ಎಣ್ಣೆಕಾಳು ಬಂದ್ರೆ ಮುಖ್ಯವಾಗಿ ಪ್ರಮುಖ ಬೆಳೆ ಅಂದ್ರೆ ಶೇಂಗಾ, ಹಾಗೂ ಮತ್ತೊಂದು ಸೂರ್ಯಕಾಂತಿ. ಶೇಂಗಾ ಬೆಳೆಯಲ್ಲಿ ನಮಗೆ GPBD-4, TMV-2 ಮತ್ತು DH-256 ಹಾಗೂ Kadri-6 ಹಾಗೂ Kadri-9 ಅನ್ನುವ ತಳಿಗಳು ಉತ್ತಮ ಇಳುವರಿ ಹಾಗೂ ನಮ್ಮ ಜಿಲ್ಲೆಗೆ ಸೂಕ್ತವಾಗುವಂತಹ ತಳಿಗಳಾಗಿವೆ. ಹಾಗೂ ಸೂರ್ಯಕಾಂತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಬಿಡುಗಡೆ ಮಾಡಿರುವ KBSH-78, KBSH-90 ಇದು 2024 ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. ಅದನ್ನು ಸಹ ನಮ್ಮ ಜಿಲ್ಲೆಗೆ ಹೊಂದಿಕೊಳ್ಳುತ್ತದೆ ಎಂದು ಲಾಸ್ಟ್ ಇಯರ್ ಒಂದು SSC ಮೀಟಿಂಗ್ ಅಲ್ಲಿ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಪ್ರಮುಖವಾದ ಸಂಕರಣ ತಳಿ ಅಂದರೆ RSFH-700, ಇದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ಒಂದು ಸಂಕರಣ ತಳಿ. ಇವು ಸಹ ಇವೆಲ್ಲ ಹೈಬ್ರಿಡ್ಗಳು ಒಳ್ಳೆ ಇಳುವರಿ ಕೊಡುವಂತಹ ಈ ಸೂರ್ಯಕಾಂತಿ ತಳಿ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಸ್ವಲ್ಪ ಚಾಂಪ್ ಎನ್ನುವ ಪ್ರೈವೇಟ್ ಸಂಕರಣ ತಳಿಗಳು ಸಹ ಪ್ರಚಲಿತದಲ್ಲಿವೆ. ಇವುಗಳನ್ನು ಬೆಳೆದು ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಮುಖ್ಯವಾಗಿ 4 ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ ಮುಂಗಾರಲ್ಲಿ ಕಂಡು ಬರ್ತವೆ, ಹೆಸರು, ತೊಗರಿ, ಶೇಂಗಾ ಹಾಗೂ ಸೂರ್ಯಕಾಂತಿ.
0: ಮೇಡಮ್, ಇದುವರೆಗೆ ಡಾಕ್ಟರ್ ಚೇತನ್ ಬಾಬು ಅವರು ಯಾವ ಯಾವ ಒಂದು ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಒಂದು ಬೆಳೆಗಳ ಒಂದು ಬೀಜಗಳು ಈ ಕೃಷಿ ಇಲಾಖೆಯಲ್ಲಿ ಯಾವ್ಯಾವ ಲಭ್ಯತೆ ಇದಾವೆ ಅನ್ನೋದ ಮಾಹಿತಿಯನ್ನ ದಯವಿಟ್ಟು ತಾವು ಕೊಡ್ಬೇಕಂತ ಕೇಳ್ಕೊಳ್ತೇವೆ.
1: ವರ್ಷ ಕೊಡ್ತೀವಿ. ಈಗಾಗಲೇ ನಮ್ದು ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಪ್ರತಿ ವರ್ಷ ಏನು ನಾವು ಬೀಜಗಳ ವಿತರಣೆ ಮಾಡ್ತೇವೆ, ಅದೇ ಕಾರ್ಯಕ್ರಮ ನಮ್ಗೆ May 25 ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಮುಖ್ಯವಾಗಿ ಮುಸುಕಿನ ಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಹಾಗೂ ಹೈಬ್ರಿಡ್ ಹತ್ತಿ ಬೆಳೀತಾ ಇದ್ದಾರೆ. ಇಲ್ಲಿ ನಾವು ಹತ್ತಿ ಬೀಜ ನಾವು ವಿತರಣೆ ಮಾಡುವುದಿಲ್ಲ. ಆದ್ರೆ ಈ ಬೀಜದ ಗುಣ ನಿಯಂತ್ರಣ ನಾವು ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಯಾವ ಕಂಪ್ನಿಗಳು ಈ ಭಾಗಕ್ಕೆ ಅನುಕೂಲ ಆಗ್ತಾವ ಅವನು ಕೊಟ್ಟಿರ್ತಾರೆ, ಅವನ್ನ ಮಾರ್ಕೆಟ್ನಾಗ ಅಷ್ಟೇ ಮಾರಾಟ ಆಗೋಂಗೆ ನಾವು ನೋಡ್ಕೋತೀವಿ. ಕೆಂಜೋಳ, ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿಗೆ ಏನು ಬೇಕಾಗ್ತದೆ ಬೀಜ, ಅದರ 1/3 ಈ ಹೈಬ್ರಿಡ್ ಬೀಜ ಇದ್ರೆ ನಾವು ಪೂರ ರಿಪ್ಲೇಸ್ಮೆಂಟ್ ಇರ್ತದೆ. ಮುಸುಕಿನ ಜೋಳ ಪೂರ ರಿಪ್ಲೇಸ್ಮೆಂಟ್, ಅದು ಬೀಜದ ಬದಲಾವಣೆ ಮಾಡುವುದಿಲ್ಲ ಅಲ್ಲಿ. ಅದಕ್ಕೆ ನಾವು ಅದನ್ನು ಹೊರತುಪಡಿಸಿ ಏನು ಹೆಸರು, ತೊಗರಿ, ಶೇಂಗಾ ಇದೆಯಲ್ಲ ಇವಕ್ಕೆಲ್ಲಾನು ನಾವು 1/3 ಏರಿಯಾಕ್ಕಷ್ಟೇ ಪ್ರತಿ ವರ್ಷ ಕೊಡ್ತೀವಿ. ಅಂದರೆ ಒಂದು ಸಾರಿ ಒಯ್ದ ರೈತ 3 ವರ್ಷ ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಬೀಜ ಅನ್ನಂತ ಆ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲ ಬಿತ್ತನೆ ಬೀಜಗಳನ್ನು ನಾವು ಸ್ಟೋರ್ ಮಾಡಿದ್ದೀವಿ. ಟೋಟಲ್ ಆಗಿ ಎಲ್ಲ ಬೀಜಗಳು ಸೇರಿಸಿ 1337 ಕ್ವಿಂಟಲ್ ರೈತ ಸಂಪಾದ ಕೇಂದ್ರ ಮುಖಾಂತರ ನಾವು ಈಗಾಗಲೇ ವಿತರಣೆ ಮಾಡಿದ್ದೀವಿ. ಸೊ ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇಲ್ಲ. ಆದರೆ ಎಲ್ಲ ರೈತ ಬಂದರಲ್ಲಿ ನಾವು ಕೇಳ್ಕೋದು ಬಿತ್ತನೆ ಬೀಜಗಳನ್ನ ಬಿತ್ತುವಾಗ, ಹೆಸರು ಬಿತ್ತುವಾಗ, ತೊಗರಿ ಬಿತ್ತುವಾಗ ಅದನ್ನು ಟ್ರೀಟ್ ಮಾಡಿದ ಬೀಜನೇ ನಾವು ಕೊಡ್ತಾ ಇದ್ದೀವಿ. ಆದರೆ ತಮ್ಮಲ್ಲಿರೋ ಬೀಜಗಳನ್ನಿದ್ದರೆ ಮೊಳಕೆ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಆ ಬೀಜೋಪಚಾರ ಮಾಡಿನೇ ಆ ಬಿತ್ತನೆ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ.
0: ಇದುವರೆಗೆ ನೀವಿಬ್ಬರು ನಮಗೆ ಗದಗ ಜಿಲ್ಲೆಯಲ್ಲಿ ಬೆಳೀತಿರ್ತಕ್ಕಂಥ ಬೆಳೆಗಳು ಮತ್ತು ಯಾವ್ಯಾವ ತಳಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಈ ಒಂದು ಗದಗ ಜಿಲ್ಲೆಯಲ್ಲಿ ಬಹುತೇಕವಾಗಿ ಈ ಒಣ ಬೇಸಾಯ ಪದ್ಧತಿಯನ್ನ ರೈತರು ಪಾಲಿಸ್ತಾರೆ. ಈ ಒಂದು ಒಣ ಮಣ್ಣಿನಲ್ಲಿ ಹೇಗೆ ಬಿತ್ತನೆಯನ್ನ ಮಾಡಬೇಕು ಅಂತ ನಾವು ತಾವು ರೈತರಿಗೆ ಸಲಹೆಗಳನ್ನು

0: ಮತ್ತು ಸೂಚನೆಗಳನ್ನ ಕೊಡ್ತೀರಿ?
1: ಈ ಒಣ ಬಿತ್ತನೆ ಅಂದ್ರೆ ನಾವು ಡ್ರೈ ಸೋಯಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಟರ್ಮ್ ಐತೆ. ಇದು ಮುಖ್ಯವಾಗಿ ಎಲ್ಲಿ ಬೆಳೆ ಬೆಳೆಸ್ತೀವಿ ಅಂದ್ರೆ ಯಾವಾಗ ಜೂನ್ ಮೊದಲ ವಾರದಲ್ಲಿ ಆಗುವ ಮಳೆ ಸ್ವಲ್ಪ ಲೇಟ್ ಆಗಾದ್ರೆ, ಲೇಟ್ ಆನ್ಸೆಟ್ ಆಫ್ ಮಾನ್ಸೂನ್ ಅಂತ ಕರಿತೀವಿ, ಅಂದ್ರೆ ಒಂದು ವಾರ ಅಥವಾ ಎರಡು ವಾರಗಳು ಲೇಟ್ ಆಗಿ ಬರುತ್ತೋ ಅಂತ ಸಮಯದಲ್ಲಿ ನಾವು ಡ್ರೈ ಸೋಯಿಂಗ್ ಅಥವಾ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡೋಕೆ ರೆಕಮೆಂಡ್ ಮಾಡ್ತೀವಿ. ಇದೇನಪ್ಪ ಅಂದ್ರೆ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಳೆಗೂ ಮುಂಚೆಯೇ ಬಿತ್ತನೆ ಮಾಡುವುದು. ಹೀಗೆ ಮಾಡಿದರೆ ನಾವು ಬಂದ ಮೊದಲ ಮಳೆಯನ್ನೇ ನಾವು ಬೀಜ ಮೊಳಕೆ ಹೊಡೆಯೋದಕ್ಕೆ ಹಾಗೂ ಬೆಳೆ ಬೆಳವಣಿಗೆ ಉಪಯೋಗಿಸಬಹುದೆಂದು ಈ ಡ್ರೈ ಸೋಯಿಂಗ್ ಅನ್ನು ರೆಕಮೆಂಡ್ ಮಾಡ್ತೀವಿ. ಅವಾಗ ನಾವು ಈ ಡ್ರೈಲ್ಯಾಂಡ್ ಏರಿಯಾದಲ್ಲಿ ಒಣ ಬೇಸಾಯದಲ್ಲಿ
2: ಈ ಪದ್ಧತಿ ಉಪಯೋಗಿಸುವ ಮೊದಲು ನಾವು ನಮ್ಗೆ ಮಳೆ ವೆದರ್ ಫೋರ್ಕಾಸ್ಟಿಂಗ್ ಬಗ್ಗೆ ಇರ್ಬೇಕು. ಯಾಕಂದ್ರೆ ನಾವು ಬಿತ್ತನೆ ಮಾಡ್ತೇವೆ, ಮಳೆ ಸ್ವಲ್ಪ ಒಂದು ವಾರಕ್ಕಿಂತ ಲೇಟ್ ಆದ್ರೆ ನಾವು ಡ್ರೈ ಸೋಯಿಂಗ್ ಮಾಡೋದು ಸಹ ವೇಸ್ಟ್. ಸೊ ಮಳೆ ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಮಳೆ ಸಂಭವದ ವರದಿ ರಿಪೋರ್ಟ್ ನಾವು ನೋಡಿಕೊಂಡು ಬಿತ್ತನೆಗೆ ನಾವು ರೆಡಿ ಮಾಡ್ಕೋಬೇಕು. ಹಾಗೂ ನಾವು ಬಿತ್ತುವ ಮೊದಲು ಡ್ರೈ ಸೋಯಿಂಗ್ ಅಥವಾ ಒಣ ಬಿತ್ತನೆ ಮಾಡುವ ಮೊದಲು ನಾವು ಬಿತ್ತನೆ ಬೀಜವನ್ನು ಬೀಜ ಗಟ್ಟಿಗೊಳಿಸು ಮತ್ತು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಒಳ್ಳೆ ಮೊಳಕೆ ಹಾಗೂ ಒಳ್ಳೆ ಬೆಳವಣಿಗೆ ನೋಡ್ಕೊಂಡ್ಬರ್ತಾ ಹೋಗ್ಬೋದು. ಮುಖ್ಯವಾಗಿ ಈ ಬಿತ್ತನೆ ಬೀಜವನ್ನು 1 ಗಂಟೆ ಕಾಲ ಶೇಕಡ 2 ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ನಮ್ಗೆ ಸಾಧಾರಣ ನೀರಿನಲ್ಲೂ ಸಹ 1 ಗಂಟೆ ಕಾಲ ನೆನೆಸಿ ಅದನ್ನು 6 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಿದರೆ ಅದಕ್ಕೆ ಬರ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಹಾಗೂ ಒಣ ಮಣ್ಣಿನಲ್ಲೂ ಸಹ ಅದನ್ನು ಜೀವಂತವಾಗಿರುತ್ತೆ. ಸ್ವಲ್ಪ ಒಂದು 4-5 ದಿನ ಮಳೆ ಬರ್ದಿದ್ರು ಸಹ ಬೀಜ ಅನ್ನೋದು ಜೀವಂತವಾಗಿರುತ್ತೆ. ಸೊ ಹೀಗೆ ಗಟ್ಟಿಗೊಳಿಸಾದ ನಂತರ ಈ ಬಿತ್ತನೆ ಬೀಜವನ್ನು ನಾವು ಜೈವಿಕ ಗೊಬ್ಬರಗಳಾದ ರೈಜೋಬಿಯಂ ಅಥವಾ ಅಜೋಸ್ಪಿರಿಲಮ್ ಅಥವಾ ಟ್ರೈಕೋಡರ್ಮ ಅನ್ನು ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಈ ಜೈವಿಕ ಗೊಬ್ಬರಗಳ ಲಭ್ಯತೆ ಇಲ್ಲದಿದ್ದಲ್ಲಿ ಡ್ರೈ ಸೋಯಿಂಗ್ ಅಂದ್ರೆ ಒಣಮಣ್ಣು, ಒಣಮಣ್ಣಲ್ಲಿ ನಮ್ಗೆ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಇರುತ್ತೆ, ಕೀಡೆ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಈ ಕೀಡೆಯನ್ನು ಕಾಪಾಡಲು ಈ ಕೀಟನಾಶಕಗಳಾದ ಕ್ಲೋರೋಪೈರಿಪಸ್ ಅನ್ನು ಬಳಸಿ ಬೀಜೋಪಚಾರ ಮಾಡಿದರೆ ಒಣಮಣ್ಣಿನಲ್ಲಿ ಯಾವುದೇ ಕೀಟದ ಹಾನಿಯಾಗದಂತೆ ನೋಡ್ಕೊಳ್ಳುತ್ತೆ. ಹಾಗೂ ಶಿಲೀಂಧ್ರಗಳು ಸಹ ಇದರಲ್ಲಿ ಜಾಸ್ತಿ ಇರ್ತವೆ. ಸೊ ಅಂತ ಟೈಮಲ್ಲಿ ನಾವು ಕಾರ್ಬೆಂಡಿಸಮ್ನು ಸಹ ಬಳಸಿ ನಾವು ಬೀಜೋಪಚಾರ ಮಾಡಿ ಒಣ ಮಣ್ಣಿನಲ್ಲಿ ಬಿತ್ತನೆ ಮಾಡಿದರೆ ಉತ್ತಮವಾದ ಮೊಳಕೆ ಹಾಗೂ ಕೀಟ ಹಾಗೂ ರೋಗದ ಹಾನಿಯಿಂದ ಕಾಪಾಡಿ ಬೆಳೆಯನ್ನು ಮೊದಲ ಮಳೆಗೆ ಮೊಳಕೆ ಹೊಡೆಯೋದಕ್ಕೆ ಉಪಯೋಗಿಸಬಹುದು.
3: ಇದುವರೆಗೂ ನಾವು ಈ ಒಂದು ಜಿಲ್ಲೆಯಲ್ಲಿ ಬೆಳಿಬೇಕಾಗಿರತಕ್ಕಂಥ ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳು, ಅವುಗಳ ತಳಿಗಳು ಮತ್ತು ಅವುಗಳನ್ನ ಹೇಗೆ ಬೀಜೋಪಚಾರ ಮಾಡಿ ನಾವು ಒಣ ಮಣ್ಣಿನಲ್ಲಿ ಬಿತ್ತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇದರ ನಂತರ ಈ ಒಂದು ಬೆಳೆಗಳು ಉತ್ತಮವಾಗಿ ಫಸಲು ಕೊಡಬೇಕಾದ್ರೆ ಯಾವ ಪೋಷಕಾಂಶಗಳ ಬಗ್ಗೆ ರೈತರು ಬಹಳ ಗಮನವನ್ನು ಕೊಡಬೇಕು ಮತ್ತು ಯಾವುದನ್ನ ಬಳಸಿದ್ರೆ ಅದು ಉತ್ತಮವಾದ ಫಸಲನ್ನ ಅವರು ಪಡಿಬಹುದು ಅಂತ ಹೇಳ್ತೀರಿ?
1: ಅವಶ್ಯವಾಗಿ. ಯಾವುದೇ ಬೆಳೆಗಾಗಿ ನಮ್ಗೆ 17 ಪೋಷಕಾಂಶಗಳು ಬೇಕಾಗುತ್ತವೆ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಇದಾವೆ ಹಾಗೂ ಲಘು ಪೋಷಕಾಂಶಗಳು ಸಹ ಇದೆ. ಸಾರಜನಕ, ರಂಜಕ, ಪೊಟ್ಯಾಷ್ ಇವು ಮುಖ್ಯ ಪೋಷಕಾಂಶಗಳು, ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತವೆ. ಆದ್ರೆ ಉಳಿದ ಕಬ್ಬಿಣ, ಸತುವು ಮತ್ತೆ ಕಾಪರ್, ನಿಕ್ಕಲ್ ಹಾಗೂ ಮುಂತಾದ ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಇವು ನಮ್ಗೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಮುಖ್ಯವಾಗಿ ನಾವು ದ್ವಿದಳ ಧಾನ್ಯಗಳಂದ್ರೆ ನಮ್ಗೆ ಈ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರಮಾಣ ಅನುಪಾತ ಅಂದ್ರೆ 1:2 ಒಂದು ಪ್ರಮಾಣದಷ್ಟು ಸಾರಜನಕ, 2 ಪ್ರಮಾಣದಷ್ಟು ರಂಜಕ ಹಾಗೂ 2 ಪ್ರಮಾಣವಷ್ಟು ಪೊಟ್ಯಾಷ್, ಅಂದ್ರೆ 1:2 ಪ್ರಮಾಣದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನು ಬಳಸಬೇಕು ದ್ವಿದಳ ಧಾನ್ಯಗಳಿಗೆ. ಮುಖ್ಯವಾಗಿ ಯಾಕಪ್ಪ ಅಂದ್ರೆ ಈ ದ್ವಿದಳ ಧಾನ್ಯಗಳಿಗೆ ಈ ಬೇರಿನ ಗಂಟಿನಲ್ಲಿ ರೈಜೋಬಿಯಂ ಎನ್ನುವ ಜೀವಾಣು ಇದ್ದು ಆ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಿ ನಮ್ಮ ಬೆಳೆಗೆ ಒದಗಿಸುತ್ತೆ. ಸೊ ಸಾಮಾನ್ಯವಾಗಿ ಈ ದ್ವಿದಳ ಧಾನ್ಯಗಳಿಗೆ ಸಾರಜನಕದ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಆದ್ದರಿಂದ ಈ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ 1:2:2 ಪ್ರಮಾಣದಲ್ಲಿ ನಾವು NPK ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನು ಬಳಸಿ ನಾವು ಈ ದ್ವಿದಳ ಧಾನ್ಯಗಳನ್ನು ಬೆಳೆಯಬಹುದು. ಹಾಗೂ ಈ ಎಣ್ಣೆ ಕಾಳುಗಳಲ್ಲಿ ಕೆಲವೊಂದು ದ್ವಿದಳ ಧಾನ್ಯಗಳಿದ್ದಾವೆ. ಉದಾಹರಣೆಗೆ ಶೇಂಗಾ ಹಾಗೂ ಸೋಯಾಬೀನ್ ಇವೆರಡು ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳು. ಇವುಗಳು ಸಹ ಈ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಅನ್ನೋದಿದೆ. ಸೊ ಇವುಗಳಿಗೂ ಸಹ ಸ್ವಲ್ಪ ಯೂರಿಯಾ ಗೊಬ್ಬರವನ್ನು ಕಡಿಮೆ ಬಳಸಬೇಕು ಇವುಗಳಿಗೆ. ದ್ವಿದಳ ಹಾಗೂ ಎಣ್ಣೆ ಕಾಳು, ಶೇಂಗಾ ಹಾಗೂ ನಮ್ಮ ಸೋಯಾಬೀನ್ಗೆ, ಮತ್ತೆ ರಂಜಕ, ಪೊಟ್ಯಾಶ್ ಕೊಡಬೇಕು. ಮುಖ್ಯವಾಗಿ ಈ ಎಣ್ಣೆ ಕಾಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗ್ಬೇಕಂದ್ರೆ ಸಲ್ಫರ್, ಗಂಧಕ ಈ ಪೋಷಕಾಂಶ ಜಾಸ್ತಿ ಬೇಕಾಗುತ್ತೆ. ಗಂಧಕವನ್ನು ನಾವು ಈ ಎಣ್ಣೆ ಕಾಳುಗಳಲ್ಲಿ ಜಿಪ್ಸಮ್ ಮೂಲಕ ಅಥವಾ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖಾಂತರ ಕೊಟ್ರೆ ಒಂದೇ ಇದರಲ್ಲಿ ನಾವು ರಂಜಕವನ್ನು ಕೊಡಬಹುದು ಹಾಗೂ ಗಂಧಕವನ್ನು ಮತ್ತು ಕ್ಯಾಲ್ಸಿಯಂ. SSP ಅಲ್ಲಿ ನಮ್ಗೆ ರಂಜಕ ಇದೆ, ಕ್ಯಾಲ್ಸಿಯಂ ಇದೆ ಹಾಗೂ ಗಂಧಕ ಇದೆ. 3 ಪೋಷಕಾಂಶಗಳನ್ನು ಕೊಟ್ಟಂಗಾಗುತ್ತೆ. ಅಂದ್ರೆ ನಾವು ಎಣ್ಣೆ ಕಾಳು ಬೆಳೆಗಳು ಬಂದಾಗ ನಾವು DAP ಬದಲು ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನು ನಾವು ರಂಜಕದ ಮೂಲವಾಗಿ ಬಳಸಿದರೆ ಅದನ್ನು ನಾವು 2-3 ಲಘು ಪೋಷಕಾಂಶಗಳು ಸಹ ನಾವು ಕೊಟ್ಟಂಗಾಗುತ್ತೆ. ಆದ್ದರಿಂದ ಎಣ್ಣೆ ಅಂಶವು ಸಹ ನಮ್ಗೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೂ ಮುಖ್ಯವಾಗಿ ಈ ಎಣ್ಣೆ ಕಾಳು ಪ್ರಮಾಣ ಉತ್ಪಾದನೆ ಆಗ್ಬೇಕಂದ್ರೆ ಗಂಧಕ ಆಗಲಿ ಹೇಳಿದೆ. ಹಾಗೂ ಕಾಂಪ್ಲೆಕ್ಸ್ ಗೊಬ್ಬರ 20:20:013 ಈ 13 ಏನಾಯ್ತಪ್ಪ ಅದು ಗಂಧಕಾಂಶ. ಸೊ 20:20:013 ನಾವು ಎಣ್ಣೆ ಕಾಳಲ್ಲಿ ಬಳಸಿದ್ರೆ ಯೂರಿಯಾ ಅಥವಾ DAP ಬದಲು ನಾವು ಈ ಎಣ್ಣೆ ಅಂಶ ಜಾಸ್ತಿ ಆಗಿ ಎಣ್ಣೆ ಇಳುವರಿನೂ ಸಹ ಜಾಸ್ತಿ ತೆಗಿಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
3: ಈಗ ಬೆಳೆಗಳಿಗೆ ಬೇಕಾಗಿರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನ ತಾವು ಕೊಟ್ರಿ ಮೇಡಮ್. ಈ ಜಿಲ್ಲೆಯಲ್ಲಿ ರಸಗೊಬ್ಬರಗಳ ಲಭ್ಯತೆಯ ಕುರಿತು ತಾವು ಮಾಹಿತಿಯನ್ನ ತಿಳಿಸ್ಬೇಕಂತ ಕೇಳ್ತೀನಿ.
4: ಈಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮ

0: ವಿವಿಧ ಬೆಳೆಗಳಿಗೆ ಏನು ನಮ್ಮ ಕೃಷಿ ಬೆಳೆಗಳಿಗೆ ಆಹಾರ ಬೆಳೆಗಳಿಗೆ ಬೇಕಾಗುವ ವಿವಿಧ ರಸಗೊಬ್ಬರಗಳ ಬೇಡಿಕೆಯನ್ನು ನಾವು ಈಗಾಗಲೇ ಸಲ್ಲಿಸಿವೆ ಸರ್ಕಾರಕ್ಕೆ. ಈಗ ಯೂರಿಯಾ ನಮಗೆ ಮುಂಗಾರು ಹಂಗಾಮಿಗೆ 12,000 ಮೆಟ್ರಿಕ್ ಟನ್ ಅಷ್ಟು ಬೇಕಾಗಿದೆ. ದೆನ್ ಡಿ ಎ ಪಿ 8,956 ಮೆಟ್ರಿಕ್ ಟನ್, ಎಂ ಒ ಪಿ 1,682 ಮೆಟ್ರಿಕ್ ಟನ್. ಕಾಂಪ್ಲೆಕ್ಸ್ ಅಂದರೆ ವಿವಿಧ ಇಲ್ಲಿ ಬಳಸ್ತಾ ಇದ್ದಾರೆ, 20-20-13 ಇವ್ರು ಹೇಳಿದಂಗೆ, 26-26 ಮತ್ತೆ 17-17 ಯೂಸ್ ಮಾಡ್ತಾರೆ ಈ ಭಾಗದಲ್ಲಿ, 16-23 ಅದನ್ನು ಬಳಸ್ತಾರೆ ಇಲ್ಲಿ. ಸೊ ಇಂಥವು ಕಾಂಪ್ಲೆಕ್ಸ್ ಎಲ್ಲ ಸೇರ್ಪಡೆ ಹಾಕ್ಕೊಂಡು ಸುಮಾರು 9,800 ಮೆಟ್ರಿಕ್ ಟನ್ ಅಷ್ಟು. ನಿನ್ನೆ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಫೇಟ್ 423 ಮೆಟ್ರಿಕ್ ಟನ್, ಟೋಟಲ್ ಆಗಿ ನಮಗೆ ಸುಮಾರು 33,000 ಮೆಟ್ರಿಕ್ ಟನ್ ಅಷ್ಟು ವಿವಿಧ ರಸಗೊಬ್ಬರಗಳು ಬೇಕಾಗ್ತದೆ. ಈಗ ನಮಗೆ ದಾಸ್ತಾನು ಅಂದ್ರೆ ಇಲ್ಲಿವರೆಗೆ ಜೂನ್ ಪ್ರಾರಂಭ 1ನೇ ತಾರೀಕಿನವರೆಗೆ ವಿವಿಧ ರಸಗೊಬ್ಬರ ಎಲ್ಲ ಸೇರಿಸಿ 33,600 ಮೆಟ್ರಿಕ್ ಟನ್ ಅಷ್ಟು ನನ್ನಲ್ಲಿ ದಾಸ್ತಾನು ಇದ್ದು, ಇದರಲ್ಲಿ 19,500 ಮೆಟ್ರಿಕ್ ಟನ್ ಅಷ್ಟು ವಿತರಣೆ ಆಗಿದೆ. ಮತ್ತೆ ಉಳಿಕೆ ಇದೆ 14,242. ಇದರಲ್ಲಿ ಮೇಜರ್ ಆಗಿ ನಮಗೆ ಕಾಂಪ್ಲೆಕ್ಸು ದೆನ್ ಯೂರಿಯಾ ಇದೆ. ಆದರೆ ಒಂದು ರೈತ ಬಾಂಧವರಲ್ಲಿ ನನ್ನ ರಿಕ್ವೆಸ್ಟ್ ಅಂದರೆ, ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆದಿದೆ, ಇದರ ಪ್ರಭಾವವಾಗಿ ನಮಗೆ ಯೂರಿಯಾ ಆ್ಯಂಡ್ ಮತ್ತು ಡಿ ಎ ಪಿ ಪ್ರೊಡಕ್ಷನ್ಗೆ ಭಾರತದಲ್ಲಿ ಮಾಡಬೇಕಂದ್ರೆ ಕಚ್ಚಾ ಸಾಮಗ್ರಿ ಅಲ್ಲಿಂದನೇ ಬರಬೇಕು, ನ್ಯಾಚುರಲ್ ಗ್ಯಾಸ್. ಸೊ ಅಲ್ಲಿ ವ್ಯತ್ಯಯ ಆಗ್ತಾ ಇದೆ, ಕೊರತೆ ಇಲ್ಲ, ವ್ಯತ್ಯಯ ಆಗ್ತಾ ಇರೋದಕ್ಕೆ ಇಲ್ಲಿ ನಮಗೆ ಪೂರೈಕೆ ಆಗೋದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಮತ್ತೆ ಈಗ ಪ್ರಾರಂಭ ಹಂತದಲ್ಲಿ ಯಾರೂ ನಾವು ಯೂರಿಯಾ ಬಳಕೆ ಮಾಡೋದಿಲ್ಲ. ಮುಂದಿನ ಅಂದರೆ ಮೇಲ್ಗೊಬ್ಬರ ಅಂತ ನಾವು ಏನು ಬಳಕೆ ಮಾಡ್ತೀವಿ ಅವಾಗ ನಾವು ಯೂರಿಯಾ ಬಳಸ್ತೀವಿ. ಆ ಯೂರಿಯಾಕ್ಕೆ ಪರ್ಯಾಯವಾಗಿ ನಮಗೆ ನ್ಯಾನೋ ಯೂರಿಯಾ ಇದೆ, ಅದನ್ನು ಬಳಸ್ಬೋದು. ನೀರಿನಲ್ಲಿ ಕರಗೋ ಗೊಬ್ಬರ ಅದು 19-19 ಇದೆ, ಅದನ್ನು ಬಳಸ್ಕೋಬೋದು. ಮತ್ತೆ ಈಗ ಡಿ ಎ ಪಿ ಬದಲಾಗಿ ನಾವು ವಿವಿಧ ರಸಗೊಬ್ಬರಗಳನ್ನು ಇದಾವೆ, ಈಗಾಗಲೇ ಚೇತನ್ ಬಾಬು ಅವರು ಹೇಳಿದಂಗೆ ಇದಾವೆ, ಅವನ್ನ ಬಳಕೆ ಮಾಡಿಕೊಂಡ್ರೆ ನಾವು ಇಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಡಿ ಎ ಪಿ ಬಳಸಿದಾಗ ಎರಡೇ ಪೋಷಕಾಂಶ ಸಿಗ್ತವೆ, ಅದ್ರ ಬದಲಿ ನಾವು 10-26 ತೊಗೊಂಡ್ರೆ 3 ಪೋಷಕಾಂಶ ಸಿಗ್ತದೆ. ದೆನ್ 20-20-13 ಹೇಳಿದ್ರು, ಅಲ್ಲಿ ನಮಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ನಮ್ಗೆ ಲಘು ಪೋಷಕಾಂಶಗಳನ್ನು ಬೆಳೆಯುವಂಥ ಬೆಳೆಗಳಿಗೆ ದೊರೆಯುತ್ತದೆ. ಅದಕ್ಕೆ ದೇ ಗೊಬ್ಬರ ಅನ್ನೋಕ್ಕಿಂತ ವಿವಿಧ ಸಂಕರಣ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಇದಾವಲ್ಲ, ಅವನ್ನು ಬಳಕೆ ಮಾಡಿಕೊಂಡ್ರೆ ಬೆಳೆಗಳಿಗೆ ಯೋಗ್ಯ. ರೈತರಲ್ಲಿ ಒಂದು ಭಾವನೆ ಇರ್ಬೋದು, ಅದಕ್ಕೆ ಹೆಚ್ಚು ದರ ಇದೆ ಅಂತ. ಹೆಚ್ಚು ದರದ ಜೊತೆಗೆ ಹೆಚ್ಚು ಪೋಷಕಾಂಶನೂ ನೀವು ಕೊಡ್ತೀರಿ, ಅದರಿಂದ ಈ ಬೆಳೆ ತೆಗಿಬಹುದು. ಈಗಾಗಲೇ ಹೇಳ್ತಾ ಇದೀವಿ ಮಳೆ ಕೊರತೆ ಅಂತ. ಮಳೆ ಕೊರತೆ ಇದ್ದಾಗ ನೀವು ಈಗ ಸದ್ಯಕ್ಕೆ ನಮ್ಗೆ ತಳಗೊಬ್ಬರ ಆಗಿ ನಾವು ಕಾಂಪ್ಲೆಕ್ಸ್ ಬಳಸಿದ್ರೆ ಅವಕ್ಕೇನಾದ್ರು ಎಲ್ಲ ಪ್ರಮಾಣದ ಪೋಷಕಾಂಶ ದೊರೀತದೆ. ಅದಕ್ಕೆ ರೈತರು ಆತಂಕಗೊಳ್ಬೇಕಾಗಿಲ್ಲ ಗೊಬ್ಬರ ಇಲ್ಲ ಅಂತ. ಬಟ್ ಈಗೇನು ವಿಜ್ಞಾನಿಗಳು ತಾವು ಹೇಳುವಂಗೆ ಅದರ ಪ್ರಕಾರ ನಾವು ಸ್ವಲ್ಪ ನಮ್ಮಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮುಂದಿನ ದಿನದಾಗೆ ಸ್ವಲ್ಪ ಅನುಕೂಲ ಆಗೋದು, ಆದರೆ ಆತಂಕಗೊಳ್ಬೇಕಾಗಿಲ್ಲ. ಆಮೇಲೆ ಇದ್ರ ಜೊತೆ ಇನ್ನೊಂದು ಹೇಳ ಬಯಸ್ತೀನಿ, ಯೂರಿಯಾ ಸಲುವಾಗಿ ಯೂರಿಯಾ ಆ್ಯಪ್ ಮಾಡಿದ್ದಾರೆ, ಒಂದು ತತ್ರಾಂಶದ ಮುಖಾಂತರನೇ ಕೊಡ್ತಾರೆ. ನಿಮ್ಮ ಆಧಾರ್ ಹಾಕಿದಾಗ ನಿಮ್ಮದು ಎಫ್ ಐ ಡಿ ಒಳಗೆ ಏನೇನು ಭೂಮಿದು ರೆಕಾರ್ಡ್ಸ್ ಅದಕ್ಕೆ ಲಿಂಕ್ ಇದೆ. ಸೊ ಅದರಲ್ಲಿ ಒಬ್ಬ ರೈತಂದು ಎಲ್ಲ ಅವನ ಹೆಸರು ಇದೆ ಅಂತ ಬರ್ತದೆ. ಅದಕ್ಕೆ 1 ಎಕರೆಗೆ 1 ತಿಂಗಳಿಗೆ ಒಂದೇ ಒಂದು ಯೂರಿಯಾ ಬ್ಯಾಗ್. ಯಾಕಂದರೆ ಈಗ ಅತಿಯಾಗಿ ಬಳಸಿ ನಾವು ಭೂಮಿ ಹಾಳು ಮಾಡ್ಕೊಂಡಿದ್ದೀವಿ, ಅದನ್ನು ಪರಿವರ್ತನೆ, ಭೂಮಿಯನ್ನು ರಿಪೇರಿ ಮಾಡ್ಕೋಬೇಕು ನಮಗೆ ಎಷ್ಟೊತ್ತಿದ್ರು. ಇಲ್ಲದೇ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಈಗ ನಮಗೆ ಪ್ರೋಗ್ರಾಮ್, ನಾವು ಈಗಾಗಲೇ ಕೆ ವಿ ಕೆ ಜೊತೆ ಸೇರ್ಕೊಂಬಿಟ್ಟು, ಯೂನಿವರ್ಸಿಟಿ ಅವ್ರ ಜೊತೆ, ಎ ಆರ್ ಎಸ್ ಜೊತೆ ಸೇರ್ಕೊಂಬಿಟ್ಟು ಎಲ್ಲ ಪಂಚಾಯಿತಿ ಮಟ್ಟದೊಳಗೆ ಧರ್ತಿ ಮಾತಾ ಬಚಾವೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಧರ್ತಿ ಮಾತಾ ಬಚಾವ್ನಲ್ಲಿ ಭೂಮಿ ಸಂರಕ್ಷಣೆ ಕಣ್ಗಾವಲು ಸಮಿತಿಗಳನ್ನ ರಚನೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಮಟ್ಟದೊಳಗೆ. ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಏಪ್ರಿಲ್ ಮಾಯಿಂದ ಮಾಡಿದ್ದೀವಿ. ಇದು ನಿರಂತರ ಈ ಜೂನ್ ಮಾಯಲ್ಲೂ ಮತ್ತೆ ಇದನ್ನ ಖೇತ್ ಬಚಾವ್ ಅಂತ ಅದೇ ಏನು ಉದ್ದೇಶದೊಂದಿಗೆ ಖೇತ್ ಬಚಾವ ಆಂದೋಲನವನ್ನು ಈಗ 1ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ರೈತರು ಇದರ ಉಪಯೋಗ ಪಡಿಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ.
1: ಈ ರಸಗೊಬ್ಬರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವಿಬ್ರು ಕೊಟ್ರಿ. ನನಗೀಗ ಮುಖ್ಯವಾಗಿ ಈ ರೈತರಿಗೆ ಬೇಕಾಗಿರುವ ಒಂದು ಪ್ರಶ್ನೆ ಅಂತ ನನಗನ್ಸುತ್ತೆ, ಈಗ ದ್ವಿದಳ ಮತ್ತು ಎಣ್ಣೆಕಾಳುಗಳ ಬೆಳೆಗೆ ಸಮತೋಲನ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತೀರಿ?
2: ನಾನಾಗ್ಲೇ ಹೇಳಿದೆ, ಯಾವುದೇ ಬೆಳೆಗೆ 17 ಪೋಷಕಾಂಶಗಳು ಬೇಕಾಗುತ್ತೆ. ಮೇಡಮ್ ಹೇಳಿದ್ರು ನಮ್ಮ ಜಿಲ್ಲೆಗೆ 33,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರಗಳ ಬಳಕೆ ಡಿಮ್ಯಾಂಡ್ ಬೇಕಾಗುತ್ತೆ. ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಇದೆ, ಅದು ಅಷ್ಟು ದಾಸ್ತಾನು ಇದೆ. ಬಟ್ ಅಷ್ಟು ದಾಸ್ತಾನು ಬೆಳೆಸಿದ್ರೆ ಮಣ್ಣಿನ ಜೀವ ಏನಾಗಬೇಕು, ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳ ಪ್ರಮಾಣ ಏನಾಗಬೇಕು. ಸೊ ಆದ್ದರಿಂದ ಕೇವಲ ಈ ರಸಗೊಬ್ಬರಗಳ ಮೇಲೆ ಅವಲಂಬಿತವಾಗದೆ ಎಲ್ಲಾ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ನಾವು ತಿಳಿದುಕೊಂಡು ಅರಿವನ್ನು ತೆಗೆದುಕೊಂಡು ಸೊ ನಾವು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಈ ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಇದು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಪ್ರತಿ ಎಕರೆಗೆ ನಾವು ಈಗಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹೈನುಗಾರಿಕೆ ಅನ್ನೋದು ನಮ್ಮ ರೈತರ ಹೊಲದಲ್ಲಿ ಕಡಿಮೆ ಆಗಿದೆ. ಸೊ ನನ್ನ ಈ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ನನ್ನ ವಿನಂತಿ, ಒಂದು ಅಥವಾ ಎರಡು ಆಕಳುಗಳನ್ನು ಎಲ್ಲಾ ರೈತರು ಮನೆಯಲ್ಲಿ ಹೈನುಗಾರಿಕೆ ಮಾಡಬೇಕು. ಇದರಿಂದ ನಮಗೆ ಹಾಲು ಬರುತ್ತೆ, ಹಾಲಿನ ಮುಖಾಂತರ ಅಡಿಷನಲ್ ಇನ್ಕಮ್ ಬರುತ್ತೆ, ಹಾಗೂ ಗೊಬ್ಬರದ ಮುಖಾಂತರ ನಮ್ಮ ಭೂಮಿಯ ಸಂರಕ್ಷಣೆಯನ್ನು ಹಾಗೂ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ನೀಡಿ ನಾವು ಸಮತೋಲನವಾಗಿ ಈ ರಸಗೊಬ್ಬರ ಬಳಕೆಯನ್ನು ಪ್ರಮಾಣವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಆದ್ದರಿಂದ ಹೈನುಗಾರಿಕೆಯನ್ನು ಇಟ್ಕೊಂಡು ಈ ಪ್ರತಿ ಎಕರೆಗೆ ನಮಗೆ ಹೇಳ್ತೀನಿ 3-4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಅಥವಾ ಆಕಳು ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಯಾವುದೇ ಸಾವಯವ ಗೊಬ್ಬರವನ್ನು ಕೊಡಬೇಕು. ಹಾಗೂ ಮತ್ತೊಂದು, ಬೇಸಿಗೆ ಕಾಲದಲ್ಲಿ ಕುರಿ ಮಂದೆ, ಶೀಪ್ ಪೆಂಡಿಂಗ್ ಅಂತ ಕರಿತೀವಿ, ನಮ್ಮ ಹೊಲದಲ್ಲಿ ರಾತ್ರಿ ಹೊತ್ತು ಕುರಿ ಮಂದೆಯನ್ನು ಹಿಡಿಯುವುದು, ಅಂದ್ರೆ ಪ್ರತಿ 2 ದಿನಕ್ಕೊಮ್ಮೆ ಒಂದು ಪ್ಲೇಸ್ ಒಂದು ಚೇಂಜ್ ಮಾಡ್ತಾ ಹೋಗೋದು ಕುರಿ ಮಂದೆಯನ್ನು. ಆಗ ಮಾಡಿದರೆ ಕುರಿಗಳ ಇಕ್ಕೆ ಅಲ್ಲೇ ನಮ್ಮ ಭೂಮಿಯಲ್ಲಿ ಇಕ್ಕೆ ಹಾಗೂ ಗಂಜಲ ಭೂಮಿಯಲ್ಲೇ ಸೇರಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಮಣ್ಣಿನಲ್ಲಿ ಪೋಷಕಾಂಶಗಳ ಅಂಶ ಪ್ರಮಾಣವನ್ನು ಜಾಸ್ತಿ ಮಾಡ್ತವೆ. ಹೀಗೆ ಮಾಡೋದ್ರಿಂದ ನಾವು ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಇದರ ಜೊತೆಗೆ ನಾವು ಬಳಸಬಹುದು, ಅಂದ್ರೆ ಇದು ಯಾವ ರೀತಿ ಅಂದ್ರೆ ನಾರ್ಮಲ್ ಆಗಿ ನಾವು ಬೀಜಕ್ಕೆ ಆದ್ರೆ ನಾವು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಅಂದ್ರೆ ಅಂತರ ಜಾಸ್ತಿ ಕೊಟ್ಟು ಬಿತ್ತನೆ ಮಾಡ್ತೀವಿ. ಈ ಹಸಿರೆಲೆ ಗೊಬ್ಬರಕ್ಕೆ 2 ದಿಕ್ಕಿನಲ್ಲಿ ನಾವು ಬಿತ್ತನೆ ಮಾಡಿ ಹೂ ಬಿಡುವ ಹಂತದಲ್ಲಿ ಅಂದ್ರೆ 35-40 ದಿನಗಳ ಹಂತದಲ್ಲಿ ಬೆಳೆಯನ್ನು ನಾವು ಅಂದ್ರೆ ಜಾಸ್ತಿ ಸಾವಯವ ಪದಾರ್ಥವನ್ನು ಮಣ್ಣಿಗೆ ರೋಟೋವೇಟರ್ ಹಾಕ್ಬಿಟ್ರೆ ಆ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಸೇರಿ ನಾವು ಸೂಕ್ಷ್ಮಾಣುಜೀವಿಗಳ ವೃದ್ಧಿಯಾಗಿ ಹಾಗೂ ಈ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡಬಹುದು. ಮತ್ತೊಂದು, ಪೋಷಕಾಂಶಗಳ ಮೂಲ ಅಂದ್ರೆ ನಾವು ಹಿಂದಿನ ಬೆಳೆಯ ರವದಿಯನ್ನು ಸುಡದೆ, ನಾವು ಮುಖ್ಯವಾಗಿ ಈ ಕಡೆ ನೋಡ್ತೀವಿ ಮೈಜ್ ಮೆಕ್ಕೆಜೋಳವನ್ನು ಸುಡ್ತಾರೆ, ನರಗುಂದ ಭಾಗದಲ್ಲಿ ನಾವು ಹೋಗುವಾಗ ತುಂಬಾ ಪ್ರಮಾಣದಲ್ಲಿ ಸುಡ್ತಾ ಹೋಗ್ತಾರೆ. ಇದರ ಬದಲು ಆ ರವದಿನ ನಾವು ಕಾಂಪೋಸ್ಟ್ ಗೊಬ್ಬರಗಳಲ್ಲಿ ತಯಾರಿಸಲು ಬಳಸಬಹುದು, ಅದನ್ನು ನಾವು ಗೊಬ್ಬರವಾಗಿ ತಯಾರಿಸಿ ಬಳಸಬಹುದು, ಅಥವಾ ನಮ್ಮ ಭೂಮಿಯಲ್ಲಿ ಅದನ್ನು ರೋಟೋವೇಟರ್ ಹಾಕ್ಬಿಟ್ಟು ಈ ವೇಸ್ಟ್ ಡಿಕಾಂಪೋಸರ್ ಅಥವಾ ಪೂಸಾ ಡಿಕಾಂಪೋಸರ್ ಅಂದ್ರೆ ರವದಿಯನ್ನು ಕೊಳೆಸುವುದು. ಅಂದ್ರೆ 3 ತಿಂಗಳು ಬೇಕಾಗುವ ಸಮಯದಲ್ಲಿ ಕೇವಲ 25-30 ದಿನದಲ್ಲೇ ಈ ವೇಸ್ಟ್ ಡಿಕಾಂಪೋಸರ್ ಇಲ್ಲಿರುವ ಸೂಕ್ಷ್ಮ ಜೀವಿಗಳು ಸಿಂಪರಣೆ ಮಾಡಿದೆವಪ್ಪ ಅಂದ್ರೆ ನಮ್ಮ ಭೂಮಿಗೆ ರವದಿಗೆ ಅದಲ್ಲೇ ಡಿಕಾಂಪೋಸ್ ಕೊಳೆತು ನಮ್ಮ ಪೋಷಕಾಂಶಗಳನ್ನು ರಿಲೀಸ್ ಆಗಿ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಮತ್ತೊಂದು, ಹೀಗೆ ಜೈವಿಕ ಗೊಬ್ಬರಗಳ ಬೀಜೋಪಚಾರ, ಮುಖ್ಯವಾಗಿ ದ್ವಿದಳ ಧಾನ್ಯಗಳಲ್ಲಿ ಈ ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಅನುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ನಾವು ಮಾಡಿ ಬಿತ್ತನೆ ಮಾಡಿದರೆ 20% ಈ ಯೂರಿಯಾ ಹಾಗೂ DAP ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಏಕದಳ ಧಾನ್ಯಗಳಲ್ಲಿ ಅಜೋಸ್ಪಿರ್ಲಮ್ ಹಾಗೂ ರಂಜಕ ಕರಗಿಸುವ ಗೊಬ್ಬರ PSB ಅನ್ನೋ ಅಣುಜೀವಿ ಗೊಬ್ಬರಗಳನ್ನು ಬಳಸಿ ಬೀಜೋಪಚಾರ ಮಾಡಿದ್ರೆ ಸಹ ನಾವು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ಕೆಲವೊಂದು ರೈತರು ನೈಸರ್ಗಿಕ ಕೃಷಿ ಹಾಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅವರು ಜೀವಾಮೃತವನ್ನು ಬಳಸಿ ಪ್ರತಿ 20 ದಿನಕ್ಕೊಮ್ಮೆ ಅವರು ಡ್ರಿಂಚಿಂಗ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ನಾರ್ಮಲ್ ಫಾರ್ಮಿಂಗ್ ಅಲ್ಲೂ ಸಹ ನಾರ್ಮಲ್ ಕೃಷಿಯಲ್ಲೂ ಸಹ ಬಳಸಬಹುದು, ಅದು ಕೇವಲ ನೈಸರ್ಗಿಕ ಕೃಷಿಗೆ ಸೀಮಿತವಲ್ಲ. ಸೊ ನಾವು ಪ್ರತಿ ಅವಕಾಶವಿದ್ದಲ್ಲಿ ಆ ಜೀವಾಮೃತವನ್ನು ತಯಾರಿಸಿ ಆ ಬೆಳೆಗಳಿಗೆ ಪ್ರತಿ 20 ದಿನಗಳಿಗೊಮ್ಮೆ ಮಣ್ಣಿಗೆ ಡ್ರೆಂಚಿಂಗ್ ಮಾಡುವ ಮುಖಾಂತರ ಆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಹಾಗೂ ಕೇವಲ ಜೀವಾಮೃತ ಬಳಸೋದೊಂದು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ. ಮತ್ತೊಂದು, ರಾಸಾಯನಿಕ ಗೊಬ್ಬರಗಳಂತ ಬಂದರೆ ಕೇವಲ ಒಂದು ಮೇಡಮ್ ಆಗಲೇ ಹೇಳಿದ್ರು, ಯೂರಿಯಾ ಹಾಗೂ DAP ಮೇಲೆ ಅವಲಂಬಿತವಾಗದೆ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 10-26-26-19-20-20-013 ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಗೂ ಲಘು ಪೋಷಕಾಂಶಗಳಾದ ಕಬ್ಬಿಣ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಹಾಗೂ ಮೆಗ್ನೀಷಿಯಂ ಸಲ್ಫೇಟ್, ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟು ಸಮಗ್ರವಾಗಿ ಅಂದ್ರೆ ಸಮತೋಲಿತ ಗೊಬ್ಬರ ಬಳಕೆಯನ್ನು ಬಳಸಬೇಕು. ಹಾಗೂ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳು ಕೊಡುವಾಗ ಕಬ್ಬಿಣ ಮತ್ತು ಸತು ಸಲ್ಫೇಟ್ ಕೊಡುವಾಗ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ಅದರ ಬೆರೆಸಿ ನಮ್ಮ ಭೂಮಿಗೆ ಬಿತ್ತನೆ ಮಾಡುವಾಗ ಕೊಟ್ಟರೆ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಡೈರೆಕ್ಟ್ ಆಗಿ ಮಣ್ಣು ಕೊಡೋಕ್ಕಿಂತ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕೊಟ್ಟರೆ ಸದ್ಬಳಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲಾ ರೀತಿಯ ಪೋಷಕಾಂಶಗಳ ಮೂಲಗಳನ್ನು ಉಪಯೋಗಿಸಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿಕೊಂಡ್ರೆ ಒಳ್ಳೆ ಇಳುವರಿ, ಸುಸ್ಥಿರ ಕೃಷಿ, ಸುಸ್ಥಿರ ಇಳುವರಿ ಹಾಗೂ ಕಡಿಮೆ ರಸಗೊಬ್ಬರಗಳ ಬಳಕೆ ಅಲ್ಲಿ ನಮ್ಮ ಭೂಮಿ ಮಾತೆಯನ್ನು ಕಾಪಾಡ್ದಂಗಾಗುತ್ತೆ ಹಾಗೂ ನಮ್ಮ ಇಳುವರಿಯನ್ನು ಸಹ ನಾವು ಪಡೆದಂಗಾಗುತ್ತೆ. ಮತ್ತು ಹೆಚ್ಚುವರಿ ನಾವು ಇನ್ವೆಸ್ಟ್ಮೆಂಟ್, ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ರಸಗೊಬ್ಬರಕ್ಕೆ ಮಾಡ್ತೀವಿ. ಸೊ ಅದನ್ನು ನಾವು ಕಡಿಮೆ ಮಾಡಬಹುದು.
1: ಧನ್ಯವಾದಗಳು ಸರ್. ಇದುವರೆಗೂ ನಾವು ದ್ವಿದಳ ಮತ್ತು ಎಣ್ಣೆಕಾಳು ಬೆಳೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ಧಾನ್ಯ ಅಂದ್ರೆ ನಮಗೆ ಏಕದಳ ಧಾನ್ಯ. ಹಾಗಾದ್ರೆ ಈ ಒಂದು 2026-27 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದ ಏಕದಳ ಧಾನ್ಯಗಳು ಯಾವುವು?
2: ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಏಕದಳ ಧಾನ್ಯ ಅಂದ್ರೆ ಈ ಮುಂಗಾರಿನಲ್ಲಿ ಗೋವಿಂದೋಳ ಸಾಕಷ್ಟು ಪ್ರಮಾಣದಲ್ಲಿ 40% ಬಿತ್ತನೆ ಭಾಗ ಈ ಮೆಕ್ಕೆಜೋಳವನ್ನ ಆವರಿಸಿದೆ. ಸೊ ಇದು ನಮ್ಮ ಪ್ರಮುಖವಾದ ಏಕದಳ ಧಾನ್ಯ ಗೋವಿಂದೋಳ. ಹಾಗೂ ಕೆಲವೊಂದು ಭಾಗದಲ್ಲಿ ನಮ್ಗೆ ಸಜ್ಜೆಯನ್ನು ಬೆಳೀತಾರೆ ಹಾಗೂ ನವಣೆಯನ್ನು ಬೆಳೀತಾರೆ. ಮೊದಲು ನಮ್ಗೆ ಈ ಹೈಬ್ರಿಡ್ ಜೋಳ ಅನ್ನೋದು ಬೆಳೀತಿದ್ರು ಮುಂಗಾರಲ್ಲಿ, ಬಟ್ ಈ ಹೈಬ್ರಿಡ್ ಜೋಳವು ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಿದೆ. ಸೊ ಅದನ್ನು ಸಹ ನಾವು ಹೈಬ್ರಿಡ್ ಜೋಳವನ್ನು ಈ ಮುಂಗಾರಲ್ಲೂ ಸಹ ಬೆಳೀಬಹುದು. ಈ 4 ಪ್ರಮುಖ ಬೆಳೆಗಳು ನಮ್ಮ ಜಿಲ್ಲೆಯಲ್ಲಿ.
1: ಮೇಡಮ್, ಈ ನಾಲ್ಕು ಪ್ರಮುಖ ಬೆಳೆಗಳ ಪೈಕಿ ನಮ್ಮ ಈ ಗದಗ ಜಿಲ್ಲೆಯಲ್ಲಿ ಏಕದಳ ಬೆಳೆಗಳ ಬೀಜದ ಲಭ್ಯತೆ ಬಗ್ಗೆ ಮಾಹಿತಿಯನ್ನು ಕೊಡಿ.
0: ನಾ ಈಗಾಗಲೇ

0: ಅದನ್ನು ಈ ಬೀಜಗಳ ಮಾರಾಟಕ್ಕೆ ಲಭ್ಯ ಇದಾವೆ. ಖಾಸಗಿ ಅವ್ರ ಹತ್ರ ಬೀಜ ಪಡೆದಾಗ ಕಂಪಲ್ಸರಿ ಅವ್ರ ರಸೀದಿ ಪಡಿಬೇಕು. ಬೀಜ ಹಾಕಿದ ಚೀಲ ಇರ್ತದಲ್ಲ, ಚೀಲವನ್ನ ಕೊನೆವರೆಗೂ ಕಾಯ್ದಿಟ್ಕೋಬೇಕು. ಯಾಕಂದ್ರೆ ಏನೋ ತೊಂದರೆ ಆದಾಗ ಅವ್ರಿಗೆ ನಾವು ಅವ್ರಿಗೆ ಸಹಾಯ ಮಾಡ್ಬೇಕಂದ್ರೆ ರಸೀದಿ ಬೀಜ ಯಾ ಹಾಕಿದ್ದ ಪಾಕೆಟ್ ಇರ್ತದಲ್ಲ, ಅದು ನಮಗೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅಥವಾ ಏನು ಕ್ರಮ ಕೈಬೇಕಾಗ್ತದೆ. ಕಂಪಲ್ಸರಿ ಏನು ಲೈಸೆನ್ಸ್ ಹೋಲ್ಡರ್ಸ್ ಯಾರು ಕೃಷಿ ಪರಿಕರ ಮಾರಾಟ ನಮ್ಮ ಮಳಿಗೆಯನ್ನು ಲೈಸೆನ್ಸ್ ಪಡೆದಿರ್ತಾರೆ, ಅಧಿಕೃತ ಮಾರಾಟಗಾರರಿಂದ ರಸೀದಿ ತಗೊಂಡು ಇವರು ಅವರಿಂದ ಬೀಜನ ಪಡಿಬೇಕಂತ ಕೇಳ್ಕೊಳ್ತೀವಿ.
1: ಈ ಏಕದಳ ಬೆಳೆಗಳಿಗೆ ನೀಡಬೇಕಾದ ಸಮತೋಲನ ಗೊಬ್ಬರಗಳ ಬಳಕೆ ಯಾವುದು ಅಂತೀರಿ?
2: ಆಗ್ಲೇ ದ್ವಿದಳ ಧಾನ್ಯಗಳಿಗೆ ಹೇಳುವಾಗ ಹೇಳಿದೆ, ದ್ವಿದಳ ಧಾನ್ಯಗಳಿಗೆ ಸಾರಜನಕ ಪ್ರಮಾಣ ಕಡಿಮೆ ಬೇಕಾಗುತ್ತೆ. ಬಟ್ ಆದರೆ ಈ ಏಕದಳ ಧಾನ್ಯಗಳಿಗೆ ಈ ಸಾರಜನಕ ಪ್ರಮಾಣವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದರೆ ನಮಗೆ ಈ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನೋದು 4:2:1 ಅಂದರೆ 4 ಸಾರಜನಕ ಬೇಕಾಗುತ್ತೆ, 2 ರಂಜಕ ಬೇಕಾಗುತ್ತೆ, ಹಾಗೂ 1 ನಮಗೆ ಪೊಟ್ಯಾಶ್ ಬೇಕಾಗುತ್ತೆ ಈ ಏಕದಳ ಧಾನ್ಯಗಳಿಗೆ. ಸೊ ಸಾರಜನಕ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ನಾನಾಗಲೇ ಹೇಳಿದ ಯಾವ ರೀತಿ ಸಮತೋಲ 17 ಪೋಷಕಾಂಶಗಳು ಬೇಕು ಯಾವುದೇ ಬೆಳೆಗೆ. ಸೊ ನಾನಾಗಲೇ ಹೇಳಿದಂಗೆ ಸಮತೋಲಿತ ಗೊಬ್ಬರ ಅಂದರೆ ಸಮಗ್ರವಾಗಿ ಬಳಸಿಕೊಂಡು ಎಲ್ಲ ಪೋಷಕಾಂಶಗಳ ಮೂಲಗಳನ್ನು ಸಾವಯವ ಗೊಬ್ಬರಗಳು ಹಾಗೂ ಜೈವಿಕ ಗೊಬ್ಬರಗಳು. ಈ ಏಕದಳ ಧಾನ್ಯಗಳಿಗೆ ಜೈವಿಕ ಗೊಬ್ಬರ ಅಂತ ಬಂದರೆ ಅಜೋಸ್ಪೆಲಮ್ ಎನ್ನುವ ಒಂದು ಅಣುಜೀವಿ, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಹಾಗೂ ರಂಜಕ ಕರಗಿಸುವ ಗೊಬ್ಬರ. ಈ PSB ಅನ್ನುವ ಅಣುಜೀವಿ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದರೆ ನಾವು ಪ್ರಮಾಣವನ್ನು ಉತ್ತಮವಾಗಿ ಈ ಪೋಷಕಾಂಶಗಳ ಸದ್ಬಳಕೆಯನ್ನು ನಾವು ಜಾಸ್ತಿ ಮಾಡಬಹುದು. ಹಾಗೂ ಅದೇ ರೀತಿಯಾಗಿ ಮೊದಲು ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಯೂರಿಯಾವನ್ನು ಬಳಸಬಾರದು. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂದ್ರೆ ಬಿತ್ತನೆ ಮಾಡುವಾಗ ಯಾವುದೇ ಏಕದಳ ಧಾನ್ಯಗಳಿಗೆ 3 ಗೊಬ್ಬರಗಳು ಬೇಕಾಗುತ್ತೆ, ಎಲ್ಲ ಪೋಷಕಾಂಶಗಳು ಬೇಕಾಗುತ್ತೆ. ಅಂತ ಸಮಯದಲ್ಲಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು 19:19:19, 20:26:26, 20:20:13 ಇಂಥ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ನಾವು ಯಾವಾಗ ಮೇಲುಗೊಬ್ಬರವಾಗಿ ನಾವು ಬೆಳೆ ಬೆಳವಣಿಗೆ ಹಂತದಲ್ಲಿ 30-40 ಮೇಲುಗೊಬ್ಬರ ಕೊಡ್ತೀವಲ್ಲ, ಅಂತ ಸಮಯದಲ್ಲಿ ಲಭ್ಯತೆ ಇದ್ದಲ್ಲಿ ನಾವು ನೀವು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡದಂಗೆ ಲಭ್ಯತೆ ಇದ್ದಲ್ಲಿ ಯೂರಿಯಾವನ್ನು ಬಳಸಬಹುದು. ಅಥವಾ ಯೂರಿಯಾ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಹಾಗೂ ನೀರಲ್ಲಿ ಕರೆಯುವ ಗೊಬ್ಬರಗಳಾದ 19 ಹಾಗೂ ಪೊಟ್ಯಾಸಿಯಂ ನೈಟ್ರೇಟ್ ಎನ್ನುವ ಈ ಗೊಬ್ಬರಗಳನ್ನು ನಾವು ಬಳಸಿದರೆ ಯೂರಿಯಾ ಅಭಾವವನ್ನು ಕಡಿಮೆ ಮಾಡಬಹುದು. ಹಾಗೂ ನಾವು ಈ ಏಕದಳ ಧಾನ್ಯಗಳಲ್ಲಿ ಸಮತೋಲಿತ ಗೊಬ್ಬರ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಇವುಗಳು ಸಹ ನಾವು ಜೀವಾಮೃತವನ್ನು ನಾವು ತಯಾರಿಸಿ ನಾವು ಪ್ರತಿ 21 ನಾವು ಬೇರೆ ವಲಯದಲ್ಲಿ ನಾವು ಡ್ರೆಂಚಿಂಗ್ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿದರೆ ನಾವು ಒಳ್ಳೆಯ ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಈ ಏಕದಳ ಧಾನ್ಯಗಳಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಹಾಗೂ ಲಘು ಪೋಷಕಾಂಶಗಳಾದ ಮೈಕ್ರೋನ್ಯೂಟ್ರಿಯಂಟ್ಸ್ ಇವುಗಳನ್ನು ನಾವು ಸಿಂಪಡಣೆ ಮುಖಾಂತರ ಬೆಳವಣಿಗೆ ಹಂತದಲ್ಲಿ ಕೊಟ್ಟಾಗ 30-40 ಟೈಮಲ್ಲಿ ಕೊಟ್ಟಾಗ ನಮಗೆ ಅಂತ ಸಮಯದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ನಮಗೆ ನೈಟ್ರೋಜನ್ ಅನ್ನೋದು ಅಬ್ಸಾರ್ಪ್ಷನ್ ಆಗಿ ಒಳ್ಳೆ ಇಳುವರಿ ಬರುತ್ತೆ. ಮತ್ತೊಂದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪಡಣೆಗೆ ಮಾಡುವಾಗ ಪೊಟ್ಯಾಸಿಯಂ ಅನ್ನೋದು ನಮ್ಮ ಬೆಳೆಯ ಬರ ನಿರೋಧಕ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬೀಜ ಗಟ್ಟಿಗೊಳಿಸುವುದರಲ್ಲಿ ಪೊಟ್ಯಾಸಿಯಂ ಅನ್ನುವ ಒಂದು ಪೋಷಕಾಂಶ ಉತ್ತಮವಾಗಿ ನೀವು ಒಮ್ಮೊಮ್ಮೆ ನೋಡಬಹುದು ಮುಸ್ಕಿನ ಜೋಳದಲ್ಲಿ ತೆನೆ ಕಂಪ್ಲೀಟ್ ಆಗಿ ಕಟ್ಟೋದಿಲ್ಲ, ಸೊ ಅದು ನಮಗೆ ಪೊಟ್ಯಾಸಿಯಂ ಕೊರತೆ ಇರುತ್ತೆ. ಸೊ ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ನಾವು ಸಿಂಪರಣೆಗೆ ಬಳಸಿದಾಗ ಈ ಉತ್ತಮವಾಗಿ ಪೊಟ್ಯಾಸಿಯಂ ಅಬ್ಸಾರ್ಪ್ಷನ್ ಆಗಿ ತೆನೆಯೆಲ್ಲ ಪೂರ್ತಿ ಬೀಜ ಅನ್ನೋದು ಕಟ್ಟುತ್ತೆ ಹಾಗೂ ಒಳ್ಳೆ ಇಳುವರಿಯನ್ನು ಪಡಿಬಹುದು.
1: ನಾವು ಇಲ್ಲಿವರೆಗೂ ಏಕದಳ, ದ್ವಿದಳ ಮತ್ತು ಎಣ್ಣೆಕಾಳುಗಳು ಮುಖ್ಯವಾಗಿ ಈ ಗದಗ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆಗಳ ಬಗ್ಗೆ ನಾವೆಲ್ಲ ಚರ್ಚೆಯನ್ನು ಮಾಡಿದ್ವಿ. ತಾವಿಬ್ರು ಬಹಳ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಒಂದು ವೇಳೆ ನಮ್ಮ ಈ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆಗಳನ್ನ ಪರ್ಯಾಯ ಬೆಳೆಗಳಾಗಿ ಬೆಳೆಯಬಹುದು?
2: ಮುಖ್ಯವಾಗಿ ನಮ್ಮ ಜಿಲ್ಲೆ ವಾಡಿಕೆ ಮುಖಾಂತರ ಮೇ ತಿಂಗಳ ಕೊನೆಯ ವಾರದಲ್ಲಿ ನಮಗೆ ಬಿತ್ತನೆ ಶುರುವಾಗುತ್ತೆ, ಯಾವುದು ಹೆಸರು. ಬಟ್ ಒಂದು ವೇಳೆ ಈ ಮಾರುತಗಳು ಮುಂದುವರಿದು ಜೂನ್ ತಿಂಗಳಲ್ಲಿ ಮಳೆಯಾಗದಿದ್ದರೆ ಈ ಹೆಸರಿಗೆ ನಮಗೆ ಜೂನ್ ಅಂತ್ಯದವರೆಗೂ ಬಿತ್ತನೆ ಮಾಡಬಹುದು. ತದನಂತರ ಬಿತ್ತನೆ ಮಾಡಿದರೆ ಈ ಜೂನ್ ಈ ಹೆಸರಿನಲ್ಲಿ ಈ ಪೌಲ್ಟ್ರಿ ಮಿಲ್ಡಿವ್ ಅನ್ನೋ ನಂಜಾಣು ರೋಗದ ಸಂಭವ ಜಾಸ್ತಿ ಇರುತ್ತೆ. ಸೊ ಜೂನ್ ತದನಂತರ ಬಿತ್ತನೆ ಮಾಡುವ ರೈತರು ಹೆಸರು ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೇದು. ಯಾಕಂದ್ರೆ ಬೆಳೆ ಬಂದರೂ ಸಹ ರೋಗ ಕೀಟಕ್ಕೆ ತುತ್ತಾಗಿ ಬೆಳೆ ಹಾನಿಯಾಗುವ ಸಂಭವ ಜಾಸ್ತಿ ಆಗುತ್ತೆ. ಹಾಗೂ ಮತ್ತೊಂದು, ಈ ಕೆಂಪು ಮಣ್ಣಿನಲ್ಲಿ ನಾವು ಎಲ್ಲೆಲ್ಲಿ ಮುಸ್ಕಿನ ಜೋಳ ಬೆಳೀತಾರೋ ಮುಸ್ಕಿನ ಜೋಳ ನಾವು 2 July 15 ಬಿತ್ತನೆ ಮಾಡಬಹುದು. ಸೊ ಜೂನಲ್ಲಿ ಮಳೆ ಬರದೇ ಇದ್ರೆ ಬಿತ್ತನೆ ಮಾಡುವ ರೈತರು ಮುಸ್ಕಿನ ಜೋಳ ಜೊತೆಗೆ ಈ ತೊಗರಿಯನ್ನು ಅಂತರ ಬೆಳೆಯಾಗಿ ಅಂದ್ರೆ ಪ್ರತಿ 5 ಮೆಕ್ಕೆಜೋಳ ಜೊತೆಗೆ 1 or 2 ನಾವು ತೊಗರಿಯನ್ನು ಬೆಳೆದರೆ ಇದೊಂದು ಕಾಂಟಿಜೆಂಟ್ ಕ್ರಾಪ್ ಪ್ಲಾನಿಂಗ್ ಅಂತೀವಿ. ಅಂದ್ರೆ ಮುಸ್ಕಿನ ಜೋಳ ಬೆಳೆ ನಮಗೆ ಇಳುವರಿ ಕಡಿಮೆ ಬಂದರೂ ಸಹ ಇದರಲ್ಲಿ ಅಡಿಷನಲ್ ಇಳುವರಿ ಬಂದು ಒಳ್ಳೆ ಇನ್ಕಮ್ ಬರುತ್ತೆ. ಮತ್ತು ಕೆಂಪು ಮಣ್ಣಿನಲ್ಲಿ ನಮಗೆ ಡಬಲ್ ಕ್ರಾಪಿಂಗ್ ಇರೋದಿಲ್ಲ. ಕೆಂಪು ಮಣ್ಣಲ್ಲಿ ಯಾವಾಗ ನಮಗೆ ಹಿಂಗಾರಲ್ಲಿ ಬೆಳೆ ಬೆಳೆದಿಕ್ಕಾಗೋದಿಲ್ಲ. ಸೊ ನಾವು ಇರುವ ಈ ಕೆಂಪು ಮಣ್ಣಿನಲ್ಲಿ ನಮ್ಮ ಬೆಳೆ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಬಹುದು. ಸೊ ಒಂದೇ ಸೀಸನ್ ಅಲ್ಲಿ ಎರಡು ಕ್ರಾಪ್ ತಗೊಂಡ್ರೆ ಹೆಚ್ಚು ಇಳುವರಿ ಹೆಚ್ಚು ಲಾಭ ಬರುತ್ತೆ. ಬಟ್ ಕಪ್ಪು ಮಣ್ಣಿನ ನಾವು ಡಬಲ್ ಕ್ರಾಪಿಂಗ್ ಹೋಗ್ಬೋದು, ಅಂದ್ರೆ ಕಪ್ಪು ಮಣ್ಣಲ್ಲಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಕಡಲೆ, ಕುಸುಬೆ ಹಾಗೂ ರಬಿ ಸ್ವರ್ಗಮ್ ಅನ್ನೋದು ಬೆಳೀತಾರೆ ಹಿಂಗಾರಲ್ಲಿ. ಬಟ್ ನಮ್ಮ ಮುಂಗಾರಲ್ಲಿ ಈ ಮುಸ್ಕಿನ ಜೋಳ ಬೆಳೆ

0: ರೈತರು ತೊಗರಿಯನ್ನು ಅಂತರ ಬೆಳೆಯಾಗಿ ಅಥವಾ ನವಣೆಯನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದು. ಹಾಗೂ ಈ ತೊಗರಿ ಮತ್ತು ಸಜ್ಜೆ ಸೂರ್ಯಕಾಂತಿ, ನಮಗೆ ಜೂನ್ ತಿಂಗಳಲ್ಲಿ ಮಳೆ ಬರೆದಿದ್ರೆ ಈ ಜುಲೈ ಅಂತ್ಯದವರೆಗೂ ಸೂರ್ಯಕಾಂತಿಯನ್ನು ನಮಗೆ ಬಿತ್ತನೆ ಮಾಡುವ ಒಂದು ಅವಧಿ ಅನ್ನೋದು ಇರುತ್ತೆ. ಸೂರ್ಯಕಾಂತಿ, ತೊಗರಿ, ನವಣೆ, ಸಜ್ಜೆ ಈ ನಾಲ್ಕು ಬೆಳೆಗಳು ನಾವು ಜೂನ್ ಅಲ್ಲಿ ಮಳೆ ಆಗದಿದ್ದರೆ ತದನಂತರ ಬಿತ್ತನೆ ಮಾಡುವ ಸಹ ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು.
1: ಇದರ ಹಿಂದಿನ ಪ್ರಶ್ನೆಯ ಮುಂದುವರೆದ ಭಾಗವಾಗಿ, ಒಂದು ವೇಳೆ ಜೂನ್ ತಿಂಗಳಲ್ಲಿ ಮಳೆ ಕಡಿಮೆ ಆದಾಗ ರೈತರು ಅನುಸರಿಸಬೇಕಾಗಿರುವಂತಹ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಕ್ರಮಗಳು ಯಾವ್ಯಾವಾಗಿರುತ್ತವೆ?
0: ಅಂದ್ರೆ ಫಸ್ಟ್ ಮಳೆ ಬರುತ್ತೆ, ಅದಾದ್ಮೇಲೆ ಬ್ರೇಕ್ ಕೊಡುತ್ತೆ ನಮ್ಮ ಡಿಸ್ಟಿಕ್ ಅಲ್ಲಿ ಮುಖ್ಯವಾಗಿ. ಸೊ ಫಸ್ಟ್ ಮಳೆ ಬಂದಾಗ ಅಂತ ಸಮಯದಲ್ಲಿ ನಾವು ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಅಂದ್ರೆ ಚೌಕು ಮಡಿಗಳನ್ನು ನಿರ್ಮಾಣ ಮಾಡ್ಕೊಂಡ್ರೆ, ಸೊ ಫಸ್ಟ್ ಮಳೆ ಯಾವಾಗುತ್ತೋ ಆ ಮಳೆ ನಮ್ಗೆ ಕೊಚ್ಕೊಂಡು ಹೋಗೋದಿಲ್ಲ. ಸೊ ಬಿದ್ದ ನೀರು ಅಲ್ಲೇ ಹಿಂಗ್ ಬಿಟ್ಟು ತದನಂತರ ಯಾವಾಗ ನಮ್ಗೆ ಬರ ಬರುತ್ತೋ ಆ ತಿಂಗಳಿನಲ್ಲಿ, ಸೊ ಆ ತೇವಾಂಶವನ್ನು ನಮ್ಗೆ ಆ ಬೆಳೆಗೆ ಒದಗಿಸಬಹುದು. ಒದಗಿಸ್ಕೊಂಡು ನಮ್ಮ ಬೆಳೆ ಒಂದು 15-20 ದಿನಗಳು ಡ್ರೈ ಸ್ಪೆಲ್ ಬಂದಾಗ, ನೀವು ಹೇಳಿದ್ರಲ್ಲ ಜೂನ್ ತಿಂಗಳಲ್ಲಿ ಮಳೆ ಆಗದಿದ್ದರೆ, ಸೊ ಅಂತ ಸಮಯದಲ್ಲೂ ಸಹ ನಾವು ಆ ಬೆಳೆ ಆ ತೇವಾಂಶ ಮಳೆ ಆಗದ ಬರವನ್ನು ಸಹ ತಡೆದು ನಿಂತುಕೊಳ್ಳುತ್ತೆ. ಹಾಗೂ ಬಿತ್ತನೆ ಮಾಡುವ ಮೊದಲು ಬೀಜವನ್ನು ಗಟ್ಟಿಗೊಳಿಸಿ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಬೀಜವನ್ನು 1 ಗಂಟೆ ಕಾಲ ನೆನೆಸಿ ಅದಾದ ನಂತರ 6 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದರೆ, ಸೊ ಇದನ್ನ ಹಾಗೆ ಬೀಜ ಗಟ್ಟಿಗೊಳಿಸಿದರೆ ಆ ಬಿತ್ತನೆ ಬೀಜಕ್ಕೆ ಆ ಬರ ತಡೆದುಕೊಳ್ಳುವ ಶಕ್ತಿಯನ್ನು ಸಿಗುತ್ತೆ. ಸೊ ಬರ ಬಂದಾಗ ಅದು ತಡೆದು ನಿಲ್ಲುತ್ತೆ. ಮತ್ತೊಂದು ಪ್ರಮುಖ ಪದ್ಧತಿ ಅಂದ್ರೆ ಬಿತ್ತನೆ ಮಾಡುವಾಗ ಹುಸಿ ಸಾಲು ಅಂದ್ರೆ ಕನ್ಸರ್ವೇಷನ್ ಫರ್ರೋ ಅಂತೀವಿ. ಪ್ರತಿ 4-5 ಸಾಲುಗಳೊಮ್ಮೆ ಹೆಸರು ಬಿತ್ತನೆಯಲ್ಲಿ ನಮ್ಗೆ ಕನ್ಸರ್ವೇಷನ್ ಫರ್ರೋ, ಒಂದು ಹುಸಿ ಸಾಲು ಬಿಟ್ಟು ಅದನ್ನ ನಾವು ಫರ್ರೋ ಆಗಿ ಮಾಡ್ಕೋಬೇಕು. ಸೊ ಬಿದ್ದ ಮಳೆ ನೀರು ಆ ಫರ್ರೋ ಅಲ್ಲಿ ಹಿಂಗ್ ಬಿಟ್ಟು ಅದು ಕೊಚ್ಕೊಂಡು ಹೋಗೋದಂಗೆ ನಮ್ಮ ಭೂಮಿಯಲ್ಲೇ ಇದ್ದು ಬರದ ಸಮಯದಲ್ಲಿ ಆ ತೇವಾಂಶವನ್ನು ನಮ್ಗೆ ಬೆಳೆಗೆ ಒದಗಿಸುತ್ತೆ.
1: ಈ ಒಂದು ಕಡಿಮೆ ಮಳೆ ಆಗುವ ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಅಂತರ್ ಬೆಳೆಯ ಪದ್ಧತಿಗಳು ಯಾವ ಅಂತೀರಿ? ಹಾಗೂ ಅವುಗಳನ್ನ ಬೆಳೆದ್ರೆ ಏನ್ ಲಾಭ ಆಗುತ್ತೆ ರೈತರಿಗೆ?
0: ಒಳ್ಳೆ ಮಳೆ ಆದ್ರೆ ನಮ್ಗೆ ಏಕ ಬೆಳೆ ಪದ್ಧತಿ ಜಾಸ್ತಿ ನಮ್ಗೆ ಪ್ರಚಲಿತ. ಆದರೆ ಕಡಿಮೆ ಮಳೆ ಪರಿಸ್ಥಿತಿಯಲ್ಲಿ ಇಂಟರ್ ಕ್ರಾಪಿಂಗ್ ಅಂತೀವಿ, ಅಂತರ ಬೆಳೆ ಅಂದ್ರೆ ಅದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ. ಒಂದು ಬೆಳೆ ಹೋದ್ರೂ ಸಹ ಮತ್ತೊಂದು ಬೆಳೆಯಿಂದ ನಮ್ಗೆ ಇಳುವರಿ ಮತ್ತು ಲಾಭ ಪಡುತ್ತೆ ಅಂತ ಹೇಳಿ ಕಡಿಮೆ ಮಳೆ ಆಗುವ ಒಣ ಬೇಸಾಯದಲ್ಲಿ ಇಂಟರ್ ಕ್ರಾಪಿಂಗ್ ಅಥವಾ ಅಂತರ ಬೆಳೆಯನ್ನು ರೆಕಮೆಂಡ್ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಶೇಂಗಾ ಏಕ ಬೆಳೆಯಲ್ಲಿ ಬೆಳೀತಾರೆ. ಸೊ ಅದರ ಬದಲಾಗಿ, ಸೊ ಕಡಿಮೆ ಮಳೆ ಆಗುವ ಸಂಭವದ ಸಂದರ್ಭದಲ್ಲಿ ಶೇಂಗಾದ ಜೊತೆಗೆ ತೊಗರಿಯನ್ನು ಪ್ರತಿ 7 ಅಥವಾ 11 ಸಾಲುಗಳ ಶೇಂಗಾದ ಜೊತೆಗೆ ಒಂದು ಸಾಲು ತೊಗರಿಯನ್ನು ಬೆಳೆದರೆ ಇದೊಂಥರ ಕ್ರಾಪ್ ಇನ್ಶೂರೆನ್ಸ್ ತರ ಆಕ್ಟ್ ಮಾಡುತ್ತೆ. ನಮ್ದೇ ಅಡಿಷನಲ್ ಇನ್ಕಮ್ ಅಥವಾ ಶೇಂಗಾ ಬೆಳೆ ನಮ್ಗೆ ಕಡಿಮೆ ಮಳೆ ಆದಾಗ ತೊಗರಿಯಿಂದ ಅವನಿಗೆ ಒಳ್ಳೆ ಇಳುವರಿ ಅಥವಾ ಒಳ್ಳೆ ಇನ್ಕಮ್ ಅನ್ನೋದು ಸಿಗುತ್ತೆ. ಅಂದ್ರೆ ನಥಿಂಗ್ ಇಸ್ ಬೆಟರ್ ದೆನ್ ಸಮಥಿಂಗ್. ಅಂದ್ರೆ ಒಂದು ಬೆಳೆ ಇಲ್ಲದೆ ಇದ್ರೂ ಇನ್ನೊಂದು, ಒಂದು ಬೆಳೆ ನಮ್ಗೆ ಹಾನಿ ಆದ್ರೂ ಸಹ ಇನ್ನೊಂದು ಬೆಳೆಯಿಂದ ನಮ್ಗೆ ಸ್ವಲ್ಪ ಮಟ್ಟಿಗೆ ಲಾಭ ಅನ್ನೋದು ಪಡಿಬಹುದು. ಮತ್ತೊಂದು ಆಗ್ಲೇ ಹೇಳ್ದಂಗೆ ಗೋವಿಂದೋಳ ಜೊತೆಗೆ ತೊಗರಿಯನ್ನು ಪ್ರತಿ 5 ಸಾಲುಗಳಿಗೆ 1 ಸಾಲು ಅಥವಾ 2 ಸಾಲು ತೊಗರಿ ಬೆಳೆ ಹಾಗೂ ನವಣೆ ಬೆಳೆಯನ್ನು ಸಹ ನಾವು ಅಂತರ್ ಬೆಳೆಯಾಗಿ ಬೆಳಿಬಹುದು. ಹಾಗೂ ಹೆಸರು ಮತ್ತು ತೊಗರಿಯನ್ನು ಸಹ ಅಂತರ್ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆಯಲ್ಲಿತ್ತು ಮೊದಲು, ಬಟ್ ಈಗ ಕಡಿಮೆ ಆಗಿದೆ. ಸೊ ಹೆಸರು ಪ್ಲಸ್ ತೊಗರಿಯನ್ನು ನಾವು ಅಂತರ ಬೆಳೆಗೆ ಸಹ ನಾವು ಬೆಳೆಯಬಹುದು.
2: ಸೊ ಯಾವುದೇ ಅಂತರ ಬೆಳೆ ಪದ್ಧತಿಯಾಗಿ ಅದೊಂದು ಕ್ರಾಪ್ ಇನ್ಶೂರೆನ್ಸ್. ನಮ್ಗೆ ಹೇಗೆ ನಮ್ಗೆ
0: ಕ್ರಾಪ್ ಇಲ್ಲದಾಗ ನಮ್ಗೆ ಸರ್ಕಾರದಿಂದ ಇನ್ಸೂರೆನ್ಸ್ ಸ್ವಲ್ಪ ದುಡ್ಡು ಸಹಾಯ ಬರುತ್ತೋ ಅದೇ ರೀತಿ ನಮ್ಮ ಭೂಮಿಯಿಂದನೇ ನಮ್ಗೆ ಸಿಗುವ ಒಂದು ಇನ್ಸೂರೆನ್ಸ್ ತರ. ಅಂದ್ರೆ ಒಂದು ಬೆಳೆ ಫೇಲ್ ಆದ್ರೆ ಮತ್ತೊಂದು ಬೆಳೆಯಿಂದ ಸ್ವಲ್ಪ ಮಟ್ಟಿಗೆ ಇನ್ಕಮ್ ಬರೋ ಹಾಗೆ ಅಂತರ ಬೆಳೆಯನ್ನು ನಾವು ಕಡಿಮೆ ಆಗುವ ಸಂದರ್ಭಗಳಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಹೋಗ್ತೀವಿ.
1: ಮೇಡಮ್, ಈಗ ಜುಲೈ ತಿಂಗಳಲ್ಲಿ ಬೈ ಚಾನ್ಸ್ ಮಳೆ ಆಗದಿದ್ರೆ ಕೈಗೊಳ್ಳಬೇಕಾದ ಪರ್ಯಾಯ ಬೆಳೆಗಳು ಯಾವ್ಯಾವ ಅಂತೀರಿ?
3: ಈಗಾಗಲೇ ಚೇತನ್ ಬಾಬು ಅವರು ಹೇಳಿದ್ರು ನಮ್ಗೆ ಸೂರ್ಯಕಾಂತಿ, ಮೆಕ್ಕೆಜೋಳ, ನವಣೆ, ಸಜ್ಜೆ ಬರ್ತದೆ. ಆದಷ್ಟು ನಾವು ರೈತರು ಅಂತರ ಬೆಳೆಗೆ ನಾವು ಒತ್ತು ಕೊಟ್ರೆ ನಮಗೆ ಅನುಕೂಲ. ಯಾಕಂದ್ರೆ ಈಗಾಗಲೇ ಎಲ್ನಿನೋ ಇಫೆಕ್ಟು, ಮಳೆ ಕೊರತೆ, ಇದು ದಿನನಿತ್ಯ ನಾವು ಪೇಪರು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅದಕ್ಕಾಗಿ ನಾವೇ ಈಗ ತಯಾರಿ ಮಾಡ್ಕೊಳ್ಳೇಬೇಕು ರೈತ ಬಾಂಧವರು. ನಾವು ಅದ್ರ ಜೊತೆಗೆ ಎಳ್ಳನ್ನು ಹಾಕ್ಬೋದು ಅಂತ, ತೊಗರಿ ಬೆಳೆಯುವಂತ ರೈತರು ಎಳ್ಳನ್ನು ನೀವು ಬದು ಸಾಲಿನಲ್ಲಿ ತಲ್ಮೇರ್ ಸಾಲು ಅಂತ ಇಲ್ಲಂತಾರೆ, ಅದನ್ನ ಹಾಕೋಬಹುದು. ಅದಕ್ಕಾಗಿ ನಮ್ಮ ಇಲಾಖೆಗಳು ನಾವು ಡೆಮಾನ್ಸ್ಟ್ರೇಷನ್ಗೆ ಈ ಸಾರಿ ಪ್ರತ್ಯಕ್ಷತೆಗೆ ಹಮ್ಮಿಕೊಳ್ಳೋರಿದ್ದೀವಿ. ಇಂಟ್ರೆಸ್ಟೆಡ್ ರೈತರು ಯಾರು ಬೆಳಿಬೇಕು ಅಂತಿದ್ದೀರಿ, ತೀರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಬೇಕು. ಜೊತೆಗೆ ಈಗ ವಿಜ್ಞಾನಿಗಳು ಹೇಳಿದಂಗೆ ಶೇಂಗಾ ಜೊತೆಗೆ ನಾವು ಮೇಜು, ಶೇಂಗಾ ಜೊತೆ ತೊಗರಿ, ತೊಗರಿ ಹೆಸರು, ದೆನ್ ತೊಗರಿ ಸಜ್ಜೆನೂ ಬೆಳೀತಾರೆ. ಪ್ರಾಕ್ಟೀಸ್ ಈ ಭಾಗದಾಗ ಇಲ್ಲ, ನಮ್ಮ ಬಿಜಾಪುರ, ಬಾಗಲಕೋಟೆ ಅಂಡ್ ಯಾದಗಿರಿ ಭಾಗದಲ್ಲಿ ಪ್ರಾಕ್ಟೀಸ್ ಇದೆ. ಬಟ್ ಅದ್ರದ್ದು ಲಾಭನೂ ಪಡೆದಿದ್ದಾರೆ. ಸ್ವಲ್ಪ ರೆಗ್ಯುಲರ್ ಪ್ರಾಕ್ಟೀಸ್ ಗಿಂತ ಹಳೆ ಪ್ರಾಕ್ಟೀಸ್ ಇದೇನು ಹೊಸದಲ್ಲ ನಮ್ಮ ರೈತರಿಗೆ. ಹಳೆ ಪ್ರಾಕ್ಟೀಸ್ ಅನ್ನ ಸ್ವಲ್ಪ ಮತ್ತೆ ಮರುಕಳಿಸಿದ್ರೆ ನನ್ಗನ್ಸಿದ ಮಟ್ಟ ಈ ಬಾರಿ ಏನು ಮಳೆ ಅಭಾವ ಅಂತ ಹೇಳ್ತಾ ಇದೀವಿ, ಅದಕ್ಕೊಂದು ಪರ್ಯಾಯ ಆಗಿ ನಮ್ಗೆ ದಾರಿ ಅನ್ಕೊಂಡಿದ್ದೀನಿ. ಕಾರಣ ರೈತ ಬಾಂಧವರು ಈ ಅಂತರ್ ಬೆಳೆಗೆ ಒತ್ತು ಕೊಡ್ರಿ ಅಂತ ಕೇಳ್ತೀವಿ.
4: ಮೇಡಮ್, ಇದುವರೆಗೆ ಅಂತರ್ ಬೆಳೆ ಮತ್ತು ಪರ್ಯಾಯ ಬೆಳೆಗಳನ್ನ ಬೆಳೆದಾಗ ಅದು ವಿಮೆ ಆಗಿ ರೈತರಿಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಬರ ಪರಿಸ್ಥಿತಿಯಲ್ಲಿ ಅಥವಾ ಮಳೆ ಅತಿ ಹೆಚ್ಚಾದ ಸಂದರ್ಭದಲ್ಲಿ ರೈತರು ಬೆಳೆಯ ವಿಮೆಯನ್ನ ಯಾವ ರೀತಿಯನ್ನ ಲಾಭ ಪಡೆಯಬಹುದು?
3: ಇಲ್ಲಿವರೆಗೆ ನಮ್ಮ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಗ್ಗೆ ಬಹಳಷ್ಟು ಮಾಹಿತಿ ಅದ ಇಲ್ಲ ಅನ್ನಲ್ಲ. ಆದ್ರೂ ಈ ಬಾರಿ ಏನು ಬಿತ್ತನೆ ಪ್ರಾರಂಭ ಆಗಿರ್ತದ, ಬೆಳೆ ವಿಮೆದು ಅಡ್ವರ್ಟೈಸ್ಮೆಂಟ್ ಬರ್ತದ, ಇನ್ನೊಂದು ಒಂದು ವಾರದಲ್ಲಿ ಬರ್ತದ. ರೈತರು ಬಿತ್ತಬೇಕಂತ ಇರ್ತಾರೆ, ಬಿತ್ತನೆ ಮಾಡೋದು ಆಗೋದಿಲ್ಲ, ಆ ಹಂತದವರು ಬೆಳೆ ವಿಮೆ ಮಾಡುದು. ಆದ್ರೆ 75% ಅಷ್ಟು ಕ್ಷೇತ್ರ ಬಿತ್ತನೆ ಆಗಿರಬಾರ್ದು. ಅವಾಗ ಆ ಒಂದು ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಇದ್ದಾಗ, ಪಂಚಾಯತಿಗೆ ಅಂದ್ರೆ ಐಯು ಅಂತೇವೆ, ಇನ್ಸೂರೆನ್ಸ್ ಯೂನಿಟ್ಸ್ ಅಂತೇವೆ, ಅಲ್ಲಿ 75% ಅಷ್ಟು ಸೋಯಿಂಗ್ ಆಗದೆ ಇದ್ದಾಗ ಅವ್ರಿಗೆ ಅದು ಬೆನಿಫಿಟ್ ಬರ್ತದೆ. ಜೊತೆಗೆ ಇನ್ನು ಪ್ರಕೃತಿ ವಿಪೋಕ ಆದಾಗ ಅದನ್ನು 48 ತಾಸಿನಾಗ ರೈತರು ನನ್ನ ಬೆಳೆ ಹಾಳಾಗಿದೆ ಅಂತ ಹೇಳಿ ಅಲ್ಲಿಂದ ಹೇಳಿ ಆದರೆ 48 ತಾಸಿಂದ 72 ತಾಸು ಅಂದರೆ 3 ದಿನ ಅಥವಾ 5 ದಿನದ ಗ್ಯಾಪ್ ಅಂದ್ಕೊಂಡು, ಅಷ್ಟರಲ್ಲಿ 72 ತಾಸಲ್ಲಿ ಇನ್ಸೂರೆನ್ಸ್ ಕಂಪ್ನಿಯವ್ರು ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. ಹೋದ ಬಾರಿ ಲಾರ್ಜ್ ಸ್ಕೇಲಲ್ಲಿ ಬಾ ಇತ್ತು ಈ ನಮ್ಮ ಹೆಸರು ಬೆಳೆ. ಸೊ ಅವಾಗ ಈ ರ್ಯಾಂಡಮ್ ಸರ್ವೆ ಮಾಡಿ ಅದನ್ನು ಕನ್ಕ್ಲೂಷನ್ಗೆ ಬಂದರು ಈ ತರ. ಆಮೇಲೆ ಇನ್ನೊಂದು, ಈ ಬೆಳೆ ಬೆಳೆದಿರ್ತಾರೆ, ಹಾರ್ವೆಸ್ಟ್ ಆಗಿರ್ತದೆ, ಒಣಗ ಹಾಕಿರ್ತಾರೆ, ಒಣಗ ಹಾಕಿದ ಪಿರಿಯಡ್ 10-14 ದಿವಸ ಪಿರಿಯಡ್ ಅಲ್ಲಿ ಅದೇನೋ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಒಳಗಾಯ್ತಂದ್ರೆ ಅಲ್ಲೂ ನಿಮಗೆ ವಿಮೆ ಬರ. ಇದೆಲ್ಲ ಜೊತೆಗೆ ಒಟ್ಟಾರಿ ಬೆಳೆ ಬಂತು, ಎಲ್ಲಾನು ಆಯ್ತು, ಆದ್ರೆ ಇಳುವರಿ ಪ್ರಮಾಣ ಕಡಿಮೆ ಆಯ್ತು. ಆ ಇಳುವರಿಯ ಕಂಟಿನ್ಯೂಸ್ ಬೆಸ್ಟ್ ಒಳ್ಳೆ 5 ವರ್ಷದ ಆವರೇಜ್ ತಗೋತಾರೆ, ಒಟ್ಟಾರೆ ಆಗಿ ತಗೊಳ್ಳಲ್ಲ, ಬೆಸ್ಟ್ ಆವರೇಜ್. ಅಂದ್ರೆ ಒಂದೆರಡು ಬರಗಾಲ ಬಂದಿರ್ತಾವ ಅಥವಾ ಒಂದು ಮಳೆ ಹೆಚ್ಚಾಗಿರ್ತದ ಅವನ್ ಬಿಡ್ತಾರೆ. ಅವಾಗ ನೋಡಿದಾಗ ಏನ್ ಇಳುವರಿ ಈ ವರ್ಷದ ಬಂದಿರ್ತದ, ಕ್ರಾಪ್ ಕಟಿಂಗ್ ಎಕ್ಸ್ಪರಿಮೆಂಟ್ ಪ್ರಕಾರ 5 ವರ್ಷದ ಏನ್ ಸರಾಸರಿಗಿಂತ ಕಡಿಮೆ ಇದ್ದಾಗ ಆ ಪರ್ಸೆಂಟೇಜ್ ಮೇಲೆ ಶಾರ್ಟ್ ಫಾಲ್ ಅಂತ ಹೇಳಿ ಇದು ಹೇಳ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ನಾವು ವಿಚಾರಗೋಷ್ಠಿಗಳಾಗ್ಯಾವೆ, ತರಬೇತಿಗಳಾಗ್ಯಾವೆ, ರೈತರುಗಳನ್ನು ಇದ್ರ ಬಗ್ಗೆ ವಿಷಯ ಮನದಟ್ಟನೆ ಅದ. ಇದ್ರ ಲಾಭ ಈ ಬಾರಿನೂ ತಗೊಳ್ಬೇಕಾದ್ರೆ ಮಳೆ ಆಗಲ್ಲ ಅಂತ ಈಗ ಇದೇ ಇದ್ರಲ್ಲಿ 3-4 ಬಾರಿ ಹೇಳಿದ್ರು. ಹೌದಾ? ಅದಕ್ಕೆ ಈಗ ಅದ್ರ ಬಗ್ಗೆ ನಾವು ಮುಂದಿನ ವಾರದಾಗ ಮಾಹಿತಿ ಕೊಡ್ತೀವಿ, ಪೇಪರ್ನಲ್ಲೆಲ್ಲ ಪ್ರಚಾರ ಕೊಡ್ತೀವಿ, ಅದನ್ನ ಲಾಭ ಪಡಿಬೇಕು ರೈತರು.
4: ಮೇಡಮ್, ಈಗ ಯೂರಿಯಾ ಮತ್ತು DAP ರಸಗೊಬ್ಬರಗಳಿಗೆ ಈ ಪರ್ಯಾಯ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನ ಕೊಡಿ.
3: ಈಗ ಅದೇ ಬೆಳೆ ಬೆಳಿಬೇಕಂದ್ರೆ ಎಲ್ಲಾ ಪೋಷಕಾಂಶಗಳ ಅಗತ್ಯತೆ ಇದೆ ಅಂತ ಪ್ರಾರಂಭದಲ್ಲೇ ಹೇಳಾಯ್ತು. ನಾವು ಬರೀ ಯೂರಿಯಾ DAP ಅಂತ ಅಷ್ಟೇ ಹೋಗ್ಬಿಟ್ರೆ ನಮ್ ಕಾಳು ಕಟ್ಟೋದು ಅಥವಾ ಎಣ್ಣೆ ಕಾಳದಾಗ ಎಣ್ಣೆ ಪ್ರಮಾಣ ಇದು ಹೆಚ್ಚಾಗೋದಿಲ್ಲ. ಆಮೇಲೆ ಅದರಲ್ಲಿ ಒಂದು ಪೊಟ್ಯಾಶ್ ಒಂದು ಕೊರತೆ ಆಗ್ಬಿಡ್ತದೆ. DAP ತಗೊಂಡ್ರೆ ಪೊಟ್ಯಾಶ್ ಇರೋದಿಲ್ಲ, ಯೂರಿಯಾ ತಗೊಂಡ್ರೆ ನಿಮ್ಗೆ 2 ಪೋಷಕಾಂಶಗಳು ರಂಜಕ ಆ್ಯಂಡ್ ಪೊಟ್ಯಾಶ್ ಸಿಗೋದಿಲ್ಲ. ಆದರೆ ದರ ಒಂದೇ ನೋಡ್ಬಿಟ್ಟು ರೈತರು ನಮ್ಗೆ ಅಫೋರ್ಡೆಬಲ್ ಆಗೋದಿಲ್ಲ ಅಂತೇಳಿ ಒಂದಕ್ಕೆ ತೂಗ್ಬೀಳಾರ್ದೆ ಈಗ ಹೇಳಿದೆ ಸಂಯುಕ್ತ ಗೊಬ್ಬರಗಳಾದ 20-20-13, ಅದರಲ್ಲಿ ಗಂಧಕ ಇರ್ತದೆ, ಅದ್ರ ಜೊತೆಗೆ 15-15-15 ಇದೆ, 10-26-26 ಇದೆ, 12-32-16 ಇದೆ, ನಮ್ಮ ಜಿಲ್ಲೆಗಳಿಗೆ 14-35-14 ಬರ್ತದ, 17-17-17 ಇದೆ, ಮತ್ತೆ 9-24-24 ಇದೆ, 16-23-0 ಈ ತರ ಬೇರೆ ಬೇರೆ ಈ ಸಂಯುಕ್ತ ಗೊಬ್ಬರಗಳಿದಾವೆ. ಇವನ್ ಬಳಕೆ ಮಾಡ್ಕೋಬೇಕು, ಬಳಕೆ ಮಾಡ್ಕೊಂಡ್ರೆ ಬೆಳೆಗಳ ಬೆಳವಣಿಗೆಗೆ ಮತ್ತು ಇಳುವರಿಗೆ ಬೆಳೆ ಏನೋ ಬೆಳೀತದ, ಯೂರಿಯಾ ಹಾಕಿದಾಗ ಬೆಳೆ ಬೆಳೀತದ, ಹಸರಾಗಿ ಕಾಣ್ತದ, ಹಸರ್ ಕಂಡ ತಕ್ಷಣ ಅದು ಇಳುವರಿಗೆ ಅದರದ್ದು ಏನು ಕೊಡ್ತದ ಅಂತಲ್ಲ. ನಮಗ್ ಬೇಕಾಗೋದು ಇಳುವರಿಗೆ ರಂಜಕ ಅಂಡ್ ಮತ್ತು ಪೊಟ್ಯಾಶ್ ಬೇಕು. ಅಂದ್ರೆ ಬೆಳವಣಿಗೆ ಸ್ಟಾರ್ಟಿಂಗ್ ಬೆಳಕ್ಕೆ ನಮ್ಗೆ ಸಾರಜನಕ ಬೇಕು. ಮತ್ತೆ ಇನ್ನೂ ಒಂದು, ಒಂದೇ ಒಂದು ಸಂಸ್ಥೆ ತಂದ್ಬೇಡ, ಒಂದೇ ಒಂದು ಕಂಪ್ನಿ ತಂದ್ಬೇಡ್ರಿ, ಎಲ್ಲಾ ಪ್ರಾಡಕ್ಟ್ಸ್ ಆಗ. ಅಂದ್ರೆ ಈಗ DAP ತಗೋತೀರಾ, ಬೇರೆ ಬೇರೆ ಕಂಪ್ನಿದ ಇರ್ತದ, 10-26 ಇರ್ತದ, 20-20-13 ಇದೆ, ಬೇರೆ ಬೇರೆ ಸಂಸ್ಥೆ ಬೇರೆ ಬೇರೆ ಕಂಪ್ನಿದಲ್ಲೂ ಅದರಲ್ಲಿರುವಂತ ಕಂಟೆಂಟ್ ಸೇಮ್ ಇರ್ತದೆ. ಅದನ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಎಲ್ಲ ಪ್ರತಿ ಒಂದು ಶಾಪನ್ನ ನಾವು ವರ್ಷದಲ್ಲಿ 1 ಬಾರಿಯಾದ್ರು ವಿಸಿಟ್ ಮಾಡಬೇಕು, ಅಲ್ಲಿ ಮಾದರಿ ತೆಗೆದು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಂತ ನಮಗೂ ಟಾರ್ಗೆಟ್ ಇದೆ. ನಮ್ಮಲ್ಲಿ 29 ಫ್ಯಾಕ್ಟರ್ಸ್ ಇದ್ದೀವಿ, ಬೀಜ ರಸಗೊಬ್ಬರ ಕೀಟನಾಶಕಗಳ ಪರಿವೀಕ್ಷಕರಿದ್ದೀವಿ, ಅವರು ಈ ಸ್ಯಾಂಪಲ್ಸ್ ತೆಗೆದು ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡ್ತಾರೆ. ರೈತರಿಗೆ ಎಲ್ಲ ಡೌಟ್ ಬಂದ್ರೆ ಅವರು ನಮಗೆ ಹೇಳಿದಲ್ಲಿ ಇಮಿಡಿಯೇಟ್ ಆಗಿ ಸ್ಯಾಂಪಲ್ ಕಳಿಸಿ ಶೀಘ್ರದಲ್ಲಿ ಅದರ ಅಂದ್ರೆ ಅದಕ್ಕೆ ಅರ್ಜೆಂಟ್ ಅಂತ ಬರೀತೀವಿ, ಬರ್ದು ಕಳಿಸಿ ಸ್ಯಾಂಪಲ್ ಅನಾಲಿಸಿಸ್ 3 ಡೇಸ್ನಾಗ ಮಾಡಿಕೊಡ್ತಾರೆ. ಹಂಗೇನಾರ ಇತ್ತಂದ್ರೆ ನೀವು ನಮ್ಮ JD ಆಫೀಸ್ಗೋ ಅಥವಾ ಉಪಕೃಷಿ ನಿರ್ದೇಶಕರ ಕಚೇರಿ ಗದಗ ಇದೆ, ರೋಣಕ್ ಇದೆ, ಅಲ್ಲದೆ ತಾಲೂಕಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇದಾವ, ಅಲ್ಲೂ ನೀವು ಭೇಟಿ ಕೊಟ್ಟು ಈ ನಿಮ್ಮ ತಮ್ಮ ಏನಾರ ಸಮಸ್ಯೆಗಳಿದ್ರೆ ಅಥವಾ ಈ ಬಗ್ಗೆ ಗೊಬ್ಬರ ಬಗ್ಗೆ ಯಾವ ಸಂಶಯ ಇತ್ತಂದ್ರೆ ನೀವು ತಿಳಿಸ್ಬೋದು.
4: ಮೇಡಮ್, ಈಗ ನಾವು ರೈತರಿಗೆ ಮುಖ್ಯವಾಗಿ ಈ ಸಮತೋಲನ ರಸಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳ್ತೀವಿ. ನಾವು ಕ್ಷೇತ್ರ ಭೇಟಿಗೆಲ್ಲ ಹೋದಾಗ ನಾವು ಯುವಕರನ್ನ ಮತ್ತು ಉತ್ಸಾಹಿಗಳನ್ನ, ನಾವು ಕೆಲವೊಬ್ರು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡವ್ರನ್ನ ನಾವು ಕಂಡಿದೀವಿ. ಈ ಒಂದು ನೈಸರ್ಗಿಕ ಕೃಷಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ರೈತರು ಅಳವಡಿಸಿಕೊಳ್ಬೇಕಂದ್ರೆ ಯಾವ ರೀತಿ ಅದನ್ನ ಅವರು ಅಳವಡಿಸಿಕೊಳ್ಬೇಕು ಅಂತೀರಿ?
3: ನಮ್ಗೆ ಗೊತ್ತಿರುವಂಗೆ ತಮ್ಮಿಂದನೇ ವಿಜ್ಞಾನಿಗಳಿಂದ ಕೊಟ್ಟಿಗೆ ಗೊಬ್ಬರ ಬಿಡುವಂತೆ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಹಿಂದಿನಿಂದ ನಮ್ಮ ಹಿರಿಯರು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಅವಾಗ ನಮಗೆ ಏನು ಸ್ವತಂತ್ರ ಆದ ಕೂಡ ನಮ್ಮ ಆಹಾರ ಕೊರತೆ ಆಗಿತ್ತು, ಅದನ್ನ ನೀಗಿಸಕ್ಕೆ ಈ ರಾಸಾಯನಿಕ ಗೊಬ್ಬರಗಳು. ರಾಸಾಯನಿಕ ಗೊಬ್ಬರ ಅಷ್ಟೇ ಹಾಕ್ರಿ ಅಥವಾ ಬಳಸ್ರಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಏನಂತ ದಿನ ದಿನಕ್ಕೆ ಮನೆಯಲ್ಲಿ ಈ ದನಕರುಗಳು ಕಡಿಮೆ ಆದವು. ದನಕರುಗಳು ಕಮ್ಮಿ ಆದ್ಮೇಲೆ ಅದನ್ನು ಹೊರಗಿಂದ ಕೊಂಡು ತಂದು ಹಾಕೋದು ಅಷ್ಟು ಸುಲಭದ ಮಾತಾಗಲಿಲ್ಲ. ಕಾರಣ, ರೈತರು ರಾಸಾಯನಿಕ ಗೊಬ್ಬರಗಳಿಗೆ ನೆಚ್ಕೊಂಡ್ಬಿಟ್ರು. ಈ ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿಯಾಗಿ ನೀರು ಅತಿ ಹಾಯಿಸೋದ್ರಿಂದ ಭೂಮಿ ಹಾಳಾಗ್ತಾ ಬಂತಾ ಇದೆ. ಅದನ್ನ ಮನದಟ್ಟು ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯವರು ಎಲ್ಲ ಸಭೆಗಳು ಹೇಳ್ತಾ ಇದ್ದಾರೆ, ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ರಿ, ಅಂದ್ರೆ ಸಮತೋಲಿತವಾಗಿ ವಿವೇಚನೆಗೆ ಒಳಪಟ್ಟು ಮಾಡ್ರಿ, ಹೆಚ್ಚೆಚ್ಚು ಬಳಸಬೇಡ್ರಿ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನ ಹೆಚ್ಚು ಬಳಸಬಾರ್ದು. ಆ ಇಳುವರಿ ಪ್ರಮಾಣನು ಹಂಗೆ ಬರ್ಬೇಕು ನಮ್ಗೆ. ಯಾಕಂದ್ರೆ ನಾವು ಮತ್ತೆ ಬೇರೆ ದೇಶದ ಕೈಗೆ ಕೈಗೊಡುವಂತದಾಗಿಲ್ಲ. ಭಾರತ ಬಹಳ ಸ್ವಾವಲಂಬನೆ ಆಗಿದೆ. ಸೊ ಅದನ್ನೇ ನಾವು ಸ್ವಾವಲಂಬನೆಯನ್ನ ಆಹಾರ ಉತ್ಪಾದನೆಯಲ್ಲೂ ಮುಂದುವರಿಸ್ಕೋಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಇನ್ನೊಂದು ಪರ್ಯಾಯ ದಾರಿ ನೈಸರ್ಗಿಕ ಕೃಷಿ. ಈ ಲಾಸ್ಟ್ ಟೈಮ್ದಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ, ರಾಸಾಯನಿಕ ಕೀಟನಾಶಕ ಬಳಸದೆ ಸಂಪೂರ್ಣವಾಗಿ ಪ್ರಕೃತಿಯ ನಿಮ್ಮದ ಆಧಾರ ಮೇಲೆ ಏನು ಲಭ್ಯತೆ ಇದಾವ ಅದನ್ನ ಬಳಸ್ಕೊಂಡು, ನಾವು ಬಳಸೋದು ಎರೆಹುಳು ಗೊಬ್ಬರ ಬಳಸ್ತೀವಿ, ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ, ಅದಲ್ಲದೆ ಜೀವಾಮೃತ ಮಾದರಿಯಲ್ಲಿ ಅದನ್ನ ಭೂಮಿಗೆ ಕೊಟ್ಟು ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡ್ತಾ ಇದೆ. ಜೊತೆಗೆ ಬೀಜಗಳಿಗೆ ಬೀಜೋಪಚಾರ, ಬೀಜಾಮೃತ ಬಳಸ್ಕೊಂಡು ಬೀಜ ಉಪಚಾರ ಮಾಡೋದ್ರಿಂದ ಏನು ಬೀಜಕ್ಕಾಗುವಂತ ತೊಂದರೆ, ಬೀಜದೇನು ಬಿತ್ತಾದ್ಮೇಲೆ ನಮ್ಗೇನು ಹಾಳಾಗಬಾರ್ದು ಅದನ್ನ ತಡೆಗಟ್ಕೊಂಡು ಅದನ್ನ ಕಠಿಣಗೊಳಿಸ್ಕೋದ ಜೊತೆಗೆ ಈ ಬೀಜಾಮೃತದ ರೋಲ್ ಇದೆ. ಮತ್ತೆ ಚೇತನ್ ಬಾಬು ಅವ್ರು ಹೇಳಿದ್ರು, ಏನ್ ನಿಮ್ಮ ಟ್ರ್ಯಾಶ್ ಇರ್ತದ, ಈ ಮೆಕ್ಕೆಜೋಳದಿರ್ಕೊಳ್ಳಿ, ಜೋಳದಿರ್ಲಿ, ಅದನ್ನ ಸುಡ್ಲಾರ್ದೆ ಅದನ್ನ ಭೂಮಿಗೆ ಸೇರಿಸ್ಬೇಕು ಅಂತ. ಸೊ ಅಷ್ಟೇ ಅಲ್ಲದೆ ನಾವು ಸೆಣಬು ಬಳಿಲಿ, ಡೆಂಚಾ ಬಳಿಲಿ, ಅಥವಾ ಗ್ಲಿರಿಸಿಡೆ ಇರ್ಕೊಳ್ಳಿ ಗೊಬ್ಬರ ಗಿಡ, ಅಲ್ಲದೆ ಹುಲ್ಗಿಲ ಗಿಡ ಏನಿರ್ತವೆ ಇದ್ರ ಎಲೆಗಳನ್ನ ಬೆಳೆದಾದ್ಮೇಲೆ ಉಳಿಯುವಂತ ಉಳಿಕೆಗಳನ್ನ ಹಾರ್ವೆಸ್ಟ್ ಮಾಡಿ ನಮ್ಗೆ ಏನ್ ತೆನೆ ತಕೋತೀವಿ ಅದಾದ್ಮೇಲೆ ಉಳಿದದನ್ನ ಅಲ್ಲೇ ಪೌಡರ್ ಮಾಡಿ ಅಲ್ಲೇ ಭೂಮಿಗೆ ಸೇರಿಸಿದ್ರಿಂದ ನಮ್ಗೆ ತೇವಾಂಶ ಹಿಡಿದುಗಟ್ಟುವ ಪ್ರಮಾಣ ಜಾಸ್ತಿ ಆಗ್ತದ, ಮತ್ತೆ ಕಳೆನೂ ನಿಯಂತ್ರಣ ಆಗ್ತದ. ಆಮೇಲೆ ರಾಸಾಯನಿಕ ಬಳಸೋದ ಹೇಳಿದ್ವಲ್ಲ, ಈ ಏನು ನಮ್ಮಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಾನೆ ತಗೊಂಡ್ಬಿಟ್ಟು ಪೆಸ್ಟಿಸೈಡ್ ಬಡ್ಲಿ ದಶಪಾಲನೆ ಮಾಡ್ತಾ ಇದ್ದಾರೆ. ದೆನ್ ಈ ತರ ಬೇರೆ ಬೇರೆ ರೈತರೇ ದಾರಿ ನೋಡ್ಕೊಂಡಿದ್ದಾರೆ. ಪ್ಲಸ್ ಅದು ಹಿಂದಿನ ಕಾಲದಿಂದನೂ ಮಾಡ್ತಾ ಇದ್ರು, ಹೊಸದಿಲ್ಲ. ಕೀಟನಾಶಕ ಸಲುವಾಗಿ ಮೆಣಸಿನ್ಕಾಯಿದ್ದು ಕಷಾಯ ಮಾಡ್ಕೊಂಡು ಬೇರೆ ಬೇರೆ ಏನ್ ನಮ್ಮಲ್ಲಿ ನ್ಯಾಚುರಲಿ ಅವೈಲೇಬಲ್ ಇದೆ ಅದನ್ನೇ ಬಳಸ್ಕೊಂಡು ತಯಾರಿ ಮಾಡ್ತಾ ಇದ್ದಾರೆ. ರೈತರಿಗೆ ಅದ ಕಡೆ ಒಲವು ತೋರಿದ್ದಾರೆ. ನಮ್ಮಲ್ಲಿ ಸುಮಾರು 1575 hectares ಅಷ್ಟು ನಾವು ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದ್ವಿ ಇದಕ್ಕೆ ಇನಿಷಿಯೇಷನ್ ಮಾಡಕ್ಕೆ. ಅದರಲ್ಲಿ 9 BRCs ಅಂದ್ರೆ ರೈತರಿಗೆ ತಿಳಿಸಿರಕ್ಕೆ ರೈತರದೇ ಲೀಡರ್ ಮಾಡಿದ್ದೀವಿ, ಮುಖ್ಯಸ್ಥರು ಮಾಡಿದ್ವಿ. 9 BRCs ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅವರು ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾರೆ, ಅಂತವ್ರನ್ನ ಆರಿಸ್ಕೊಂಡಿದೀವಿ. ಅವ್ರನ್ನ ಮತ್ತೆ ಹೆಚ್ಚು ರೈತರಿಗೆ ತಿಳಿಸಕ್ಕೆ ಅಲ್ಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ಅವರ ಇದಕ್ಕೆ ತಾಕುಗಳಿಗೂ ರೈತರು ಭೇಟಿ ಮಾಡಿಸಿ ಹೆಚ್ಚೆಚ್ಚು ರೈತರು ಪಾಲ್ಗೊಳ್ಬೇಕು. ಈ ಬೀಜಾಮೃತ ಇದ್ರೆ ಜೀವಾಮೃತ ಇದ್ರೆ ಅವ್ರ ಕಡೆ ಕಲ್ಚರ್ಸ್ ಇರ್ತವೆ, ಆ ಕಲ್ಚರ್ ಅವ್ರು ಕೊಡ್ತಾರೆ. ಅಂದ್ರೆ ಒಂದು ಹೆಪ್ಪು ಹೆಂಗ್ ಹಾಕ್ತೀವ ಆ ತರ ಕೊಟ್ಟು ಅದನ್ನ ಹೆಚ್ಚೆಚ್ಚು ಏರಿಯಾ ಕ್ಷೇತ್ರವನ್ನ ನಾವು ಮಾಡ್ತಾ ಇದೀವಿ. ಈ ಜೊತೆಗೆ ಮಿಶ್ರ ಬೆಳೆ, ಅಂತರ ಬೆಳೆ ಬೆಳೆಯೋದು, ಕಡಿಮೆ ನೀರ್ ಹಾಯಿಸೋದು, ಮಣ್ಣಿನಾಗ ಇರುವಂತ ಗಾಳಿ ಮತ್ತು ತೇವಾಂಶ ಇವನ್ನ ಮೇಂಟೈನ್ ಮಾಡೋದು, ಇದೆಲ್ಲಾನು ನೈಸರ್ಗಿಕ ಕೃಷಿಯಲ್ಲಿ ಬರುತ್ತೆ. ಹೆಚ್ಚೆಚ್ಚು ನೈಸರ್ಗಿಕ ಕೃಷಿ ಕಡೆ ವಾಲಿ ರೈತರು ನಮ್ಮ ಫಲವತ್ತತೆಯನ್ನ ಹೆಚ್ಚಿಸಿಕೊಂಡು ಭೂಮಿ ಸಂರಕ್ಷಣೆ ಮಾಡೋದು ಈಗಿನ ಸದ್ಯದ ಪರಿಸ್ಥಿತಿಯ ಅಲ್ಲಿ ಇದು ಪ್ರಯಾರಿಟಿ ಮೇಲೆ ಮಾಡ್ಬೇಕು ರೈತರು.
4: ಧನ್ಯವಾದಗಳು ಮೇಡಮ್. ಈ ಒಂದು ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ವಿವಿಧ ಬೆಳೆಗಳಲ್ಲಿ ಈ ಬೀಜೋಪಚಾರ ಮತ್ತು ಅದರ ಮಹತ್ವವನ್ನ ತಿಳಿಸ್ಕೊಡ್ಬೇಕಂತ ಕೇಳ್ತೀನಿ.
0: ಈ ಬೀಜೋಪಚಾರ ಅಂದ್ರೆ ನಾವು ಬಿತ್ತನೆ ಬೀಜವನ್ನು ಬಿತ್ತುವ ಕೆಲವು ಗಂಟೆಗಳ ಮೊದಲು ಯಾವುದೇ ಒಂದು ಪದಾರ್ಥ ಅಥವಾ ಸಾವಯವ ಪದಾರ್ಥ ಆಗಬಹುದು, ಕೀಟನಾಶಕ ಅಥವಾ ರೋಗನಾಶಕಗಳಿಂದ ಈ ಬೀಜದ ಮೇಲೆ ಉಪಚಾರ ಮಾಡಿ ನಾವು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು, ಈ ಕ್ರಿಯೆಯನ್ನು ಬೀಜೋಪಚಾರ ಎಂದು ಕರಿತೇವೆ. ಸೊ ಈ ಬೀಜೋಪಚಾರದಲ್ಲಿ ವಿವಿಧ ಮುಖ್ಯವಾಗಿ ಜೈವಿಕ ಗೊಬ್ಬರಗಳಾದ ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಮತ್ತು PSB ಅನ್ನು ಬಳಸ್ತೀವಿ, ಹಾಗೂ ಏಕದಳ ಧಾನ್ಯಗಳಿಗೆ ನಾವು ಅಜೋಸ್ಪಿರಿಲಂ ಮತ್ತು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು ನಾವು ಬೀಜೋಪಚಾರಕ್ಕೆ ಬಳಸ್ತೀವಿ. ಮತ್ತೊಂದು ಈ ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ರಾಸಾಯನಿಕ ಬೀಜೋಪಚಾರ ಅನ್ನೋದು. ಅಂದ್ರೆ ಇದರಲ್ಲೂ ಸಹ ಎಲ್ಲಿ ನಮ್ಗೆ ಈಗ ಪ್ರಸ್ತುತವಾಗಿ ಎಲ್ಲಾ ಕಡೆ ನಮ್ಗೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ಕೀಟನಾಶಕಗಳು ಸಿಗ್ತಾ ಇಲ್ಲ. ಮತ್ತೊಂದು ಮುಖ್ಯವಾಗಿ ಜೈವಿಕ ಶಿಲೀಂದ್ರನಾಶಕ ಅಂದ್ರೆ ಟ್ರೈಕೋಡರ್ಮಾ. ನಾವು ಮುಖ್ಯವಾಗಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ತಡೆಯಲು ಈ ಟ್ರೈಕೋಡರ್ಮಾ ಎನ್ನುವ ಶಿಲೀಂದ್ರನಾಶಕದಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಕಾಂಡ ಕೊಳೆ ರೋಗ ಹಾಗೂ ಬೇರು ಕೊಳೆ ರೋಗವನ್ನು ನಾವು ಶೇಕಡ 60% ನಾವು ತಡೆಯಬಹುದು. ಇವು ಜೈವಿಕ ಪದಾರ್ಥಗಳು. ಮತ್ತೊಂದು ರಾಸಾಯನಿಕ ಪದಾರ್ಥಗಳು ಸಹ ನಾವು ನಾರ್ಮಲ್ ಆಗಿ ಇವಾಗ ಹೆಸರು ಬೆಳೆಯಲ್ಲಿ ನಂಜನ ರೋಗ ಜಾಸ್ತಿ ಇರುತ್ತೆ. ಸೊ ಅದನ್ನು ತಡೆಯಲು ನಾವು ಇಮ್ಡಾಕ್ಲೋಪ್ರಿಡ್ ಅಥವಾ ಥಯೋಮಿಥಾಕ್ಸಮ್ ಎನ್ನುವ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬಹುದು. ಮತ್ತು ನಾವು ಶಿಲೀಂಧ್ರ ರೋಗಗಳು ಅಂದ್ರೆ ಇವಾಗ ಗೋಧಿಯಲ್ಲಿ ಹಾಗೂ ಗೋವಿನ ಜೋಳದಲ್ಲಿ ಎಲೆ ಟರ್ಸಿಕಮ್ ಲೀಫ್ ಬ್ಲೈಟ್ ಅನ್ನೋದೊಂದು ಎರೆ ಹುರಿಜಿಂಗ್ ರೋಗ ಅನ್ನೋದು ಬರುತ್ತೆ ನಮ್ಗೆ ಮೇಜಲ್ಲಿ. ಮತ್ತೆ ರಸ್ಟ್ ಯಾವ್ದ್ರಲ್ಲಿ ಬರುತ್ತೆ ನಮ್ಗೆ ಗೋಧಿಯಲ್ಲಿ ಬರುತ್ತೆ. ಸೊ ಇವುಗಳನ್ನು ತಡೆಯಲು ನಾವು ಈ ಕಾರ್ಬೆಂಡೇಜಿಯಂ ಅನ್ನೋ ಒಂದು ರಾಸಾಯನಿಕ ಶಿಲೀಂದ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ರೋಗವನ್ನು ನಾವು ಮೊದಲ ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಮತ್ತೆ ಇವು ಎರಡು, ಈಗ ಬೀಜೋಪಚಾರ, ಒಂದು ಜೈವಿಕ ಪದಾರ್ಥ ಉಪಯೋಗಿಸಿ, ಮತ್ತೊಂದು ರಾಸಾಯನಿಕ ಪದಾರ್ಥಗಳನ್ನು. ಹೀಗೆ ಮಾಡಿದರೆ ಬೀಜೋಪಚಾರದ ಮಹತ್ವ ಅಂದರೆ, ಒಂದು ಬಿತ್ತನೆ ಮಾಡುವ ಹಂತದಲ್ಲಿ ನಮ್ಮ ಬೆಳೆಗೆ ಅಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿ ಇರೋದಿಲ್ಲ. ಸೊ ಅಂತ ಸಮಯದಲ್ಲಿ ಕೀಟ ಹಾಗೂ ರೋಗದ ನಿರ್ವಹಣೆ ಅಂದ್ರೆ ನಿಯಂತ್ರಣವನ್ನು ಮಾಡಬಹುದು. ಮತ್ತೊಂದು, ತದನಂತರ ಬರುವ ರೋಗಗಳನ್ನು ನಾವು ತಡೆಯಬಹುದು. ಮತ್ತು ಉತ್ತಮ ಮೊಳಕೆ ಹಾಗೂ ಯೂನಿಫಾರ್ಮ್ ಪ್ಲಾಂಟಿಂಗ್
2: ಅಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಯೂನಿಫಾರ್ಮ್ ಆಗಿ ಮೊಳಕೆ ಹೊಡೆಯುತ್ತೆ.
0: ಸೊ ಕಂಪ್ಲೀಟ್ 80-90% ಮೊಳಕೆ ಹೊಡೆಯೋದು ನಾವು ಕಂಡ್ಕೋಬಹುದು. ಮುಖ್ಯ ಮಹತ್ವ ಅಂದ್ರೆ ಈ ಜೈವಿಕ ಗೊಬ್ಬರಗಳಂತೀವಲ್ಲ, ರೈಸೋಬಿಯಂ ಮತ್ತು ಅಜೋಸ್ಪಿರಿಲಂ PSB ಅನ್ನಲ್ಲ, ಸೊ ಇವುಗಳಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಶೇಕಡ 20% ಸಾರಜನಕ ಹಾಗೂ ಶೇಕಡ 20% ರಂಜಕ ಅನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಇಟ್ಕೊಳ್ಳಿ, 100 kg ಯೂರಿಯಾ ಬಳಸುವ ಆ ಒಂದು ಬೆಳೆಗೆ ಸುಮಾರು 20-25 kg ಯೂರಿಯಾವನ್ನು ನಾವು ಕಡಿಮೆ ಮಾಡಬಹುದು. ಯಾವ ರೀತಿ, ಈ ರೈಸೋಬಿಯಂ ನಿಂದ ನಾವು ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿಯನ್ನು ಬಿತ್ತನೆ ಮಾಡಿದ್ರೆ ಈ ರಾಸಾಯನಿಕ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಕೊನೆಯದಾಗಿ, ಮಣ್ಣಿನಲ್ಲಿ ಸೂಕ್ಷ್ಮಣುಜೀವಿಗಳ ಪ್ರಮಾಣವನ್ನು ಹೆಚ್ಚಿಸಿ ಮಣ್ಣನ್ನು ಜೀವಂತವಾಗಿ ನಾವು ಉಳಿಸಬಹುದು. ಮತ್ತು ಸುಸ್ಥಿರ ಕೃಷಿ ಹಾಗೂ ಸುಸ್ಥಿರ ಇಳುವರಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಜಸ್ಟ್ ಬರೀ ಆಸ್ತಿ ಕೊಡಬಾರದು, ಅಂದ್ರೆ ಜೀವಂತ ಮಣ್ಣು ಕೊಡಬಹುದು. ಸೊ ಈ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಸುಸ್ಥಿರವಾಗಿ ಮಣ್ಣನ್ನು ಜೀವಂತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ನಾವು ಈ ಫಲವತ್ತತೆಯನ್ನು ಕಾಪಾಡಿಕೊಂಡು ಒಳ್ಳೆಯ ಜೀವನವನ್ನು, ನಮ್ಮ ಜೀವನ, ಮಣ್ಣಿನ ಜೀವನ ಹಾಗೂ ನಮ್ಮ ದೇಶದ ಎಲ್ಲಾ ಇಡೀ ರೈತರ ಜೀವನವನ್ನು ನಾವು ಕಾಪಾಡಬಹುದು ಅಂತ ತಿಳಿಸಿದ್ದೀನಿ.
4: ಧನ್ಯವಾದಗಳು ಸರ್. ಇದುವರೆಗೆ ಗದಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಚೇತನಾ ಪಾಟೀಲ್ ಮೇಡಮ್ ಹಾಗೂ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಬಾಬು ಸರ್ ಇಬ್ಬರೂ ಕೂಡ ಈ ಒಂದು ಗದಗ ಜಿಲ್ಲೆಯ ರೈತರಿಗೆ ಬೇಕಾಗಿರುವ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮದ ಆಶಯವಾಗಿದೆ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್.
3: ಧನ್ಯವಾದಗಳು.

ಇದುವರೆಗೆ ಡಾಕ್ಟರ್ ಚೇತನಾ ಪಾಟೀಲ್, ಡಾಕ್ಟರ್ ಚೇತನ್ ಬಾಬು, ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ವಿಜ್ಞಾನಿಗಳಿಂದ ಖೇತ ಬಚಾವೋ ಹಾಗೂ ಮುಂಗಾರು ಕೃಷಿ ತಂತ್ರಜ್ಞಾನಗಳ ಕುರಿತು ಚರ್ಚೆ ಕೇಳಿದ್ದೀರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಒಂಟಿಯಾಗಿದ್ದರೆ ನಾಯಿತು. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಜೊತೆ ಒಂಟಿಯಾಗಿದ್ದರೇನಾಯಿತು? 1979 ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ಭೀಕರ ಪ್ರವಾಹ ಬಂದಿತು. ಜೋರಾಟ ಪ್ರದೇಶ ನೀರಿನಿಂದ ಪೂರ್ಣ ಆವೃತವಾಗಿತ್ತು. ಅಲ್ಲಿಯ 16 ವರ್ಷದ ಬಾಲಕ ಜಾಧವ್ ನೋಡುತ್ತಾನೆ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾವುಗಳು ಸತ್ತು ಬಿದ್ದಿರುವುದನ್ನು. ಬಾಲಕ ಹಾವುಗಳಿಗೆ ಆಶ್ರಯ ನೀಡುವ ಡಂಬು ಬೆಳೆಯಬೇಕೆನ್ನುತ್ತಾನೆ. ಅರಣ್ಯ ಇಲಾಖೆಗೆ ಹೋದರೆ ಅದು ಬಂಜರ ಭೂಮಿ, ಏನೂ ಬೆಳೆಯಲಾಗುವುದಿಲ್ಲ ಎಂದು ತಿಳಿಸುತ್ತಾರೆ. ಆದರೆ ಆ ಯುವಕ ಎದೆಗುಂದುವುದಿಲ್ಲ. 20 ಡಂಬು ಬೆಳೆಗಳ ನಾಟಿ ಮಾಡುತ್ತಾನೆ. ಇದರ ಜೊತೆ 50 ಬೇರೆ ಗಿಡಮರ ಹಚ್ಚುತ್ತಾನೆ. 1979 30 ವರ್ಷ ಈ ಯುವಕ 1,360 ಹೆಕ್ಟೇರ್ ಪ್ರದೇಶದಲ್ಲಿ ನಿರಂತರ ಗಿಡಗಳನ್ನು ಬೆಳೆಸುತ್ತಾನೆ. ದಟ್ಟ ಅರಣ್ಯವೇ ಅವನ ಪ್ರಯತ್ನದಿಂದ ಸಾಕಾರಗೊಂಡಿರುತ್ತದೆ. 2009 ಜಿಡ್ಡು ಎಂಬ ಹೆಸರಿನ ಪತ್ರಕರ್ತ ಬಂಜರು ಪ್ರದೇಶವೆಂದು ಬರೆದಾಗ ಅರಣ್ಯ ಕಂಡು ಅವ್ವಕ್ಕಾಗುತ್ತಾನೆ. ಒಳಹೊಕ್ಕು ನೋಡಿದಾಗ ಅರಣ್ಯ ಬೆಳೆಸಿದ ವ್ಯಕ್ತಿ ಜಾಧವನನ್ನು ಭೇಟಿಯಾಗುತ್ತಾನೆ. ಪತ್ರಕರ್ತ ಈ ಅದ್ಭುತ ಸಾಧನೆಯನ್ನು ಸ್ಥಳೀಯ ಪತ್ರಿಕೆಗಳಲ್ಲಿ ವರದಿ ಮಾಡುತ್ತಾನೆ. ಈ ವರದಿಯ ಫಲವಾಗಿ ದೊಡ್ಡ ಪತ್ರಿಕೆಯಲ್ಲೂ ವರದಿಯಾಗುತ್ತದೆ. 2012 ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಇವರನ್ನು ಆಮಂತ್ರಿಸಿ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಮುಂದೆ APJ ಅಬ್ದುಲ್ ಕಲಾಂ 2.5 ಲಕ್ಷ ರೂ ನೆರವು ಒದಗಿಸುತ್ತಾರೆ. ಗಿಡ ನೆಡುವುದನ್ನು ಪ್ರಾರಂಭಿಸಿದ ಬಾಲಕ ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಭಾರತ ಸರ್ಕಾರ 2015 ಇವನಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು. ಪರಿಸರ ಪ್ರೇಮಿ ಲಕ್ಷಾಂತರ ಮರ ಬೆಳೆಸಿದ್ದರ ಫಲವಾಗಿ ರೈನೋ ಹುಲಿ ಸೇರಿ ಎಲ್ಲ ಜಾತಿಯ ಪಶುಗಳು ಲಕ್ಷಾಂತರ ಪಕ್ಷಿಗಳು ಈ ಅರಣ್ಯದಲ್ಲಿ ವಾಸವಾಗಿವೆ. ಪರಿಸರ ಸಂರಕ್ಷಣೆಯ ವಿಷಯ ಬಂದಾಗ ಅತ್ಯಂತ ಸ್ಮರಣೀಯರೆಂದು ಈತ ಇಂದು ಸ್ಮರಿಸಲ್ಪಡುತ್ತಾನೆ. ಅಮೆರಿಕ ಸೇರಿ ವಿಶ್ವದ ಅನೇಕ ದೇಶಗಳಲ್ಲಿ ಪರಿಸರ ಕಾಳಜಿ ವಿಷಯ ಪ್ರಸ್ತಾಪಿಸಿ ಜಾಧವನ ಸಾಧನೆ ಬಣ್ಣಿಸಲಾಗುತ್ತದೆ. ಒಂಟಿಯಾಗಿ ನಾನೇನು ಮಾಡಬಲ್ಲೆ ಎಂದು ಕೈಕಟ್ಟಿ ಕುಳಿತಿದ್ದರೆ ಈ ಸಾಧನೆ ಸಾಧ್ಯವಾಗುತ್ತಿತ್ತೆ? ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯ ಪಣಕ್ಕಿಟ್ಟು ಕೆಲಸ ಮಾಡಿದಾಗ ಅದ್ಭುತ ಸಾಧನೆ ಸಾಧ್ಯ. ಜಾಧವ್ ಬೆಳೆಸಿದ ಮರಗಳೇ ಒಂದು ಉದಾಹರಣೆ.

ಮಸಾಲೆಗಳ ರಾಣಿ ಏಲಕ್ಕಿ, ತಿನ್ನುವವನು ಇನ್ನೂ ಲಕ್ಕಿ. ನಾವು ಮಾಡುವ ಯಾವುದೇ ಸಿಹಿ ಅಡುಗೆ ಪದಾರ್ಥಗಳಿರಲಿ, ಎಲ್ಲ ಸಿದ್ಧವಾದ ನಂತರ ಅದಕ್ಕೆ ಒಂದಷ್ಟು ಏಲಕ್ಕಿ ಪುಡಿ ಹಾಕಿ ಮಗುಚದಿದ್ದರೆ ಆ ಸಿಹಿ ಅಡುಗೆ ಅಪೂರ್ಣವಾದಂತೆಯೇ ಸರಿ. ಕಾರಣವಿಷ್ಟೇ, ಬೆಲ್ಲದ ಅಡುಗೆ ತುಸು ಉಷ್ಣ ಸ್ವರೂಪದ್ದು. ಪ್ರತಿದಿನ ಬೆಲ್ಲದ ಅಡುಗೆ ಉಣ್ಣುವುದರಿಂದ ಉಷ್ಣಬಾಧೆಯಾಗುತ್ತದೆ. ಸಾಧ್ಯವಾದಷ್ಟು ಎಲ್ಲ ಸಿಹಿ ಅಡುಗೆಗಳಲ್ಲಿ ಕೊಬ್ಬರಿ, ಗಸಗಸೆ ಮತ್ತು ಏಲಕ್ಕಿಗಳು ಬೇಕು. ಉಳಿದವೆರಡು ಆಪ್ಷನಲ್, ಆದರೆ ಏಲಕ್ಕಿ ಮಾತ್ರ ಕಡ್ಡಾಯವಾಗಿ ಹಾಕಲೇಬೇಕಾದ ಮಧುರ ರುಚಿಯುಳ್ಳ ಮಸಾಲೆ ಪದಾರ್ಥ. ಅಷ್ಟರ ಮಟ್ಟಿಗೆ ಅಡುಗೆ ಮನೆಯಲ್ಲಿ ಏಲಕ್ಕಿಯ ಪ್ರಭಾವ ಇರುತ್ತದೆ. ಇನ್ನು ಯಾರಿಗಾದರೂ ಉಷ್ಣದ ತೊಂದರೆಯಿಂದ ಬಾಯಲ್ಲಿ ಗುಳ್ಳೆಗಳಾಗಿದ್ದರೆ ಏಲಕ್ಕಿಯ ಪಳಕುಗಳನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿದು ತಿನ್ನಲು ಹೇಳುತ್ತಾರೆ. ಇದರಿಂದ ಬಾಯಿಯಲ್ಲಿ ಉಂಟಾದ ಗುಳ್ಳೆಗಳು ಶಮನವಾಗುತ್ತವೆ. ಯಾರಾದರೂ ಊರಿಂದ ಊರಿಗೆ ಪ್ರಯಾಣ ಬೆಳೆಸುತ್ತಿದ್ದು ಗಾಡಿಯಲ್ಲಿ ಅವರಿಗೆ ತಲೆ ಸುತ್ತಿದ ಇಲ್ಲವೇ ವಾಂತಿ ಬಂದ ಅನುಭವವಾದರೆ ಮೊಟ್ಟ ಮೊದಲು ಅವರು ತಡಕಾಡುವುದು ತಮ್ಮ ಬ್ಯಾಗಿನಲ್ಲಿರುವ ಇಲ್ಲವೇ ಜೇಬಿನಲ್ಲಿರುವ ಏಲಕ್ಕಿಯ ಪೊಟ್ಟಣಕ್ಕೆ. ಹಾಗೆ ಏಲಕ್ಕಿಯನ್ನು ಬಿಡಿಸಿ ಅದರಲ್ಲಿರುವ ಪುಟ್ಟ ಏಲಕ್ಕಿ ಕಾಳುಗಳನ್ನು ಬಾಯಲ್ಲಿ ಹಾಕಿಕೊಂಡು ತುಸು ಕಡಿದು ಅದರ ರಸವನ್ನು ಜಗಿಯುತ್ತಾ ಕುಳಿತರೆ ತಲೆ ಸುತ್ತುವ ಮತ್ತು ವಾಂತಿ ಬರುವ ಅನುಭವದಿಂದ ಮುಕ್ತರಾಗುತ್ತಾರೆ. ಇನ್ನು ತಾಂಬೂಲದಲ್ಲಿಯೂ ಕೂಡ ಏಲಕ್ಕಿ ಕಡ್ಡಾಯ. ಊಟದಲ್ಲಿ ಹಸಿ ಈರುಳ್ಳಿ, ಬೆಳ್ಳುಳ್ಳಿಯಂತಹ ಪದಾರ್ಥಗಳನ್ನು ಸೇವಿಸಿದಾಗ ಬಾಯಿಂದ ಬರುವ ಅಡ್ಡವಾಸನೆಯನ್ನು ತಡೆಯಲು ಏಲಕ್ಕಿಯನ್ನು ಸೇವಿಸುತ್ತಾರೆ. ಬೇಸಿಗೆಯಲ್ಲಿ ನಮ್ಮ ತಾಯಂದಿರು ಊರಿಂದ ಊರಿಗೆ ಕಟ್ಟುವ ಮೊಸರನ್ನದ ಬುತ್ತಿಗೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕುತ್ತಾರೆ. ಬೇಸಿಗೆಯ ಬಿಸಿಲಿನ ಜಳದಿಂದ ನಾವುಗಳೇ ಬಾಡಿ ಬೆಂದಿರುವಾಗ ಊಟದ ಕೊನೆಯಲ್ಲಿ ಏಲಕ್ಕಿಯನ್ನು ಹಾಕಿ ಕಲಸಿದ ಮೊಸರನ್ನ ಅಮೃತ ಸಮಾನವಾಗಿ ತೋರಲು ಕಾರಣ ಅದರಲ್ಲಿರುವ ತಂಪು ಗುಣ. ಯಾವುದಾದರೂ ಅಡಿಗೆಯ ಮೂಲಕ ವಿಷಪ್ರಾಶನ ಮಾಡಲಾಗುತ್ತಿದೆ ಎಂಬ ಅನುಮಾನ ಬಂದರೆ ಊಟ ಸೇವಿಸುವ ಮೊದಲು ಒಂದೆರಡು ಏಲಕ್ಕಿ ಕಾಯಿಗಳನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಜಗಿದು ಆಹಾರವನ್ನು ಸೇವಿಸುತ್ತಾರೆ. ಏಲಕ್ಕಿಯಲ್ಲಿರುವ ನಿರ್ವಿಷೀಕರಣ ಗುಣವು ಆಹಾರದಲ್ಲಿರುವ ವಿಷವನ್ನು ತೆಗೆದುಹಾಕುತ್ತದೆ. ಏಲಕ್ಕಿ, ಯಾಲಕ್ಕಿ ಎಂದು ಕರೆಯಲ್ಪಡುವ ಏಲಕ್ಕಿಯು ಸಾಂಬಾರ್ ತಯಾರಿಸುವ ಮಸಾಲೆ ಪದಾರ್ಥಗಳ ಮುಖ್ಯ ಸಾಮಗ್ರಿಯಾಗಿದ್ದು ಔಷಧಿ ಪದಾರ್ಥವಾಗಿಯೂ ಬಳಸಲ್ಪಡುತ್ತದೆ. ಏಲಕ್ಕಿ ಕಾಯಿಯು ಪುಟ್ಟ ಗಟ್ಟಿಯಾದ ಕಪ್ಪು ಬಣ್ಣದ ಹಳಕುಗಳನ್ನು ಹೊಂದಿದ್ದು ತನ್ನ ಸುಮಧುರ ವಾಸನೆಯಿಂದ ಪ್ರಸಿದ್ಧವಾಗಿದೆ. ಅಜೀರ್ಣ ಸಂಬಂಧಿ ತೊಂದರೆಗಳಲ್ಲಿ ಏಲಕ್ಕಿ ಬಳಸಲ್ಪಡುತ್ತದೆ. ಜೀವಸತ್ವಗಳು, ಸಾರಜನಕ ತೈಲ, ಫಿನಾಲ್ಗಳು, ಟ್ಯಾಲಿನ್ಗಳು, ಫ್ಲೆವನಾಯ್ಡ್ಗಳು, ಖನಿಜಗಳು ಮತ್ತು ನಾರನ್ನು ಹೊಂದಿರುವ ಏಲಕ್ಕಿಯಲ್ಲಿ ಹಲವಾರು ತೊಂದರೆಗಳಿಗೆ ರಾಮಬಾಣುವಾಗುವಂತಹ ಔಷಧೀಯ ಗುಣವಿದೆ. ಮಲಬದ್ಧತೆಯ ತೊಂದರೆಯನ್ನು ನಿವಾರಿಸುವ, ಜೀರ್ಣಕ್ರಿಯೆಯಲ್ಲಿ ಉತ್ತಮ ಪಾಚಕವಾಗಿ ಕಾರ್ಯನಿರ್ವಹಿಸುವ ಏಲಕ್ಕಿಯು ಹೃದಯ ತೊಂದರೆಯಲ್ಲಿ ಮತ್ತು ಮೆದುಳಿನ ಪಾರ್ಶ್ವವಾಯು ಸಮಸ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುತ್ತದೆ. ರುಮಟಾಯ್ಡ್ ಅರ್ಥ್ರೈಟಿಸ್ ಅಂದರೆ ಮೆದುಳಿನ ಸ್ಕಿರೋಸಿಸ್ನಂತಹ ಕಾಯಿಲೆಗಳಿಗೆ ಏಲಕ್ಕಿಯನ್ನು ಬೇರೆ ದೇಶಗಳಲ್ಲಿ ಬಳಸಲಾಗುತ್ತದೆ. ಮೊರಕ್ಕೋದಂತಹ ದೇಶದಲ್ಲಿ ಎರಡು ಹಿಡಿ ಏಲಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ಕಾಸಿ ಕುದಿಸಿ ಅದರ ರಸದಿಂದ ಕಷಾಯವನ್ನು ತಯಾರಿಸಿ ರೋಗಿಗಳಿಗೆ ಕೊಡುವ ಮೂಲಕ ನರ ರೋಗ ಸಂಬಂಧಿ ಚಿಕಿತ್ಸೆ ನೀಡುತ್ತಾರೆ. ಪ್ರತಿದಿನವೂ ಒಂದೆರಡು ಏಲಕ್ಕಿಯನ್ನು ತಿನ್ನುವುದರಿಂದ ಬಾಯಿಯ ಪಿಹೆಚ್ ಮಟ್ಟ ಉತ್ತಮವಾಗಿದ್ದು ಬಾಯಲ್ಲಿ ದುರ್ವಾಸನೆಯನ್ನು ಹೊರಸೂಸುವ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ಗಳಿಂದ ದೂರವಿರಿಸುತ್ತದೆ. ಪ್ರತಿದಿನವೂ ಒಂದು ಕಪ್ ಏಲಕ್ಕಿ ಬೆರೆಸಿದ ಚಹಾವನ್ನು ಕುಡಿಯುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸಬಹುದು. ಚಯಾಪಚಯ ಕ್ರಿಯೆಯ ತೊಂದರೆಯಿಂದ ಬಳಲುತ್ತಿರುವವರಲ್ಲಿ ಮಧುಮೇಹ, ಹೃದ್ರೋಗ, ಬೊಜ್ಜು, ಅಧಿಕ ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಅಂಶದ ಹೆಚ್ಚಳದಂತಹ ತೊಂದರೆಗಳು ಕೂಡ ಅಧಿಕ. ಏಲಕ್ಕಿಯಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣವು ಅಧಿಕ ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ರೋಗವನ್ನು ನಿಯಂತ್ರಣದಲ್ಲಿ ಇಡಲು ಕಾರಣವಾಗುತ್ತದೆ. ಏಲಕ್ಕಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಹೃದಯ ಸ್ತಂಭನದ ತೊಂದರೆಗಳು ದೂರವಾಗುತ್ತವೆ.
ಪ್ರತಿದಿನವೂ ಊಟವಾದ ನಂತರ ಎಲೆ ಅಡಿಕೆಯ ಜೊತೆಗೆ ಏಲಕ್ಕಿಯನ್ನು ಸೇವಿಸುವ ಮೂಲಕ ನಮ್ಮ ಹಿರಿಯರು ಹುಳುಕುಹಲ್ಲು, ಹಲ್ಲಿನ ಸವಕಳಿಯಂತಹ ಬ್ಯಾಕ್ಟೀರಿಯಾ ತೊಂದರೆಯಿಂದ ಉಂಟಾಗುವ ದಂತಕುಳಿಗಳಿಂದ ರಕ್ಷಣೆ ಪಡೆಯುತ್ತಿದ್ದರು. ಏಲಕ್ಕಿಯಲ್ಲಿ ದೇಹದ ಯಕೃತ್ ಭಾಗದ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುವ ಶಕ್ತಿ ಇದೆ. ಹೀಗಾಗಿ ದೇಹದ ಸ್ವಚ್ಛತಾ ಕಾರ್ಯದಲ್ಲಿ ಏಲಕ್ಕಿಗಳ ಪಾತ್ರ ಮರೆಯುವಂತಿಲ್ಲ. ವಿಪರೀತ ಕೊಬ್ಬಿನ ತೊಂದರೆಯಿಂದ ಬಳಲುತ್ತಿರುವವರು ಏಲಕ್ಕಿಯನ್ನು ನಿಯಮಿತವಾಗಿ ಸೇವಿಸುವ ಅಭ್ಯಾಸ ಇಟ್ಟುಕೊಂಡರೆ ತಮ್ಮ ದೇಹದಲ್ಲಿನ ಕೊಬ್ಬು, ಕೊಲೆಸ್ಟ್ರಾಲ್ ಅಂಶ ಮತ್ತಿತರ ವಿಷಕಾರಿ ಅಂಶಗಳನ್ನು ದೇಹದಿಂದ ಹೊರಹಾಕಬಹುದು. ಕನಿಷ್ಠ 15 ದಿನಗಳ ಕಾಲ ನಿರಂತರವಾಗಿ ಏಲಕ್ಕಿಯ ಸೇವನೆಯಿಂದ ಕ್ಯಾನ್ಸರ್ ಗೆಡ್ಡೆಯ ಗಾತ್ರ ಮತ್ತು ತೂಕ ಹೆಚ್ಚುತ್ತದೆ. ಕೆಲವೊಮ್ಮೆ ಚರ್ಮ ಸಂಬಂಧಿತ ಕ್ಯಾನ್ಸರ್ ಸಮಸ್ಯೆಗಳಿಗೂ ಕೂಡ ಏಲಕ್ಕಿಯಲ್ಲಿ ಪರಿಹಾರವಿದೆ. ಏಲಕ್ಕಿಯಲ್ಲಿ ನೈಸರ್ಗಿಕವಾದ ಫೈಟೋಕೆಮಿಕಲ್ ಅಂಶಗಳಿದ್ದು ಇದು ಕ್ಯಾನ್ಸರ್ ರೋಗದ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯ ಏರುಪೇರಿನಿಂದ ಹೊಟ್ಟೆಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ಕೂಡ ಇದರಿಂದ ನಿವಾರಿಸಿಕೊಳ್ಳಬಹುದು. ಏಲಕ್ಕಿಯು ಹೊಟ್ಟೆಯಲ್ಲಿ ಹಾಗೂ ಎದೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಿಸಿ ಆರೋಗ್ಯಕರ ಜೀರ್ಣ ವ್ಯವಸ್ಥೆಯನ್ನು ನಮ್ಮದಾಗಿಸುತ್ತದೆ. ಜೊತೆಗೆ ಮಲಬದ್ಧತೆ ಸಮಸ್ಯೆ ಎದುರಾಗದಂತೆ ಕಾಪಾಡುತ್ತದೆ. ಬ್ರಾಂಕೈಟಿಸ್, ಅಸ್ತಮಾ, ನೆಗಡಿ, ಗಂಟಲು ನೋವು ಮತ್ತು ಸೈನಸೈಟಿಸ್ ಸೇರಿದಂತೆ ಹಲವಾರು ಉಸಿರಾಟದ ಕಾಯಿಲೆಗಳ ಲಕ್ಷಣಗಳನ್ನು ಶಮನಗೊಳಿಸಲು ಬಹಳ ಹಿಂದಿನಿಂದಲೂ ಏಲಕ್ಕಿಯನ್ನು ಬಳಸಲಾಗುತ್ತದೆ. ಇದು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ಉಸಿರಾಟದ ಸೋಂಕುಗಳಿಗೆ ಪ್ರಯೋಜನಕಾರಿ ಪರಿಹಾರವಾಗಿದೆ. ಹೀಗೆ 10 ಹಲವು ಪ್ರಯೋಜನಗಳನ್ನು ಹೊಂದಿರುವ ಏಲಕ್ಕಿಯ ಸೇವನೆ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಕಾಯ್ದುಕೊಳ್ಳಬಹುದು. ನಮ್ಮ ಹಿರಿಯರು ಕೂಡ ಹೀಗೆಯೇ ಮಾಡುತ್ತಿದ್ದರಲ್ಲವೇ ಸ್ನೇಹಿತರೆ?

ವೀಣಾ ಹೇಮಂತಗೌಡ ಪಾಟೀಲ್ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-8605878. ಮತ್ತೊಂದು ಸಂಖ್ಯೆ 944-8605878.

0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ

0: ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608788. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878.

0: ನಿಮ್ಮನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ

0: ಪ್ರೀತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ

0: ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ

0: ಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
2: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658778. ಮತ್ತೊಂದು ಸಂಖ್ಯೆ 9448615708.
2: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
2: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ,

0: ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448658778.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9444 8658.

0: 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ಸಾಹಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ.

0: ಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778.

0: ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 ರಿಂದ 8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ

0: ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448085878.